0: ಸ್ವರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
3: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
4: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ನಮ್ಮೊಟ್ಟಿಗೆ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಅಂತ ಕೇಂದ್ರೆ, ಅವರು ನಮ್ಮ ಇಡೀ ಕುಂದಾಪುರಕ್ಕೆ ತುಂಬಾ ಫೇಮಸ್. ಯಾಕಂದ್ರೆ ಹೆಚ್ಚಿನ ಇಲ್ಲಿ ಪ್ರೋಗ್ರಾಮ್ ಆದ್ರೆ ಇವ್ರು ಒಂದಿರ್ತಾರೆ, ಯಾಕಂದ್ರೆ ಇವರ ಮಾತು ಅಷ್ಟು ಲೈಕ್ ಇರುತ್ತೆ, ಆ ಕಾರಣಕ್ಕೆ ಇದ್ರು. ಇವ್ರ ಹೆಸರು ಬಾಲಕೃಷ್ಣ ಶೆಟ್ಟಿ ಅಂತ ಹೇಳ್ಕೊಂಡ ಸರ್. ಅದ್ರ ಮುಂಚೆ ಡಾಕ್ಟರೇಟ್ ಗಿಕ್ಟರೇಟ್ ಇತ್ತ?
5: ಇಲ್ಲ, ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಅಷ್ಟೇ.
4: ಅಲ್ಲ, ನೀವು ಆ ರಗ್ಳಿಗೆ ಹೋಗಿಲ್ಲ ಬ್ಯಾಡನಳ್ಳಿ ಹೇಳಿ, ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಬೇಜಾರು ಇದೆಯಾ? ಅಂದ್ರೆ ಹೆಚ್ಚಿನವರೆಲ್ಲ ಈಗ ನೋಡಿ, ನಿಮ್ಮ ಏಜಿಗೆ ಅಂದ್ರೆ ಪ್ರಾಂಶುಪಾಲರಾಗಿ ನಿವೃತ್ತರಾದವ್ರು, ನೀವು ಅಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು, ಕನ್ನಡದಲ್ಲಿ ಆಹಾ ಕನ್ನಡ ಮಾತು ಅದು ಗ್ರಾಂಥಿಕ ಕನ್ನಡ ಇಪ್ಪಿಗೂ ಸಾಕು, ಇಲ್ಲ ನಮ್ಮ ಕುಂದಾಪುರ ಕನ್ನಡವೇ ಇಪ್ಪಿಗೂ ಸಾಕು. ಸೊ ಅಷ್ಟು ಲೈಕ್ ಮಾತಾಡುವರು ನೀವು. ನೀವು ಮಾತಾಡ್ದಕ್ಕೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವರು ಕನ್ನಡ ಪ್ರೊಫೆಸರ ಹಂಗೆ ಅಂತದ್ದು ಇರ್ಕು ಅಂತ. ಆ ಥರದ್ದು ಒಳ್ಳೆ ಕನ್ನಡ ನಿಮ್ದು, ಅಥವಾ ಕತೆಗಳು, ಅಥವಾ ನೀವು ಓದಿಕೊಂಡ ನಿಮ್ಮ ಪಾಂಡಿತ್ಯ, ಅದೆಲ್ಲೋ ನಿಮ್ಮ ಮಾತಲ್ಲಿ ಒಪ್ಪಂಥದ್ದು. ನಿಮ್ಗೆಲ್ಲಾರು ಬೇಜಾರತ್ತ ಅಂದರೆ ನಾನು ಒಂದು ಡಾಕ್ಟ್ರೇಟ್, ಯಾಕಂದ್ರೆ ನಂಗೆ ಆ ಬೇಜಾರಿತ್ತು. ನಿಮ್ಗೆಲ್ಲಾರು ಇದೆಯಾ ಡಾಕ್ಟ್ರೇಟ್ ಮಾಡ್ಕಿತ್ತು ಅಂತೇಳಿ?
5: ನೀವು ಕೇಳಿದ ಬರೀಲೇಕೆ ಇತ್ತು.
4: ಹಾ,
5: ಡಾಕ್ಟ್ರೇಟ್ ನಮ್ಮ ಕಲ್ದಂಗೆ ನಾವೆಲ್ಲ ಕೊಲ್ವತ್ತಿ ಡಾಕ್ಟ್ರೇಟಿಗೆ ಅಂತ ದೊಡ್ಡದೊಂದು ಗೌರವ ಇರಲಿಲ್ಲ. ನಮ್ಗೊಂದು MA ಮಾಡ್ರೆ ಸಾಕು, ಒಂದು ಸೆಕೆಂಡ್ ಕ್ಲಾಸ್ ಇದ್ರೆ ಸಾಕು
4: ಆಗಲಿಕ್ಕೆ.
5: ಆಗಲಿಕ್ಕೆ ಆಗಲಿಕ್ಕೆ ಒಂದು 50% ಮೇಲೆ ಬಂದ್ರೆ ನಮ್ಗೆ ಕೆಲಸ ಸಿಗ್ತಿತ್ತು.
4: ಅದೇ ಗ್ರೇಟ್. ಆಗಲಿ
5: ಅದೇ ಗ್ರೇಟ್. ಮತ್ತೆ ಡಾಕ್ಟ್ರೇಟ್ ಇಟ್ಟೇಟ್ ಮಾಡೋಕೆ ಮತ್ತಲ್ಲ ಆಗಲಿ MA ಮಾಡಿ ಕೆಲ್ಸಕ್ಕೆ ಸೇರಿ ಸಾಕು, ಸ್ವಲ್ಪ ಸಂಬಳ ಬಂದ್ರ ಕೂಡಲೇ ನಮ್ಗೆ ಅದೊಂಥರ ಹೆಗ್ಗಿ ಸಿಕ್ಕದಂಗೆ. ಯಾಕಂದ್ರೆ ನಾವು ಏನು ಬಹಳ ಹೇರಾಳ ದುಡ್ಡಿಂದ ಮನೆ ತಂದಿಂದ ಬಂದರಲ್ಲ, ಹೀಗೆ ಸಾಮಾನ್ಯವಾಗಿ ಅಲ್ಲಿ ಅಕ್ಕ ಹೊದ್ಕೋ ಬಾವ ತೊಟ್ಕೊಂಡು ಹೇಳೋ ರೀತಿಯಂಗೆ ಬಂದರು ನಾವು.
4: ಅಕ್ಕ ಹೊತ್ಕೊ
5: ಬಾವ ತೊಟ್ಕೊ, ಒಂದೇ ಒಲ್ಲಿ ಬಾವ ಅಕ್ಕನ ಇಬ್ರಿ ಪೂರೈಸ್ಕದ ಅಕ್ಕ ಹೊತ್ಕೋ ಬಾವ ತೊಟ್ಕೊ ಅಂತ ಹೇಳಿ ಭಾವನಿಗೆ ಒಂದೇ ಒಲ್ಲಿ ಕೊಟ್ಕೊಂಡು ಭಾವನಂಟ ಹೇಳಿ ಕಳ್ಸುದು ಅಪ್ಪನಿಗಂದ್ರೆ.
4: ಎಷ್ಟು ಲೈಕ್ ಇತ್ತು ಅಕ್ಕ ಹೊತ್ಕೋ ಬಾವ ತೊಟ್ಕೊ
5: ಅಂದ್ರೆ, ಅಕ್ಕನಿಗೂ ಭಾವನಿಗೆ ಇಬ್ರಿಗು ಚಳಿ ಅಪ್ಪಕಾಗ ಒಂದೊಲ್ಲಿ ಅಕ್ಕ ಒಂದು ಲಾಯ್ಕಡೆ ಹೊತ್ಕೊಂಡ್ಲಿ ಭಾವ ನಿಮ್ಗೆ ಚಳಿಯಾರ ಅಕ್ಕನ ತೊಟ್ಕೊಳ್ಳಿ. ಹಾಗಿನ ವ್ಯವಸ್ಥೆ ಅಂದ್ರೆ ನಮ್ಮಲ್ಲಿ ಚಿಪ್ಪುಡಿ ಕಿತ್ತರೆ ಕರ್ಲ್ ಹೇರತ್ತಂದೇಳಿ ಒಂದು ಗಾದಿ ಇತ್ತು.

0: ಚಿಪ್ಪಡ ಕಿತ್ತರೆ ಕರ್ಲ್ ಹೇರತ್ತಂದ್ರೆ ಕೋಳಿ ಹಂಗೆ ಮಾಂಸ ಗೀಸೆ ಅಂತ ಇರ್ತಿಲ್ಲ ಮೇಡಮ್, ಅದ್ರಾಗೆ ಒಂದು ಚಿಪ್ಪಡ ತೆಗೆದ್ರೆ ಮತ್ತೆ ಕರ್ಲೇಬಹುದು. ಮತ್ತೆ ಅಂತ ಇಲ್ಲ, ಈ ಕೋಳಿ ಬಹಳ ಸಣ್ಣ ಕೋಳಿ ಎಲ್ಲ ಇದ್ರೆ,
1: ಒಣಕಟ್ಟಿ
0: ಕೋಳಿ ಇದ್ರೆ ಹಂಗೆ. ಈಗ ನಮ್ಮಲ್ಲಿ ವ್ಯಾಪಾರ ಅಂತ ಕೇಳ್ರೆ ದುಡ್ಡು ನಮ್ಮಲ್ಲಿ ಭಾರಿ ಕಡಿಮೆ. ಒಂದೊಂದು ಇನ್ನೊಂದು ನೂರಿ ನೂರು ಮುಡಿ ಭತ್ತ ಮನೆಗೆ ಬೆಳೀತ್ರೆ, ಅದ್ರಂಗೆ ಎಲ್ಲ ಕೊಳಕಿ ಚೆಂಡಿಯಿಂದ ಹಿಡಿದು ಕೇಳಗದಿಂದ ಎಲ್ಲ ಅದ್ರಂಗೆ ಆಯ್ಕೆ. ಶಾಲೆಗೆ ಮಕ್ಕಳ ಶಾಲೆಗೆ ಹೋಗೋದು, ಅಪ್ಪನಿಗೆ ಹಂಗೆ ಅಮ್ಮನಿಗೆ ಹಂಗೆ ಎಲ್ಲ ಪತ್ತಿಗೆ ಅದು ಆ ದುಡ್ಡು ಎಲ್ಲಿಗೂ ಸಾಕತ್ತಿಲ್ಲ. ಹಾಗೆ ನಮ್ಗೊಂದು ಬಿ ಎಮ್ ಎ ಮಾಡ್ಕೊಂಡು ಬಂದ್ರೆ ಕೂಡ ಒಂದು ಕೆಲಸ ಸಿಕ್ಕರೆ ಬಿ ಎಸ್ ಆಗ್ದೇವ್ರೆ ಅಂತ ಹೇಳಿ ಅಲ್ಲಿಗೆ ನಮ್ದು ಓದುದೆಲ್ಲ ಓದುದು ಓದುದು ನಾವು ಶುರು ಮಾಡ್ತೀವಿ. ಪಿ ಎಚ್ ಡಿ ಎಚ್ ಡಿ ಅಲ್ಲಿ ಇನ್ನು ಯಾರು ಮಾಡ್ತಾರೆ, ಮತ್ತೆ ಅದಕ್ಕೆ ಬೇರೆ ಕೋಲಕ್ಕೆ ಹೋಯ್ಕಂದೇಳಿ ಹೇಳಿ ನಾವು ಅದನ್ನು ಕೈದ್ ಮಾಡ್ತೀವಿ. ಆಮೇಲೆ ನಂಗೊಂದು ಹಂಪಿ ಯೂನಿವರ್ಸಿಟಿಲಿ ಆಗಿ ಮುಕ್ಕಾಲಂಶ ಪಿ ಎಚ್ ಡಿ ಆದ್ಮೇಲೆ ಕಡಿ ಪಿ ಎಚ್ ಡಿ ಆದ್ಮೇಲೆ ಕಡಿ ಬ್ಯಾಡ್ ಅಂತ ಅನಿಸ್ತು. ಮತ್ತೆ ಕಡಿ ಕಡಿ ಪಿ ಎಚ್ ಡಿ ಮಾಡ್ಕೊಂಡು ಬಂದರ್ದು ಕಂಡ್ರ ಮೇಲೆ ಇನ್ನು ನಾವು ಬೇಡದೇ ಬೇಡ ಅಂತ ಅನಿಸ್ತು.
1: ಯಾಕೆ?
0: ಯಾಕಂದ್ರೆ ಪಿ ಎಚ್ ಡಿಗೆ ಅಂದ್ರೆ ಅದಕ್ಕೊಂದು ಗೌರವದ ಸ್ಥಿತಿಯೇ ಹೋಗ್ಬಿಡುತ್ತೆ ಮೇಡಮ್. ಯಾಕಂದ್ರೆ ನೀವು ಅದು ನಾನು ಹೇಳ್ರೆ ತಪ್ಪತ್ತೆ, ನಾ ಪಿ ಎಚ್ ಡಿ ಮಾಡಿದೆ ಇಪ್ಪತ್ತಿ ಮಾಡ್ರ ಮಾಡ್ದ್ರ ಬಗ್ಗೆ ಹೇಳ್ರೆ. ಈಗ ಪಿ ಎಚ್ ಡಿ ಮಾಡ್ದನ್ನ ಇಂಟರ್ವ್ಯೂ ಮಾಡಿದಿ ನೀವು ನಂಬ್ತೀರಿ ಇಲ್ಲಿ ನನ್ನ ಹೆಸರು ಬರೀ ಮಗ ಅಂತ ಹೇಳಿದ ಕೂಡ ಬಾಲಕೃಷ್ಣ ಏ ಮರೆ ನಂಗೆ ಇಷ್ಟರಿಗೆ ಯಾರು ಬಾಲ ಮಾಡ್ದಿಲ್ಲ, ನೀನ್ ನನ್ನ ಹೆಸರು ಬಾಲವೂ ಮಾಡಿಬಿಟ್ಟೆಲ್ಲ ಮರೆ. ಅವ ಪಿ ಎಚ್ ಡಿ ಮಾಡಿ ಎಮ್ ಎ ಪಿ ಎಚ್ ಡಿ ಮಾಡಿ ಕನ್ನಡ ಪ್ರೊಫೆಸರ್ ಆಗಿ ಬಂದವನಿಗೆ ಬಾಲಕೃಷ್ಣನ್ಗೆ ಬಾಲ ಬೇಕೋ ಬೇಡೋ ಅಂತೇಳಿ ಗೊತ್ತಿಲ್ಲದವರಿಗೆಲ್ಲ ಪಿ ಎಚ್ ಡಿ ಮಾಡ್ಕೊಂಡು ಬತ್ರಿ ಅಂದ್ರೆ ಆ ಪಿ ಎಚ್ ಡಿ ಏನು ಗೌರವ ಇದೆ ಹೇಳಿ. ಆದ್ರೆ ಪಿ ಎಚ್ ಡಿ ಗೌರವ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ. ಒಂದೊಂದು ಪಿ ಎಚ್ ಡಿ ಮಾಡೋದಕ್ಕೆ ನಮ್ಮ ಹಿಂದೆಲ್ಲ ಅದು ನಮ್ಮ ವಿವೇಕಗಳ ಕೈ ಕೆಳಗಡೆ ಪಿ ಎಚ್ ಡಿ ಮಾಡೋದು, ಶಿವರಂಪಡಿಗಳ ಎದುರುಗಡೆ ಪಿ ಎಚ್ ಡಿ ಮಾಡೋದು, ನಿಜವಾಗಿ ಅವ್ರ ಪಾಠ ಕೇಳೋದು ಒಂದು ಸ್ವರ್ಗ ಸುಖ. ಅಷ್ಟು ಚಂದ ಪಾಠ ಮಾಡ್ತಿದ್ರು. ನೀವು ಕೇಳಂಗೆ ರಿಪೆಂಟ್ ಆಗಿಲ್ಲಿ ಕೇಳಿ ರಿಪೆಂಟ್ ಅದು ಎಷ್ಟು ಸರಿ ರಿಪೆಂಟ್ ಆಯ್ತು. ನಾನು ಸುಮ್ಮನೆ ಅವರು ಕೆಲವರು ಡಾಕ್ಟರ್ ಬಾಲ್ಕೊಂಡು ಚಿಟ್ಟಿ ಅಂದೇಳಿ ನಾನು ಅವ್ರು ಹಾಕ್ಬೇಡಿ ಅಂದ್ರೆ ಎಷ್ಟು ಸರಿ ಹೇಳಿದ್ರು ಸಹಿತ ಅವ್ರು ಕೇಂತಿಲ್ಲ, ಅವ್ರು ಡಾಕ್ಟ್ರೇ ಅಂತ ತಿಳ್ಕೊಂಡಿರು. ಕಡಿಕ್ ನಾನು ಆಯ್ತು ಅವ್ರವ್ರು ಒಂದು ಡಾಕ್ಟರ್ ಕೊಡೋದ ನಾನು ಯಾಕೆ ತಕೊಂಬಕಾಗಂದೇಳಿ ನಾನು ಸಹಿತ ಸುಮ್ಮನೆ ಇಕ್ಕಂಡು ಒಂದು ಎರಡು ಕಡೆ. ಆದ್ರಿಂದ ಹಿಂಗೆ ಹಿಂಗೆ ಇತ್ತೇ ನನಗೆ ಅಂಥ ದೊಡ್ಡ ರಿಗ್ರೆಟ್ ಏನಿಲ್ಲ, ರಿಪೆಂಟ್ ಏನಿಲ್ಲ ನಂಗೆ. ಅದರಿಂದ ಯಾವುದು ಸಹಿತ ಆರ್ಥಿಕವಾದಂಥ ಲಾಸ್ ಏನು ಆಗಲಿಲ್ಲ ನನಗೆ. ನನಗೆ ಆ ಗೌರವನಿಗೆ ಹಿಂಗೆ ಛಂದಸ್ಸು ವ್ಯಾಕರಣ ಇದ್ರಂಗೆಲ್ಲ ನಾನು ತುಂಬ ನನ್ನನ್ನು ಕರೀತಾರೆ. ನಾನು ಒಳ್ಳೆ ಪಿ ಎಚ್ ಡಿ ಅದಕ್ಕೆ ಎಲ್ಲರಿಗೂ ಸಹಿತ ಸರಿ ಮಿಗಿಲಾಗಿ ಅಲ್ಲಿದ್ದು ಸಮಸಮ ಇದ್ದೆ ಹೇಳುವಂಥ ಒಂದು ಆತ್ಮವಿಶ್ವಾಸ ಇತ್ತು.
1: ಅದಂತೂ ನಂಗೆ ಖಂಡಿತ ಗೊತ್ತಿತ್ತು ಸರ್, ನಿಮ್ಮ ಮಾತಲ್ಲಿ ಅದು ಗೊತ್ತಾಯ್ತು ನಿಮ್ಮ ಪಾಂಡಿತ್ಯ ಎಷ್ಟು ಅಂತ ಹೇಳಿ. ನನಗೀಗ ಜಸ್ಟ್ ಹೆಸರಾಡೋತಿಗೆ ಬಾಲಕೃಷ್ಣ ಶೆಟ್ಟಿ ಎಂಬತ್ತಿಗೆ ಬಾಲಕ್ ಅವ್ರು ಯಾರೋ ಬಾಲ್ವೇ ಹಾಕಿರಂಬ್ರ, ನಂದು ಅದಲ್ಲ ಡಾ ಏನಾರು ಇತ್ತ ಅದಕ್ಕಿಂತ ಮುಂಚೆ ಅಂತ ಹೇಳ್ಕೊಂಡು
0: ನಿಮ್ಮ ಅನುಮಾನ ಕೇಳಿದ್ರು ಸಮಾನ. ಕೆಲವು ಸರಿ ಕೆಲವು ಇದಕ್ಕೂ ಹಾಕಿದ್ರೆ ಕಡೆ ನೀವು ಹಾಕ್ಬೇಡಿ ಮಾರ್ರ ಅಂತ ಹೇಳಿ ಕಡೆ ಬಾಲ್ಕೃಷ್ಣ ಶೆಟ್ಟಿ ಕಟೀಲ್ ಅಂತೇಳಿ ಹಾಕೋ ಶುರು ಮಾಡ್ರೆ, ಬಾಲ್ಕೃಷ್ಣ ಶೆಟ್ಟಿ ಮಳ್ಳೊಳ್ಳಿ ಹಾಕೋ ಶುರು ಮಾಡ್ರೆ. ಹಿಂಗೆ ಒಂಥರ ನನ್ನ ಹೆಸರಿನಲ್ಲಿ ತುಂಬಾ ಆಟ ಎಲ್ಲ ಆತ ಇತ್ತು. ಏನು ತೊಂದ್ರೆ ಇಲ್ಲ ನನ್ಗೇನದ್ರಿಂದ, ಏನು ತೊಂದರೆ ಇಲ್ಲ.
1: ನೀವು ಆಕ್ಚುಲಿ ಎಲ್ಲಿ ಅದು ಸರ್?
0: ನಾನು ಇಲ್ಲಿಂದ ಒಂದು ಈ ಒಂದು 15-16 ಕಿಲೋಮೀಟರ್ ಆಚೆ ಬಿದ್ಕಲ್ಕಟ್ಟೆ ಹುಣಸಮಕ್ಕಿ ಮಳ್ಳೊಳ್ಳಿ ಅಂತ ಗೊತ್ತಿತ್ತಲ್ಲ.
1: ಹೌದು,
0: ನಾನು ಹುಟ್ಟದ ಮಳ್ಳೊಳ್ಳಿಂಗೆ.
1: ಓಕೆ.
0: ನಾವು ಬೆಳೆದು ಮಳ್ಳೊಳ್ಳಿಂಗೆ. ನಮ್ಮ ಅಪ್ಪನ ಕೃಷಿ, ನಾವು 8 ಮಕ್ಕಳು.
1: ಓ,
0: 8 ಮಕ್ಕಳು ಅಂತ ಹೇಳಿದ್ರೆ ಆಗಳಿಕೆಲ್ಲ ದೇವರೇ ನಿಲ್ಸಕ್ ಮೇಡಮ್, ಅದು ಮನುಷ್ಯರ ಕೈಲಿ ಇರ್ಲಿಲ್ಲ ಆಗಳಿಕೆ.
1: ಎಂತ ಮಕ್ಕಳ
0: ಮಕ್ಕಳು ಹಾಕುದು ಅದ್ರಲ್ಲಿ ನಾನು 8. ನನಗೆ ನಾನು ನಮ್ಮ ಬಾಲಕೃಷ್ಣ ಅಂತ ಹೇಳಿ ಹೆಸರಿಟ್ರಿ.
1: ನೀವು ಕಿರಿ ಕೊಯ್ಡ?
0: ಕಿರಿ ಕೊಯ್ಡ ನಾನು.
1: ಓಕೆ. ಸೊ ಹಾಗೆ
0: ಅಮ್ಮ ನಾ ಕಲು ಕಷ್ಟ ಗಟ್ಟಿಗಲ್ಲ. ಆಗಳಿಕೆ ಶಾಲೆಗೆ ಹೋಗಿದ್ರೆ ಮಕ್ಕಳೊಟ್ಟಿಗೆ ಆಡೋದು, ಹೆಸಿನಕಾಯಿ ತಿಂದು ಕಾಯ್ಕಾಯಿ ತಿಂದ್ರೆ ಇದಂಗೆ ನಮ್ಮ ಕಾಲ ಕಳೆದು ಹೋಯ್ತು. ಅಮ್ಮ ಬೈದು, ನನ್ನ ಅಣದಿಕ್ಕಳಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಲೈ ಒಳ್ಳೊಳ್ಳೆ ಹುದ್ದೆ ಇದ್ದೀರ ಆಗಳಿಕೆ, ಏ ಮಗನೇ ನಿನ್ ಎಂತ ಮಾಡೋ ಕೈದ್ರ ಕನಿಗೊಂದು ಮಾಸ್ಟರು ಆಗ ಮರ ಅಂತ ಅಮ್ಮ ಬೈದ್ ನಂಗೆ. ಅವಳು ದೇಶದಿಂದ ಅವಳು ಬೈಗಳೇ ನನಗೂ ವರ ಆಗಿ ನಾನು ಮಾಸ್ಟರ್ ಆದೆ. ನಮ್ಮೂರಂಗೆ ದೊಡ್ಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಸಮ್ಮೇಳನ ಅಧ್ಯಕ್ಷ ಮಾಡ್ರೆ ಎಲ್ಲ. ನಾನು ಹೇಳಿದೆ ನನ್ನ ಅಮ್ಮ ಇದ್ದೀರ ನನ್ನ ಮಾಸ್ಟರ್ನ ಎಲ್ಲ ಮಕ್ಕಳನ್ನ ಮಾಸ್ಟರ್ನೇ ಮಾಡ್ತಿದ್ರೆ ಏನು ಅಂತೇಳಿ ಅಂದ್ರೆ ಮಾಸ್ಟರ್ ಕಡಿಮೆ ಅಲ್ಲ ಅನ್ನೋದಕ್ಕೆ ನಾನು ಹೇಳದು ಈ ಮಾತೆ.
1: ಅಲ್ಲ ನಿಮ್ಗೆ ಕಾಣಿ, ಈಗ ಎರಡೆರಡು ಮಕ್ಕಳಿದ್ದೆ, ಕೆಲವರೆಲ್ಲ ನಂಗೆ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಬತ್ತರೆ ಸ್ಟುಡಿಯೋಗೆ. ನಾ ರ್ಯಾಂಕ್ ಸ್ಟೂಡೆಂಟ್ ಕಾಮ್ದಲ್ಲ, ಅವ್ರ ತಮ್ಮ ಎಲ್ಲ ಇರ್ತಾರಲ್ಲ ಅವನು ಕಾಮ್ದ. ಆ ಮಕ್ಕಳಿಗೆ ಎಷ್ಟು ಪ್ರೆಷರ್ ಆಪು ಅಂತ. ಈಗ ಅಣ್ಣ ಇಷ್ಟು 99% ತೆಗ್ದಿದ್ದ, ಇವ ಅಟ್ಲೀಸ್ಟ್ 1% ಅವ್ರು ಜಾಸ್ತಿ ತೆಗಿಕಲ್ಲ, ಅದೊಂದು ಇರುತ್ತಲ್ಲ ಪ್ರೆಷರ್. ಇವಕ್ಕೆ ಎಷ್ಟು ಪ್ರೆಷರ್ ಆಪು ಈ ಚೆನ್ನೋಕೆಲ್ಲ ಅಂತ ನಾನು ಅಂದ್ಕೊಂಡು. ನಿಮ್ಗೆ 8-7 ಜನ ನಿಮ್ಗಿಂತ ಮುಂಚೆ ಇದ್ದವ್ರು.
0: ನಮ್ಮ ಅಪ್ಪ ಎಷ್ಟೇ ಕಟ್ಸಂಗ ಅವ್ರು ಮಕ್ಕಳು ಶಾಲೆಗೆ ಒಂದು ಕಳ್ಸಿ ಅಂದ್ರೆ ನಾವು ಒಂದು ಮೇಲ್ ಬಿತ್ತು ಒಂದು ಸ್ವಲ್ಪ. ಅವ್ರವ್ರು ಹೊಟ್ಟೆ ವರ್ಕ್ ಒಳ್ಳೊಳ್ಳೆ ರೀತಿ ಹೊಟ್ಟೆ ವರ್ಕ್ ವ್ಯವಸ್ಥೆ ಆಯ್ತು. ನಾನು ಕೊನೇನು ಒಬ್ಬ ಮಾಸ್ಟರ್ ಅದೆ.
1: ಅಲ್ಲ ಅದು ನಿಮ್ಗೆ ಕಣೆ, ಆಗಿನ ಮಕ್ಕಳೆಲ್ಲ ಏನ್ ಪ್ರೆಷರ್ ತಕಂತಿಲ್ಲ, ಅವ ಎಂತರ ಇಲ್ಲಿ ನಂಗಡಿ ನಂಗೆ ಅಂತ ಆತದೆ ಆ ತರ ಆಟಿಟ್ಯೂಡ್ ಅಲ್ಲ.
0: ಇಲ್ಲ ನಮ್ಮಲ್ಲಿ ಏನು ನನ್ ಕಾಂಪಿಟೇಷನ್ ಇಲ್ಲ. ನಮ್ಗೆ 35 ತೆಗೆದ್ರೆ ಪಾಸ್ ಆದ್ರೆ ಗಟ್ಟಿಗ, ಅದ್ರ 34-35 ತೆಗೆದ್ರೆ ಹೆಡ್ಡ, ಪಾಸ್ ಆದ್ರೆ ಗಟ್ಟಿಗ ಫೈಲ್ ಆದ್ರೆ ಹೆಡ್ಡ. ನಮ್ಮಲ್ಲಿ ಎರಡೇ ಪಾಸ್ ಫೈಲ್ ಎರಡೇ ಇದೆ. ಫಸ್ಟ್ ಕ್ಲಾಸ್ 99% ಅಲ್ಲ ನಾವು ಕೇಳುದು ಇಲ್ಲ, ನಮ್ಗೆ ಅವ್ರು ಕೊಟ್ಟದ್ದು ಇಲ್ಲ, ನಮ್ ಶಾಲೆಗೆ ಯಾರಿಗೂ ಸಿಕ್ಕೋದು ಇಲ್ಲ. ಅದೆಲ್ಲ ಈಗ ಇತ್ತೀಚೆಗೆ ಅದೊಂಥರ ಮಾರ್ಕ್ ಅನ್ನೋದು ಪ್ರಿಸ್ಟೇಜ್ ಆಗಿಬಿಟ್ಟಿತ್ತು, ಅದೇ ದೊಡ್ಡ ಸಮಸ್ಯೆ. ಈಗ ಮಾರ್ಕ್ ಅಷ್ಟು ಪ್ರಿಸ್ಟೇಜ್ ಆಗ ಈ ಸರಸ್ವತಿ ಕ್ಯಾಲೆಂಡರ್ ನೀವು ಕಂಡ್ರೆ ಮೇಡಮ್, ಅವಳಿಗೆ ದೇವರಿಗೆ ನಾಲ್ಕು ಕೈ, ನಾಲ್ಕು ಕೈ ಹೆಂಗೆ ನೀವು ಸಮಾಕಂಡ್ರೆ ಗೊತ್ತಾಗ್ತಲ್ಲೇ, ಎರಡು ಕೈ ಹೆಂಗೆ ಅವಳು ವೀಣೆ ಬರ್ಸ್ತಾಳೆ, ಮೇಲೊಂದು ಕೈ ಕೆಳಕೈ ವೀಣೆ ಬರ್ಸ್ತಾಳೆ, ಇನ್ನೊಂದು ಕೈ ಜಪಮಾಲೆ ಹಿಡ್ಕೊಂಡಿದ್ದಾಳೆ, ಮತ್ತೊಂದು ಕೈ ಪುಸ್ತಕ ಹಿಡ್ಕೊಂಡಿದ್ದಾಳೆ. ಅದು ಏನು ಅಪ್ಪಾಬಿ ತಿಳ್ಕೊಂಡ್ಕಂದ್ರೆ 25% ಮಾತ್ರ ಪುಸ್ತಕ ಓದ್ರು ಸಾಕು, ಉಳಿದೆಲ್ಲ ಈ ಕಣಿ ನಿಮ್ ಕಣಿ ರೇಡಿಯೋ ಆಕಾಶವಾಣಿ ಯಕ್ಷಗಾನ ಇದು ಇದೆಲ್ಲ ಕಲಿಕಂದ ಹೇಳಿ ವೀಣೆ ಹಿಡ್ಕೊಂಡಿದ್ದಾಳೆ. ಇನ್ನೊಂದು 25 ಭಾಗ ಎಡದ್ರೆ ಆಧ್ಯಾತ್ಮ ಮತ್ತೊಂದೇನೋ ಪರಲೋಕ ಅದು ಇದು ಇದ್ರೆ ತಿಳ್ಕೊಂಬ್ದಷ್ಟೇ, ಅದೆಲ್ಲ ದೊಡ್ಡ ಸಂಗತಿ. ಆ ಕ್ಯಾಲೆಂಡರ್ ಹಂಗೆ ದೇವಿ ಚಿತ್ರ ಮಾಡೋರು ಯಾರೋ ರಾಜ ರವಿವರ್ಮ ಮಾಡುದೇ ಏನಂದ್ರೆ ಯಾರಂದ್ ಗೊತ್ತಿಲ್ಲ ನಂಗೆ, ಯಾರು ರವಿವರ್ಮ ನಾವು ಹೇಳದ್ ಕೇಳದ್ ದೇವ ದೇವಿಯ ಚಿತ್ರದಲ್ಲೇ ಇತ್ತದ.
1: ಕಾಣಿ ಎಷ್ಟು ಲೈಕ್ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ಇದನ್ನ.
0: ನಮ್ಗೆ ಅಂದ್ರೆ ನಮ್ ಮಾರ್ಕ್ ಪ್ರೆಸ್ಟೀಜ್ ಅಂತಂದ್ರೆ, ಈಗ ಕಾಣಿ ನೀವು ನಾನು ಬೇಜಾರು ಮಾಡ್ಕೊಂಡ್ಬಿಡಿ, ನಾ ಹೇಳೋದು ತಪ್ಪು ಅಂತ ತಿಳ್ಕೊಂಡ್ಬೇಡಿ,
1: ಹೇಳಿ ಸರ್.
0: ನಾವು ನೆರ್ಮರ್ ಕಾಮದ್ ಎರಡೇ ವಿಷಯಕ್ಕೆ, ಒಂದು ನಮ್ಮ ಮನೆ ಕರೆಂಟ್ ಹೊರ್ಕೊಳ್ಳಿ, ಇನ್ನೊಂದು ನಮ್ಮ ಮನೆಗೆ ಮಾರ್ಕ್ಸ್ ಕಾರ್ಡ್ ಮಕ್ಕಳ ತಂದ್ರೆ
1: ಕರೆಕ್ಟ್
0: ಯಾಕೆ ಗೊತ್ತಾ, ಕರೆಂಟ್ ಹೊರ್ಕೊಳ್ಳಿ ಆಚೆ ನೀಕು, ಅವ್ರ ಮನೆ ಕರೆಂಟ್ ಇತ್ತು ನಮ್ಮ ಮನೆ ಕರೆಂಟ್ ಇಲ್ಲಂದ್ರೆ ಇವ್ರಿಗೆ ನಮ್ಮ ಮನೆಗೆ ಗಡ್ಬಿಡಿಯ ಲೆಕ್ಕಾಚಾರ ಇಲ್ಲ, ಅವ್ರ ಮನೆಗೆ ಇಲ್ಲ ನಮ್ಮ ಮನೆಗೆ ಇಲ್ಲ, ಎಲ್ಲೂ ಇಲ್ಲ ಅವ್ರ ಬಾರ ಐತೆ ಅಂತೇಳಿ ಗಂಡ ಸುಮ್ಮನೆ ಕುಕ್ಕೊಳ್ಳಕ್ಕೆ, ಅವ್ರ ಮನೆಗೆ ಇದ್ದಿಲ್ಲದಿದ್ರೆ ಗಂಡನ ಎಲ್ಲಿಗಾರ ಬಿರಿಸಿ ಅವಳಿಗೆ ಅಂತ ಕಾಣಿ ನನ್ನ ಕಾಣಿ ಅಂತ. ಆತ್ಮನಿಗೆ ಒಂದು ಮಾರ್ಕ್ಸ್ ಕಾರ್ಡ್ ಬಂದ್ರೆ ಎಷ್ಟು ಬಂತು ಅಂಜಲ್ ಜಕ್ಕನ ಮಗನಿಗೆ, ಎಷ್ಟು ಬಂತು ಸಾವಿತ್ರಿ ಮಗನಿಗೆ ಅಂದೇಳಿ ಕೇಳಿ ಕಂಪೇರ್ ಮಾಡ್ತೇವಲ್ಲ ಮೇಡಮ್. ಅದು ನನ್ನ ಮಕ್ಕಳನ್ನ ಈಗ ಅರ್ಧಂಶ ಮಕ್ಕಳನ್ನ ನಾವು ಸರಿ, ಈ ಸ್ಪಂಜಿಗೆ ನೀವು ಒಂದು ಕೊಡಪನ ನೀರು ಹಾಕ್ರು ಸ್ಪಂಜ್ ಎಷ್ಟು ಹೀರ್ಕೊಂಬ ಅಷ್ಟೇ ಹೀರ್ಕೊಂಬ,
1: ಕರೆಕ್ಟ್,
0: ಅದಕ್ಕಿಂತ ಜಾಸ್ತಿ ನೀರು ಹೀರ್ಕಂತಿಲ್ಲ. ಅದನ್ನೊಂದು ನಾವು ಮಕ್ಕಳು ಬೆಳೆಸುವ ಕ್ರಮದಲ್ಲೇ ಬೆಳೆಸಲ್ಲ, ನಾವಲ್ಲ ಹಾಂಗಲ್ಲ ಮೇಡಮ್, ನಾವು ಬೆಳೆಸೋದಲ್ಲ, ನಾವು ಬೆಳದ್ ನಮ್ಮನ್ನು ಯಾರು ಬೆಳೆಸ
1: ನ್ಯಾಚುರಲ್ ಆರ್ಗ್ಯಾನಿಕ್
0: ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫುಲ್ ಈಗಳು ನಾವು ಇಷ್ಟೆಲ್ಲ ಸಂಬಳ ತಿಂದಿತ್ತು ಕಾರ್ ಬೋರಂಗೆಲ್ಲ ತಿರುಗತ್ತ ಎಲ್ಲ, ಇವತ್ತು ನೀವು ನನ್ನ ಹೆರ ಕಳಿಸ್ರೆ, ಈಗ ನೀವು ಕುಂದಾಪುರ ಬಸ್ ಸ್ಟ್ಯಾಂಡ್ ನನ್ನ ಕಳಿಸ್ರೆ, ನಾನು ಏನಾರು ಮಾಡಿ ಹೊಟ್ಟೆ ಹೊರ್ಕತ್ತೆ ಎಂಬ ಧೈರ್ಯ ಇತ್ತು. ಈಗ ನನಗೆ ಎರಡು ಮಕ್ಕಳು ಅವರು ಡಬಲ್ ಗ್ರಾಜುಯೇಟ್ ಆಗಿರೋ ಅವರು ಫಾರಿನರ್ಲಿ ಇದ್ರೆ ನನ್ನ ಮಗನ ಹತ್ರ ಹೋಗ್ಕೊಂಡು ಸಮಾವಯಕ ಬಿಸಿಲು ನಿಂತ್ಕೊಂಡ್ರೆ ಅವನಿಗೆ ಅರ್ಧ ಗಂಟೆ ನಿಂತ್ಕೊಂಬಾತೆ.
1: ಕರೆಕ್ಟ್.
0: ಈಗ ನಾವು ಮಕ್ಕಳು ನಮ್ಮ ಅಪ್ಪ ಅಮ್ಮ ಘನ ಮಕ್ಕಳ ಸಾಕದ್ದ, ನಾವು ಘನ ಮಕ್ಕಳನ್ನು ಸಾಕದ್ದ ಅಂದೇಳಿ ಈಗ ನನ್ನ ಕ್ವಶನ್ ಮಾರ್ಕ್ ಬರ್ತಾ ಇತ್ತು. ಈಗ
1: ನಿಮ್ದಾದ್ರೂ ಸ್ವಲ್ಪ ಘನ ಇಪ್ಪು, ನಮ್ದೆಲ್ಲ ಇನ್ನೆಷ್ಟು ಘನ ಅಂತ ಗೊತ್ತಿಲ್ಲ.
0: ಎಲ್ಲ ಈ ಘನ ಮಕ್ಕಳೆಲ್ಲ ಉಟ್ಕಂತಿರೋದೇ ತೊಂದ್ರೆ ಇಲ್ಲ,
1: ಅಲ್ಲ
0: ಕಾಲಕ್ಕೆ ಸರಿಯಾಗಿ ಆತ್ತು ಬಿಡಿ.
1: ಆದ್ರೆ ಆ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ ಸರ್, ಬದುಕು ಕಲುದು ಅಂತ ಹೇಳ್ತಾರೆ, ಅದು ನಂಗೆ ಹೆಗ್ಗಳಿಕೆ ಅನಿಸುದು. ಆ ನಿಮ್ಮ ಜನರೇಷನ್ ಅವರೆಲ್ಲ ಕಲ್ತು ಬಂದದಿತ್ತಲ್ಲ, ನೀವು ಹಾಲಿಗೆ ಹಾಕಿ ನೀರಿಗೆ ಹಾಕಿ ನಾವು ಬದುಕೊಂಡು ಬಂದದ್ದು,
0: ನಾವು ದರಿ ಮೇಲೆ ಹಾಕೋ ದರಿ ಮಕ್ಕಳು ಕಣಗಿರೋ.
1: ಎಸ್, ಎಂತ ಮಾತ್ ಸರ್, ಹಿಂಗಿದೆಲ್ಲ ಸುಮಾರು ಮಾತುಗಳಿದ್ದಾವಲ್ಲ, ಅದಕ್ಕೆ ಎಂತಂತ್ರ ನಮ್ಮ ಕುಂದಾಪುರದ ನೀವು ಒಂದೊಂದಿಗೆ ಹೇಳ್ತಾ ಬಂದ
0: ಮಾತು ನಾವು ಪುಷ್ಟಿ ಕೊಟ್ಕೊಂಡ್ಕೊಂಡು ಮತ್ತೆ ಉದಾಹರಣೆ ಕೊಟ್ಟೇ ಮಾತಾಡೋದು ನಾವು, ನಾವು ನೇರ ಮಾತಾಡೋದಿಲ್ಲ. ಈಗ ಹೆಣ್ಣೆ ಹಂಗಿತ್ತ ಕೇಂದ್ರೆ ಹೆಣ್ಣಿಗೆ ಒಂದು ಉದಾಹರಣೆ ಕೊಟ್ಟೆ ಮಾಡೋದು, ಹೆಣ್ಣೆ ಅಂದ್ರೆ ಮಾರ್ರೆ ಕಪ್ಪು ಒಂದು ಅದಕ್ಕೊಂದು ಉದಾಹರಣೆ ಕೊಟ್ಟೆ ಮಾತಾಡೋದು.
1: ಮುಸಿತೂರ್
0: ಮುಸಿತೂರ್ ಮಿನ್ಕ ಕೈ ತೊಳೆದ ಮೈಮುಟ್ಟಿ ಕೈ ತೊಳಿಗೆ ಬರೆ ಹಿಂಗಂದ ಆ ಹೆಣ್ಣಿನ ಹೇಳಿದ್ರು ಕೂಡಲೇ ಆ ಹೆಣ್ಣು ಇಡೀ ಚಿತ್ರಣವನ್ನು ನಾವು ಒಂಥರ ಈ ರೀತಿ ಕುಂದಾಪುರ ಕನ್ನಡದಲ್ಲಿ ಮಾತ್ರ ಆ ಫೆಸಿಲಿಟೀಸ್ ಇರೋದು ಬಹಳ ಚೆನ್ನಾಗಿದೆ. ಇದರಲ್ಲಿ ನೀವು ಉದಾಹರಣೆ ಕೊಟ್ಟು ಉದಾಹರಣೆ ಇಲ್ಲದೆ ನಾವು ಮಾತಾಡೋದಿಲ್ಲ.
1: ಅದು ನೀವು ಉಪಮೇಯ ಅಂತ ಉಪಮೇಯ ಅಂತ ನಿಮ್ ಕನ್ನಡ
0: ಉಪಮೇಯ ಉಪಮಾನ ಉಪಮೇಯ ಅದೆಲ್ಲ ಈಗ ಅದೆಲ್ಲ ದೊಡ್ಡ ಉಪಮೇಯ ಅಲ್ಲ, ಉಪಮೇಯ ಎಲ್ಲ ಉಪಮೇಯ ಇತ್ತಲ್ಲ ಅದಕ್ಕೊಂದು ಉಪಮಾನ ಬೇಕೇ ಬೇಕು. ಉಪಮಾನ ಇಲ್ದಿದ್ರೆ ಮಾತಾಡೋಕಾಗ್ತಿಲ್ಲ. ಈಗ ಸೀತೆ ಹೆಂಗಿದ್ದಳು ಕೇಳಿದ್ರೆ ಸೀತೆನ ಕವಿಯು ಮತ್ತೊಂದು ಯಾರೋ ಹೆಣ್ಣಿಗೆ ಹೋಲಿಸಿ ಮಾತಾಡ್ಕತ್ತಿ. ಈಗ ಆಕಾಶ ಹೆಂಗಿತ್ಕೊಂಡು ಕಡಿ ಆಯ್ದಿರಾ ಗಗನಂ ಗಗನಕ್ಕೆ ಪೋಲಿಕ್ಕೆ ಸಾಗರಂ ಸಾಗರಕ್ಕೆ ಪೋಲಿಕ್ಕೆ ಅಂತ ಯಾರು ಅದನ್ನು ಹೇಳಿ ಅಲ್ಲಿ ಮುಗಿಸುವಂಥ ವ್ಯವಸ್ಥೆ ಆದರೂ ಆಗ್ಬೇಕು. ಹೋಲಿಕೆ ಇಲ್ಲದೆ ಮಾತಾಡದೆ ಇರ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಬೆಳೆದದ್ದು ಹಾಗೆ ನಮ್ದು ನಮ್ಮ ಬೆಳೆದ ಕ್ರಮವೇ ನಮಗೆ ಅಂತಾರೆ ನಮ್ಮ ಖುಷಿ ಕೊಡೋದು. ಇವತ್ತು ಕಾಣಿ ನಾವು ಎಂಜಾಯ್ ಮಾಡ್ತಾ ಇತ್ತೀಗ ಆ ಲೈಫನ್ನ. ಈಗ ನಾವು ನಮ್ಮ ಅಮ್ಮ ಸಣ್ಣದಿಪ್ಪತ್ತಿ ನಮ್ಮ ಬಾಯಿಗೆ ಯಾವುದು ರುಚಿ ಕೊಟ್ಟಿದ್ದಾಳೋ ಆ ರುಚಿ ಇವತ್ತು ನಮ್ಗಿತ್ತು. ಅಮ್ಮ ಮಾಡಿದ ಹಾಕದಂಗೆ ಯಾವುದೊಂದು ನಮ್ಮ ಪದಾರ್ಥ ಆಯ್ಲಿ, ಅಮ್ಮ ಮಾಡಿದ ಹಾಕದೊಂದು ಪರ್ಮಾನ ಆಯ್ಲಿ, ಒಂಥರ ಗೊಡ್ಡಿಟ್ಟಾಯ್ಲಿ, ಒಂಥರ ಒಂದು ಒಂದು ಬೊಬ್ಬರಿನ ದಾಣಿ ಆಯ್ಲಿ,
1: ಅಥವಾ
0: ಬೊಬ್ಬರಿನ ದಾಣಿ ಅಂದ್ರೆ ಬೊಬ್ಬರಿಗೆ ಒಂದು ದಾಣಿ ಮಾಡಿ ಮಾಡ್ತೇವೆ ಅಂತಾರೆ, ಒಂದು ಕಾಯಿ ಉಂಡಿ ಮಾಡೋದು ಅದು ಕಾಯಿ ಉಂಡಿ ಬೊಬ್ಬರಿನ ದಾಣಿ ಅಂತ ಕರೋದು. ಅದಕ್ಕೆ ಮಣ್ಣಿ ಬೊಬ್ಬರಿನ ದಾಣಿ ಬೊಬ್ಬರಿಗೆ ಒಂದು ಇದು ಮಾಡುವ ತಿಮ್ಮಕ್ಕೆ ಆಗಳಿಕಲ್ಲೇ ಅಂತ ಗೊತ್ತಾ ನಮ್ಗೆಲ್ಲ ಆಗಳಿಕಲ್ಲ. ನಾವು ಆಪಲ್ ಹಣ್ಣು ತಿಂದದ್ದೇ ಇಲ್ಲ, ನಾವು ಆಪಲ್ ಹಣ್ಣು ಅಂಬದ್ದು ಯಾಕಂದ್ರೆ ನಮ್ಮ ತಿಮ್ಮ ಯಾವ್ದು ಕೇಳಿದ್ರೆ ನಾವು ಹೆಲ್ಸಿನ ಹಣ್ಣು ಮಾವಿನ ಹಣ್ಣು ಚಿಕ್ಕು ಹಣ್ಣು ನಮ್ಗೆ ಕೈ ಹಾಕರ್ ಕೂಡ ಸಿಕ್ಕತ್ತೆ. ಅದು ಇವತ್ತು ತಿಂದಷ್ಟು ರುಚಿ ನಮ್ಗೀಗ ನೀವು ಆರ್ಟಿಫಿಷಿಯಲ್ ಆಗಿ ತಂದು ಆ ಹಣ್ಣು ನಮ್ಗೆ ರುಚಿ ಆಗ್ತಿಲ್ಲ. ಅದಕ್ಕೆ ಅದಕ್ಕೆ ಕುಂದಾಪುರ ಕನ್ನಡದಲ್ಲಿ ನಾವಲ್ಲೊಂದು ಹಳ್ಳಿ ಹೆಂಗೆ ಬೆಳೆದವರಿಗೆ ಇದೊಂದು ಲಾಭ. ಇನ್ನೊಂದು ನಷ್ಟ ಏನು ಗೊತ್ತಾ,
1: ಎಂತ
0: ಈಗ ನಾವು ಭಾಳ ಸಿಕ್ಕ ಬಿದ್ದೀತಿ ಈಗ
1: ಯಾಕೆ
0: ಕಣಿ ನಮ್ಗೆ ಅಪ್ಪ ಆಗಳಿಕೆ ಮುಖರಂಗೆ ಬಂದರೆ ಹೋದ ಕಣಿ ಮಕ್ಕಳೇ ಹರ್ಗೋಯ್ನಿ ಒಳಗೋಯ್ನಿ ನೀವು ಅಂದೇಳಿ ಜೋರು ಮಾಡಿ ಒಳಗೆ ಕಳಿಸ್ತಿದ್ದೀವಿ. ನಾವು ಆಗಳಿಗೆ ಒಳಗೆ ಕುಕ್ಕೊಂಡು ಯಾರ ಬಂದು ಕೊಡ್ಬೋದು ಅಲ್ಲಿ ಯಾಕಂದ್ರೆ ದೊಡ್ಡವರೆಲ್ಲ ಮಾತಾಡ್ತೀರಿ ಅಂತ ಕೇಳಿ ನೀ ಕುಕ್ ಬಂದಕ್ಕೆ ಅಂತಾರೆ.
1: ಕರೆಕ್ಟ್.
0: ಹಾಗೆ ಈಚೆ ಬಂದ್ಕೊಂಡು ಈಗ ನಮ್ಗೆ ಕಂಪ್ಯೂಟರ್ ನಾಲೆಜ್ ಕಂಪ್ಯೂಟರ್ ಇದೆಲ್ಲ ಈ ಹೊಸ ಈ ಮೊಬೈಲ್ ಗಿಬಲ್ ನಮ್ಗೆಲ್ಲ ಆಪರೇಟ್ ಮಾಡ್ಕೊಂಡ್ ಕಾತಿಲ್ಲ. ಅದನ್ನ ನಾವು ಮಕ್ಕಳ ಕೈಲಿ ಹೋಗಿ ಕೇಳಕ್ ಮಕ್ಕಳು ಹೇಳಿ ಕೊಡ ನಿಮ್ಗೆ ಅಂತ ಗೊತ್ತಿಲ್ಲ ಒಳಗೆ ಕುಕ್ಕಣಿ ಅಂತ ನಾವು ಆಗಳಿಕೂ ಒಳಗೆ ಕುಕ್ಕೊಂಡದ್ದು. ಈಗಲೂ ನಮ್ಮ ಗ್ರಾಚಾರಕ್ಕೆ ಒಳಗೆ ಕುಕ್ಕೊಂಡ ಪರಿಸ್ಥಿತಿ ಆಯ್ತು ಬಿಟ್ರೆ ಈಗ ಮಕ್ಕಳು ಒಳಗೆ ಕೂರಿಸ್ದು ಆಗಳಿ ಅಪ್ಪಯ್ಯವರು ಒಳಗೆ ಕೂರಿಸ್ರು. ಹಾಗಾಗಿ ನಮ್ಗೆ ಹೆಚ್ಚು ಹೆಚ್ಚು ಹೆಚ್ಚು ಎಕ್ಸ್ಪೋಜರ್ ಅಲ್ಲೇನು ಸಿಕ್ಕಿತ್ತದಲ್ಲಿ ಹೇಳೋಕ್ಕಾತಿಲ್ಲ. ಆದರೆ ನಾವು ಖುಷಿ ಪಟ್ಟಿದ್ವಿ, ಯಾಕಂದರೆ ನಮ್ಗೆ ಹಳತು ಗೊತ್ತಿತ್ತು ಹೊಸ್ತು ಗೊತ್ತಿತ್ತು. ಈಗ ನಮ್ಮ ಮಕ್ಕಳಿಗೆ ತಗೊಂಡು ಹೋರಿ ಈಗ ಹೋರಿ ಎಷ್ಟು ಜೊತೆ ಇಟ್ಕೊಂಡ್ರೆ ನಮ್ಗೆ ಹೋರಿ ಒಂದು 25 ಜೊತೆ ಹೋರಿ ಒಂದು ನೇಲು ನೊಗ ನಂಗೆ ಎಷ್ಟು ಹೆಸರಿತ್ತು ಅಂತ ಕೇಳಿ ನಾ ಪೂರ ಹೇಳ್ತೀನಿ.
1: ಹೇಳಿ ಸರ್.
0: 20 ಈಗ ನೊಗ ಜತ್ಕ ಕರ್ಬಳ್ಳಿ ತುಳ್ಕಿ ಹೂಡ್ ನೇಲು ನೇಲ್ ಹೀಸ ನೇಲ್ ಹೊಡೆ ನೇಲ್ ಕುದುರಿ ನೇಲ್ ಮೇಳಿ ನೀ ಆಚೀಚಿಗೆ ಎಷ್ಟು ಇನ್ನೂ ಹೇಳ್ತಾ ಹೇಳ್ತಾ ಹೋರ ಸಣ್ಣ 28-30 ಹೆಸರು ಹೇಳಕ್ ನಂಗೆ ಗೊತ್ತಿತ್ತು. ಅದು ಒಂದು ಟಿಲ್ಲರ್ ಬಂದು ಪೂರ ನಾಶ ಆಗಿಬಿಡುತ್ತೆ. ಒಂದು ಬೀಸಣಿಗೆ ಎಷ್ಟು ಬೀಸಣಿಗೆ ಇತ್ತು ಗೊತ್ತು, ಕಡು ಕಲ್ಲಂಗೆ ಗೋಧಿ ಕಲ್ಲು ಅರು ಕಲ್ಲು ಕುಟಣಿ ಕಲ್ಲು ಇಷ್ಟು ಕಲ್ಲಿತ್ತು ಆ ಕಲ್ಲಿತ್ತು ಅದೆಲ್ಲ ನಮ್ಮ ಮಕ್ಕಳಿಗೆ ಎಲ್ಲಿ ಯಾರಿ ನಾವು ಹೇಳಿಕೊಡುತ್ತೆ.
1: ನೀವು ಹೋರಿದ್ದು ಹೇಳ್ರಲ್ಲ ಹೋರಿದೆ
0: ಹೋರಿ ಹೋರೆಂಗೆ ಹೋರೆಂಗೆ ಮಂಡಿ ಹೋರಿ ಅಂತ ಹೇಳಿ ಇತ್ತು, ಬಟ್ಲಕೋಡು ಹೋರಿ ಅಂತ ಇತ್ತು, ವೈನಿಟ್ಟು ಹೋರಿ ಅಂತ ಹೋರಿಯಂಗೆ ತುಂಬ ಹೋರಿಗಳಿದೆ. ಅದನ್ನ ಲಿಸ್ಟ್ ಮಾಡಿ ನಾನು ಕೊಡ್ಕೊಂಡು ಈಗ ಪಕ್ಕ ನಂಗೆ ನೆನಪಿಗೆ ಬರ್ತೋ ಇಲ್ಲ. ಅಷ್ಟು ನಮ್ನಿಗೆ ಹೋರಿ ಇದ್ದು ಅಷ್ಟು ನಮ್ನಿಗೆ ಜನೋ ಇದ್ದು ಜನ ಎಲ್ಲ ಒಂದೇ ನಮ್ಮನೆ ಜನ ಅಲ್ಲ, ಒಂದೊಂದು ದೇನಿಗೆ ಒಂದೊಂದು ಹೆಸರು. ಒಂದೊಂದು ದೇನಿಗೆ ಕೈಲ್ತಿದ್ದೇನೆ ಬೇರೆ, ಮಂಗಳಿದೇನೆ ಬೇರೆ, ಯಾವುದು ಶುಕ್ರವಾರ ಹುಟ್ಟರು ಒಂದು ಬದ್ದಾನೆ ಹೆಸರು. ಅದಕ್ಕೆ ಆ ಮನೆಗೆ ಹೊಟ್ಟೆಂಗೂ ಸಹಿತ ಮನೆಗೆ ಪಡ್ಸಲ್ ಹೆಂಗೆ ನಮ್ಮಲ್ಲಿ ಏನಂದ್ರೆ ನಮ್ಮ ಸೊಸಿ ಮತ್ತು ಮಕ್ಕಳು ನಮ್ಮ ಪಡ್ಸಲ್ ಹೆಂಗೆ ಗಂಡೇ ಇರ್ಕ ಅಲ್ಲಿ ನಮ್ಮ ಹೊಟ್ಟೆಗೆ ನಮ್ಮ ಗೌರಿ ಆಯ್ಲಿ ನಮ್ಮ ಶಾರದಾ ಆಯ್ಲಿ ನಮ್ಮ ಮಂಜೆ ಆಯ್ಲಿ ಅದೆಲ್ಲ ಹೆಣ್ಣೆ ಇರ್ಕ. ನಾವು ಮುದಾನೇ ಜನ ಕರೆಯೋ ಕರ್ಕೊಳ್ಳಿ ಬಾಲ ಗೀಕಂಬ್ದು ಗಂಡ ಹೆಣ್ಣು ಅಂದೇಳಿ. ಹೆಣ್ಣು ಅಂದ್ರೆ ಸಂಭ್ರಮವೇ ಸಂಭ್ರಮ. ಅದೇ ಪಡಿಸಲೇ ನಮ್ಮ ಸೊಸೆ ಆಗಲಿ ನಮ್ಮ ಮಗಳಾಗಲಿ ಏನು ಹಿರ್ಕ
1: ಗಂಡ
0: ಗಂಡೇ ಹಿಡ್ಕ. ಯಾಕಂದ್ರೆ ಅಗಳಿಕಲ್ಲಿ ಗಂಡು ಹುಟ್ಟರು ಭಾರಿ ಬಿ ಭಾರಿ ಅದಕ್ಕೆ ಗಂಡು ಹುಟ್ಟಿದರೆ ಊರಿಗೆಲ್ಲ ಊಟ, ಹೆಣ್ಣು ಹುಟ್ಟಿದರೆ ಬಾಣಂತಿಗೂ ಕಾಟ. ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಅಯ್ಯೋ ಅಯ್ಯೋ ಎಣ್ಣೆ ಹಡಿತಾಯ್ಕೊಂಬರ್ರ ಅಂತ ಹೇಳುವಂಥದ್ದು ನಮ್ಮಲ್ಲೆಲ್ಲ ಸಾಮಾನ್ಯವಾದ ತೀರು. ನೀವೇನು ಪ್ರಶ್ನೆಗೆ ಅಂತ ನಾನು ಅದಕ್ಕೆ ಹೇಳ್ತೇವೆ, ನೀವೊಂದು ಕೇಂದ್ರ ನಾನೊಂದು ಕೇಂದ್ರ ಅಪ್ಕಾಗದ ಹೇಳು ಕಾರಣಕ್ಕೆ ನಾನು ಈ ಮಾತನ್ನು ಹೇಳಿದ್ದೆ.
1: ಅಲ್ಲ ಅಲ್ಲ ತುಂಬಾ ಖುಷಿ ಆಯ್ತು ನಂಗೆ, ಯಾಕಂದ್ರೆ ನಿಮ್ಮ ಅನುಭವ ಅಲ್ಲ 8 ಜನರಲ್ಲಿ ಕೊನೆಯದು ಕೊಂಗಟ್ಟದ ಮಗು ನೀವು. ಕೊಂಗಟ್ಟ
0: ಕೊಂಗಟ್ಟಲ್ಲ ಅಗಳಿಕೆಲ್ಲ ಕೈದ ಅಥವಾ 7-8 ಎಷ್ಟು ಕೊಂಗಟ್ಟು ಉಳಿತು
1: ಅದು ವಿಷಯ ಹೌದು. ನೀವು ಕೃಷಿ ಎಲ್ಲ ಮಾಡ್ತಿದ್ರೆ ಸರ್ ಗದ್ದಿಗೆಲ್ಲ ಇಳಿತಿದ್ದೀರಾ?
0: ಗದ್ದಿಗೆಲ್ಲ ಇಳುಕಂದ್ರೆ ನಾಲ್ಗೆ ಮನೆಗೆಲ್ಲ ಕೆಲಸ ಇರುತ್ತೆ, ನಮ್ಮ ಸ್ವಲ್ಪ ಆಸ್ತಿ ಮನೆಯಲ್ಲ 20 ಮನೆಯಲ್ಲ ಕೆಲಸಕ್ಕೆಲ್ಲ ಇರುತ್ತೆ. ನಾವು ಕೃಷಿ ಇಳಿತಿ ಎಲ್ಲಿವರೆಗೆ ಇಳಿತ್ಕೊಂಡ್ರೆ ಕೃಷಿ ಒಟ್ಟಿಗೆ ನಾವು 20 ನಾವು ನಮ್ಗೆ ನಮ್ಮ ಓಡಾಟ ಎಲ್ಲ ನಮ್ಮ ಕೆಲಸದವರೊಟ್ಟಿಗೆ ನಾವು ಅವರೊಟ್ಟಿಗೆ ಅವ್ರು ಏನ್ ತಿಂತಾರೋ ತಿಂತ ನಾವು ತಿನ್ಬೇಕು. ಕೊನೆಗೆ ಅವ್ರು ಬಿಡಿ ಕಲ್ಸ್ಕವ ಅಂತಾರೆ, ಬಿಡಿ ಕಲ್ಸ್ಕವ ಪತ್ತಿಗೆ ಬೆಂಕಿ ಬೆಟ್ಟಿಗೆ ಇರ್ತಿಲ್ಲ ನಮ್ಗೆ, ಅದು ಒಲಿಗೋ ಹಿಂಗೆ ಅದು ಎಳದೇ ಕಲ್ಸ್ಕೋದು, ಒಂದ್ ಸುತ್ತಿ ಎಳಿದಿರಿ ಬಿಡಿ ಹೊತ್ತುವುದಿಲ್ಲ. ಸಣ್ಣ ಸಣ್ಣದ ಅದ್ರಲ್ಲಿ ಕಂಡು ಇವತ್ತು ನಮ್ಗೆ ನೆನಪಿತ್ತು, ಒಂದ್ ಬಿಡಿ ಒಂದ್ ನಮ್ ಎಳ್ಕಂಡೆ ಬಂದ್ ನಾವು ಕೆಲ ತರಿ ಕೊಡುದು. ಯಾಕಂದ್ರೆ ಅದು ಅಲ್ದಿರ ಬೆಂಕಿ ಕಡ್ಡಿ ಕೀರಿ ಬೆಂಕಿ ಕಡ್ಡಿ ನಮ್ಮಲ್ಲಿ ಅಂಗಡಿನ ತಪ್ಪದು ಬಹಳ ದೂರ, ಬೆಂಕಿ ಬೆಟ್ಕ ತತ್ತ ತಪ್ಪದು ಭಾರಿ ದೂರ. ನಾವು
1: ಮತ್ತೆ
0: ಕಿಚ್ಚಿಡ್ಸುದಲ್ಲ ಹಾಂಗ ತತ್ತ ಅಪರೂಪಕ್ಕೆ ಡೈಲಿ ಯೂಸಿಗೆ ಎಲ್ಲ ಕೆಲಸದವರೆಲ್ಲ ಬೀಡಿಸಿ ಅಂದ್ರೆ ನಾವು ಒಲಿಗೆ ಹೋಯ್
1: ಹಚ್ಕೋಬಾರ್ದು
0: ಹಿಂಗೆ ಒಲಿ ಗಂಡದ ಮೇಲೆ ಇಟ್ಟರೆ ಹಚ್ಚೋದಿಲ್ಲ ಮೇಡಮ್, ಅದಕ್ಕೊಂಚೂರು ಒಂದು ಡಮ್ ಎಳೆದ್ರೆ ಮಾತ್ರ ಹೊಟ್ಟು ಹಚ್ಚು.
1: ಹೌದಾ? ನಮಗೆ ಗೊತ್ತಿರ್ಲಿಲ್ಲ.
0: ಅದೆಲ್ಲ ಬೀಡಿಸಿ ಅಂದ್ರಿಗೆ ಗೊತ್ತು, ಅವ್ನು ಬಿಡಿಸಿ ಏನಿತ್ತು ಅಂದ್ರೆ ಅರ್ಥ ಅಲ್ಲ.
1: ಬಟ್ ಈ ತರದ ಒಂದು ಹೆಲ್ಪ್ ಮಾಡ್ತಿದ್ರಿ ಬಿಡಿಸಿ ಅಂದ್ರೆ
0: ಮತ್ತೆ ಕೆಲಸ ನೀರು ತಗೊಂಡು ಹೋಗಿ ಕೊಡುವುದು ಹಾಗೆ ಹೋಗಿ ನಿತ್ಕೊಂಬ ಅಪ್ಪ ಹೋಗಿ ನಿತ್ಕೊಂಡು ಅಂತ ಕೆಲಸದಲ್ಲಿ ಹೇಳಿ ಮಳಿ ತೆಗಿತಾರೆ ಅಂತ ಹೇಳಿ ಹೇಳ್ತಾರೆ.
1: ಹೇಳಿ ಮಳಿ ಅಂದ್ರೆ
0: ಹೇಳಿ ಮಳಿ ಅಂದ್ರೆ ಅಲ್ಲಿ ಉದಾಸೀನ ಮಾಡ್ತದಲ್ಲಿ ಏನೋ ಹೇಳಿಗೊಂದು ನೀರು ಕುಡಿತಿ ಅಂದ್ರೆ ನಿತ್ಕೊಂಡು ಸುಮ್ಮನೆ ಕೆಲಸ ಮಾಡೋದಲ್ಲ, ಹೇಳಿ ಮಳಿ ತೆಗೋದು ಅಂತ ಹೇಳಿದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡುದು ಟೈಮ್ ಪಾಸ್ ಮಾಡ್ತಾರೋ ಹಾತ ಅಂತ ಹೇಳೋದಕ್ಕೆ ಅಲ್ಲೋಗಿ ನಾವು ನಿತ್ಕೊಂಬುದಷ್ಟೇ.
1: ಅಲ್ಲ ಸರ್, ನೀವು ಕಟೀಲ್ಗೆ ಎಷ್ಟು ವರ್ಷ ಇದ್ದೀರಿ ಅಲ್ಲಿ ಕಾಲೇಜ್?
0: ನಾನು 88 ಹೋಗಿ 2019 ಅಲ್ಲಿ ಕೆಲಸ ಮಾಡಿದ್ವಿ, 2024 ನಾನಲ್ಲಿ ಪ್ರಿನ್ಸಿಪಲ್ ಆದಿ.
1: ಹೆಚ್ಚು ಕಮ್ಮಿ 30
0: 30 ಕಟೀಲಾಗಿದ್ದಿ, ಕಡೆಗೆ 5 ರಾಮಕೃಷ್ಣ ಕಾಲೇಜ್ ಅಲ್ಲಿ ರಿಟೈರ್ಡ್ ಆದ್ಮೇಲೆ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿ
1: ಮಂಗಳೂರಲ್ಲಿ. ಅಂದ್ರೆ ನೀವು ತೆಂಕ್ಲೇ ಇದ್ರಿ ಹೆಚ್ಚು ಕಮ್ಮಿ?
0: ನಾವು ತುಳಿನಂಗೆ ಇದ್ದು, ನಾವು ಈ ಕುಂದಾಪುರ ಕನ್ನಡದ ನಾನು ಹೆಚ್ಚು ಇರಲಿಲ್ಲ.
1: ಆದ್ರೆ ನಿಮ್ ಭಾಷೆ ಎಲ್ಲ ಬದಲಾಯಿಲ್ಲ ಸರ್?
0: ಭಾಷೆ ಬದಲಾಕಂದ್ರೆ ಎಂತ ಗೊತ್ತ ಮೇಡಿ, ಈ ಭಾಷೆ ಬದಲಾಪದ ಹೆಂಗ್ ಕೇಂದ್ರೆ ಅದು ಕತಿ ಅಂತ ಕೇಂದ್ರೆ ಒಳ್ಳೆ ಕಲ್ತಾನ ಒಳ್ಳೆ ಇದ್ರಂಗೆ ಅರ್ಧಂಬರ್ಧ ಕಲ್ತು ಹೋದ್ರೆ ಮಾತ್ರ ಭಾಷೆ ಬದಲಾತ. ಸಮ ಕಲ್ತ್ಕೊಂಡು ಹೋಯ್ನ ಕಣಿ, ಈಗ ನೀವು ಇಲ್ಲಿ ಯಾರನ್ನೇ ಬಾಪ್ಕೇಳಿ ಅವ್ನು ಒಳ್ಳೆ ಪೋಸ್ಟ್ ಇದ್ದಾನೆ ಒಳ್ಳೆ ಉದ್ಯೋಗದಿದ್ದಾನೆ ಭಾಷೆ ಬದಲಾತಿಲ್ಲ. ಅದೇ ಒಂದು 4 ಬೆಂಗಳೂರಿಗೆ ಹೋಗಿ ಬಂದ ನೀವು ಹೂನ್ರಿ ಕೂರ್ರಿ ಒಂದು ನಿಮ್ಮ ಕತಿ ಹೇಳುದ ವಾಪತ್ತಿಗೆ ನಮ್ಮ ಮನೆಗೆಲ್ಲ ಮಕ್ಕಳು ಕಣಿ ಹಾಸಿಗೆ ಹಿಡ್ಕೋ ಆತ ಒಲ್ಲಿ ಹಿಡ್ಕೋ ಆತ ಮತ್ತೆ ಬೇಕಾದಿಗೆ ಎಲ್ಲ ಹಿಡ್ಕೊಂಡು ಬೆಂಗಳೂರಿಗೆ ಆತ.
1: ಕರೆಕ್ಟ್.
0: ಬೆಂಗಳೂರಿಗೆ ಹೋಗಿ ಒಂದು 7 ಲಾಯ್ಕಂತ ಎಲ್ಲ ಹಿಡ್ಕೊ ಬತ್ತ ಯಾವುದು ಹಾಸಿಗೆ ಹಿಡ್ಕೊಬತ್ತ, ಬ್ರಿಸ್ಟ್ ನೆಲಕ್ಕೆ ತಾಂಗಿತ್ತು ಅದನ್ನು ಹಿಡ್ಕೊಬತ್ತ, ಎಲ್ಲ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಬತ್ತ. ಒಂದು ಭಾಷೆ ಒಂದು ಬೆಂಗಳೂರು ಬಿಟ್ಟಿಗೆ ಬತ್ತೆ ಇರ್ತ, ನಮ್ಮ ಭಾಷೆನೇ ಬಿಟ್ಟಿಗೆ ಬತ್ತ. ಯಾಕಂದ್ರೆ ಬರುವ ಕಡೆ ಹೂನ್ರಿ ಹೂನ್ರಿ ಏನ್ರಿ ಕೂರ್ರಿ ಕೂರ್ರಿ ಅಂತ ಹೇಳಿ ಶುರು ಮಾಡ್ತ, ಎಲ್ಲ ಹಿಡ್ಕೊಂಡು ಬಂದನಿಗೆ ಭಾಷೆನ ಹಿಡ್ಕೊಂಡು ಬಪ್ಪ ಗೊತ್ತಾತಿಲ್ಲ, ಭಾಷೆನ ಹಿಡ್ಕೊಬತ್ತಿಲ್ಲ. ಈಗ ನಮ್ಮ ಭಾಷೆ ಹೆಡ್ ಭಾಷೆ ಅಂತ ಹೇಳಿ ಅದೊಂದು ನೋಷನ್ ಆಗಿಬಿಟ್ಟು. ನಂಗೊಂದು ಒಂದೇ ಒಂದು ಬೇಜಾರು ನಿಮ್ಮ ಹತ್ರ ಹೇಳಬೇಡಿ ಕುಂದಾಪುರ ಕನ್ನಡದ ಡಾಟ್ ಇದಕ್ಕೆ ನಿಮ್ಮ ರೇಡಿಯೋ ಕುಂದಾಪುರ ಕನ್ನಡ ಹೇಳೋದು, ತುಳುವಿನರಿಗೆ ಆ ಭಾಷೆ ಬಗ್ಗಿದ್ದು ಪ್ರೀತಿ ಅಭಿಮಾನ, ಅವ್ರು ಎಲ್ಲರೂ ಸಹಿತ ಒಂಥರ ಆಕ್ಸ್ಫರ್ಡ್ ಇಂಗ್ಲೀಷ್ ಮಾತಾಡ್ದಂಗೆ ತುಳು ಮಾತಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಅದು ಭಾಳ ಕೆಟ್ಟ ಭಾಷೆ, ನಮ್ಮನೆಲ್ಲೇ ಹತ್ತು ಹಂಗಿಂದೆಲ್ಲ ಮಾತಾಡೋಕ್ಕಾಗ ಆ ಪರಿಸ್ಥಿತಿ ನಮ್ಮಲ್ಲಿ ಇವತ್ತಿತ್ತೀಗ. ಆದ್ದರಿಂದ ಈ ಭಾಷೆ ಬಗ್ಗೆ ಪ್ರೀತಿ ನಾವು ಬಳಸರು ಮಾತ್ರ ಬೆಳಿತ್ಬಿಟ್ರೆ ಅದು ನಮ್ಮ ಬದಿಗೆ ಒತ್ತರೆ ಅದು ಮೂಲಿಗುಂಪೈ.
1: ಆದ್ರೆ ನೀವು ತೆಂಕ್ಲಾಂಗೆ ಹಾಕೊಂಡು ಬಳಸದ್ದು ಹೆಂಗೆ ಅಂತ
0: ಅಲ್ಲ ತಾಂಗ್. ನಾನು ಫ್ರೀಕ್ವೆಂಟ್ ಆಗಿ ನಾವು ಕುಂದಾಪುರ ಬರ್ತಾ ಇರ್ತೀವಿ, ನಾವು ಮನೆಗೆ ಬರ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಎಂತ ಹೊತ್ತು ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ನಾವು ಮನೆಗೆ ನನ್ನ ಹೆಂಡತಿಗೆ ತುಳು ಕಲ್ತಾಳಲ್ವಾ, ಅವಳು ಒಳ್ಳೆ ಫ್ರೀಕ್ವೆಂಟ್ ಆಗಿ ತುಳು ಮಾತಾಡ್ತಾಳೆ.
1: ಇಲ್ಲಿಯರೇ ನಂಬದೇಳು
0: ಅವಳು ಇಲ್ಲಿ ಕೊಡ್ತಾಳೆ ಇದು ಮಾಡ್ತಾಳೆ. ಆದ್ರೆ ಅವಳಿಗೆ ಅವಳು ಕಲ್ತದ ಕೆಲತಳು ಒಟ್ಟಿಗೆ ಕಣ್ ಕಲ್ತರು. ನಾನು ಕಟ್ಟಿಲಂಗೆ ಎಲ್ಲ ಮಾತಾಡೋದು ತುಳಿದು ಮಾತಾಡೋತಿ, ನಾನು ಕುಂದಾಪುರದ ಅಂತೇಳಿ ಅವ್ರು ನಾನು ಕನ್ನಡದಲ್ಲೇ ಮಾತಾಡೋದು ಶುರು ಮಾಡ್ರು. ನಾನು ತುಳು ಮಾತಾಡ್ತೀನಿ ಅಂದ್ರೆ ಪ್ರಯತ್ನ ಮಾಡ್ರು ಅವ್ರು ಕನ್ನಡದಾಗ, ಇವ್ರಿ ತುಳು ಬರ್ತಿಲ್ಲ ಅಂದೇಳಿ. ಹಾಗೆ ನಾನು ಕೆಟ್ಟ ಕೆಟ್ಟ ತುಳು ಮಾತು, ಯಾಕಂದ್ರೆ ಪ್ರಿನ್ಸಿಪಲ್ ಆರ್ ಕೂಡಲೇ ನಾನು ಭಾಳ ಜಾಗ ಇಂಗ್ಲೀಷ್ ಮಾತಾಡೋಕೆ ತುಳು ಮಾತಾಡೋಕೆ, ಯಾಕಂದ್ರೆ ಪ್ರಿನ್ಸಿಪಲ್ ಆದ್ರೆ ಎಂತ ಕೆಟ್ಟ ಕೆಟ್ಟದಕ್ಕೆ ಇಂಗ್ಲೀಷ್ ಮಾತಾಡ್ತಾರೆ. ಹಾಗೆ ಇಂಗ್ಲೀಷು ಬಿಡ್ಕಾಯ್ತು, ಈಚೆ ಕಡೆ ತುಳು ಬಿಡ್ಕಾಯ್ತು. ಅದು ತುಳಿನಂಗೂ ಸಹಿತ ಹೆಚ್ಚು ಕಡಿಮೆ ಆರೇ ಒಂಬತ್ತು ಸ್ವಲ್ಪ ಹೆಚ್ಚು ಕಡಿಮೆ ಬೇಡ ರಗಳೇ ಬೇಡ ಅಂತೇಳಿ ಹೇಳಿ ನಾನು ತುಳು ಮಾತಾಡೋದೇ ಕೈ ಬರ್ತದೆ. ಹಂಗೆ ಬತ್ತತ್ತು ನಾನು ಮಾತಾಡ್ತೀನಿ, ಹಂಗೆ ಮ್ಯಾನೇಜ್ ಮಾಡೋಷ್ಟು ಹಂಗೆ ಬತ್ತತ್ತು, ಇಂಗ್ಲೀಷು ತುಳು ಎರಡೂ ಬತ್ತತ್ತು. ಆದರೆ ಭಾಳ ಇದಮಿತ್ತಮ್ ಅಂತ ಮಾತಾಡೋಷ್ಟು ನಮ್ಗೆ ಸಾಮರ್ಥ್ಯ ನಮ್ಗೆ ಇನ್ನೂ ಬರಲಿಲ್ಲ.
1: ಓಕೆ, ಅದು ನಿಮ್ಮ ಕುಂದಾಪುರ ಕನ್ನಡ ಉಳಿದಕ್ಕೆ ಸಹಾಯ ಆಯ್ತಂತ್ರ?
0: ಖಂಡಿತ ಕುಂದಾಪುರ ಕನ್ನಡ ಉಳಿಕ್ ಸಾಧ್ಯ. ನಮ್ಮ ಮನೆಗೆ ನನ್ನ ಹೆಂಡತಿ ಸ್ವಲ್ಪ ಶುದ್ಧ ಒಚ್ಚಾಡಿಸ್ತಾಳೆ, ನಂಗೆ ಚೀಟ್ ಹೋಗ್ದು ಯಾಕೆ ಒಚ್ಚಾಡಿಸ್ಕ, ಶುದ್ಧ ಕನ್ನಡದ ಮಾತಾಡು, ಹೋಗ್ಬೇಕು ಹೊಯ್ಕಂದ್ ಹೇಳಿ ಅಂತ. ಹೋಗ್ಬೇಕಂದ್ರು ಆಪದಷ್ಟೇ, ಹೊಯ್ಕಂದ್ರು ಆಪದಷ್ಟೇ, ಹೋಪರ್ ಹೋತ್ರ ಹೈಕಂಬರ್ ಹೈಕಂತ.
1: ಅದ್ರಲ್ಲಿ ಎಂತ ಚೇಂಜ್ ಆಗ್ತಿಲ್ಲ,
0: ಏನ್ ಬದಲಾವಣೆ ಆಗ್ತಿಲ್ಲ. ಯಾಕೆ ಊಟ ಮಾಡಬೇಕು ಯಾಕೆ ಉಣ್ಕೊಂಬಕತ್ತಿಲ್ಲ, ಅದೆಲ್ಲ ಭಾಷೆನ ಉಳಿಸ್ರೆ ಆ ಮಕ್ಕಳಿಗೆ ಅದನ್ನ ಬಂದ್ರೆ ನಮ್ಮ ರಕ್ತಗತವಾಗಿ ಆ ಭಾಷೆ ನಮ್ಮ ಬಾತಿ ಇದ್ರ ಕೂಡ ನಮ್ಮ ಮಾತಿಗೆ ಅದು ಹೊಂದಾಣಿಕೆ ಆಯ್ತದೆ.
1: ಈಗ ನಿಮ್ಮ ಮಕ್ಕಳೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರ?
0: ಅಯ್ಯೋ, ನನ್ನ ಮಕ್ಕಳು ತುಳು ಮಾತಾಡ್ತಾರೆ, ಅವರು ಶಾಲೆಗೆ ವಾಪತ್ತಿ ಇಂಗ್ಲೀಷ್ ಮಾತಾಡೋದು ಶುರು ಮಾಡ್ರೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಯಾಕಂದ್ರೆ ಅಪ್ಪ ಒಬ್ಬ ಇದ್ಮೇಲೆ ಅವನಿಗೊಂದು ಖುಷಿ ಆಗಲಿ ಅಂತೇಳಿ ಕುಂದಾಪುರ ಒಂಚೂರು ಮಾತಾಡ್ತಾರೆ. ಮಾತಾಡ್ತೀನಿ ಅಂತ ತೊಂದ್ರೆ ಇಲ್ಲ, ನಮ್ಮ ಸ್ವಸಿದಿಕ್ಕಳೆಲ್ಲ ಬಂದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅವರೆಲ್ಲ ಸ್ವಲ್ಪ ಮಾತಾಡೋದಿಲ್ಲ ಮಾತಾಡೋದಿಲ್ಲ ಮಾತಾಡ್ತಾರೆ ಅಂದ್ರೆ.
1: ಆಯ್ತು, ನಿಮ್ಮ ಮೊಮ್ಮಕ್ಕಳಿಗಾರು ಹೇಳಿಕೊಡ್ಕೀಗ, ನಿಮ್ ಇಷ್ಟು ಗಾನ ಕುಂದಾಪುರ ಕನ್ನಡ, ನಿಮ್ ನೆಕ್ಸ್ಟ್ ಜನರೇಷನ್ ಪಾಸ್ ಆಗ್ಬೇಡ
0: ಅಲ್ದಾ?
1: ಈಗ ನೀವು ಕನ್ನಡ ಪ್ರಾಧ್ಯಾಪಕರ ಇದ್ದಾರೆ, ಕನ್ನಡ ಪ್ರಾಧ್ಯಾಪಕರ ಇದ್ದಕ್ಕೂ ನಂಗೆ ಎಂತ ಅನ್ಸುತ್ತೆ ಅಂದ್ರೆ, ನಮ್ಮಲ್ಲಿ ಸುಮಾರು ವ್ಯಾಕರಣ ಅಲ್ಲ ಕನ್ನಡದಲ್ಲಿ, ಕನ್ನಡ ವ್ಯಾಕರಣ ಅಂದ್ರೆ ಅಯ್ಯೋ ಸಮೋಸ ಅಲ್ಲಲ್ಲ ಸಮಾಸ, ಆ ಸಮಾಸನೆಲ್ಲ ತರಬೇಡಿ ಮಾರ್, ಆ ಷಟ್ಪದಿ ಅದು ಇದು ಅದನ್ನೆಲ್ಲ, ಆ ಗುರು ಲಘು ಅಯ್ಯವ ಅದು ಹ್ಯಾಂಗ ಹಾಕುದು ಅದೆಲ್ಲ ಕಂಡ್ರೆ ತಲೆ ತಿರುಗಿ ಬೀಳ್ತೋ. ಈಗಿನ ಮಕ್ಕಳನ್ನಂತೂ ಕೇಂದ್ರ ಬೇಡ, ಕನ್ನಡ ಅಂದ್ರೆ ಅಯ್ಯೋ ನಂಗೆ ಆತಿಲ್ಲ, ಎಷ್ಟು ಹೊತ್ತು ಅದಕ್ಕೆ ಒತ್ತು ಕೊಡ್ಕ, ಅದಕ್ಕೆ ಬಾಲ ಕೊಡ್ಕ, ಅದಕ್ಕೆ ದೀರ್ಘ ಕೊಡ್ಕ, ಅದೆಲ್ಲ ನಮ್ಗೆ ಆಪದಲ್ಲಪ್ಪ, ಇಂಗ್ಲೀಷ್ ಅವ್ರು ಸೀದೆ ಬರ್ಕೋ ಆಪದಲ್ಲ ಬಿಡಿ.
0: ಎಷ್ಟೇ ಹೇಳಿ ನೀವು ಆಡದನ್ನ ಬರೋಕ್ ಆಪದ ಕನ್ನಡದ ಮಾತ್ರ
1: ಅಲ್ಲ,
0: ನೀವು ಆಡದನ್ನ ಇಂಗ್ಲೀಷಿಗೆ ಆಡದನ್ನ ಇಂಗ್ಲೀಷ್ ಬರೋಕಾತಿಲ್ಲ, ಯಾವ ಭಾಷೆ ಆಡದನ್ನೆಲ್ಲ ಬರೋಕ್ ಆಪದ ಕನ್ನಡದಲ್ಲಿ ಮಾತ್ರ. ನೀವು ಎಂಥದೇ ಹೇಳಿ, ಎಂಥದೇ ನೀವು ಒಚ್ಚಾಡಿಸಿ ಒಚ್ಚಾಡಿಸಿ ಹೇಳಿ, ನಾನು ಅದನ್ನ ಕನ್ನಡದ ಬರ್ಕೊಡ್ತೀನಿ. ಅದೇ ನೀವು ಇಂಗ್ಲೀಷ್ ಹೇಳಿದ್ರೆ ಸ್ಪೆಲ್ಲಿಂಗ್ ಒಂದಿರುತ್ತೆ, ಅದ್ರ ಒಂದು ಆಕ್ಸೆಂಟ್ ಅಂತ ಇರುತ್ತೆ,
1: ಕರೆಕ್ಟ್.
0: ಆಡದಂಗೆ ಆಡದಂಗೆ ಮಾತಾಡೋದಿದ್ರೆ ಕನ್ನಡದ ಮಾತ್ರ. ಈಗ ವ್ಯಾಕರಣ ಪದ್ಯ ಛಂದಸ್ಸು ಅದೆಲ್ಲ ನೀವೇನು ಪಾಠದಂಗೆ ಓದಿ ಹಾಗೆ ಉರುಹೊಡೆದ ಕಲಿಕಂದೇಳಿ ಏನಿಲ್ಲ. ಹೀಗೆ ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ, ಪದ್ಯ ಇಲ್ಲ ಅದ
1: ಒಳ್ಳೆ
0: ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಅಂತೇಳಿ ಬರ್ ಹೋದನವನು ಮಂಗಳೂರಿನಿಂದ ಬೆಂಗಳೂರಿಗೆ ತಿರುಕನೂರ ನೂರ ಮುಂದೆ ಮರುಕು ಧರ್ಮ ಶಾಲೆಯಲ್ಲಿ ಅದೇ ದಾಟಿ ಎಲ್ಲ ಮಾತಂಗೂ ಛಂದಸ್ಸಿತ್ತು, ವ್ಯಾಕರಣ ಇತ್ತು, ಅದೆಲ್ಲ ಇತ್ತು. ವ್ಯಾಕರಣ ಅಂದ್ರೆ ನಾವು ಮಾಡ್ಕ ಈ ಕಣಿ ವ್ಯಾಕರಣ ದೊಡ್ಡ ಸಂಗತಿ ಅಂತದಿಲ್ಲ, ಅದು ವ್ಯಾಕರಣ ಮಾಡಿ ಆಪದಲ್ಲ. ಈಗ ಕಾಂತ ದೀರ್ಘ ಬಂತ
1: ಬಂತ,
0: ಕಾಂತ ಬಂತ ದೀರ್ಘ ಬಂದ್ರೆ ಮುಂದಿನದು ರಸ್ವವೇ ಆಗ್ಬೇಕು. ಕಾಂತ ವರ ಆಗ ಕಾಂತ ಕಾಂತಾವರ ಆಗ್ಬೇಕು, ಕಾಂತಾವಾರ ಮಾಡೋಕಾತಿಲ್ಲ. ಇದು ದೀರ್ಘ ಆದ್ರೆ
1: ಅದು ಹ್ರಸ್ವ,
0: ಈಗ ಕಾರ ಹ್ರಸ್ವ ಬಂದು ದೀರ್ಘ ಕಾರ ವಾರವೇ ಆಗ್ಬೇಕು. ಅದು ಭಾಷಾ ನಿಯಮ, ಅದು ಭಾಷಾ ನಿಯಮ ಆಗಿದೆ. ಆದ್ರಿಂದ ಭಾಷೆನ ಛಂದಸ್ಸು ವ್ಯಾಕರಣ ಅಲ್ಲ, ಭಾಷೆನ ನಾವ್ಯಾರೋ ಪಂಡಿತರು ಮಾಡೋದಲ್ಲ, ಅದು ಆ ಭಾಷೆ ಒಳಗಡೆ ವ್ಯಾಕರಣ ಛಂದಸ್ಸಲ್ಲ, ಅದರೊಟ್ಟಿಗೆ ಐಕ್ಯವಾಗಿರುತ್ತೆ.
1: ಅದ್ರಲ್ಲಿ ನಾನು ನಿಮ್ಗೆ ಕೇಮ್ಕಿದಿತ್ತ, ಈ ಮಾತಿಗೊಂದು ಗೀತು ಅಂತ ಇರುತ್ತ ಉದಾಹರಣೆಗೆ.
0: ಮಾತಿಗೂ ಯೋಗೇನಂತ ಎಲ್ಲ ಶಬ್ದ ಒತ್ತು ಕೊಡ್ಕ, ಮಾತು ಎರಡು ಸರಿ ಹೇಳದಂಗ ಒತ್ತು. ಈಗ ಬೇಡ ಬೇಡ ಬೇಡ ಬೇಡ ಅಂತ ಹೇಳಿದಾಗ ಅದಕ್ಕೆ ಒತ್ತು ಕೊಡ್ಕಲ್ಲ. ಈ ಇದೆಲ್ಲ ಈ ಕೂಡು ನುಡಿಗಳೆಲ್ಲ ಬಂತು, ಮಾತು ಗೀತು, ಹಾಲುಗೀಲು, ಹಣ್ಣುಗಿಲ್ಲು, ಅದೆಲ್ಲ ಆ ಶಬ್ದಕ್ಕೆ ಅರ್ಥ ಇಲ್ಲ. ಈ ಶಬ್ದದ ಪುಷ್ಟಿಗಾಗಿ ಆ ಶಬ್ದಗಳನ್ನ ನಾವು ಬಳಸುವಂತ
1: ಅಂತ ನಮ್ ಕುಂದಾಪುರ ಕನ್ನಡದಲ್ಲಿ ಎಂತಲ್ಲ ಇತ್ತ,
0: ಎಂತಲ್ಲ ಎಲ್ಲದಕ್ಕೂ ಇತ್ತಲ್ಲ, ಯಾವ್ದಕ್ಕೆ ಇಲ್ಲ ಹೇಳಿ
1: ಹೇಳಿ.
0: ಹಡಿಗಿಡಿ ಮಾಡ್ಬೇಡ ಕಡೆ ಅಂತದ್ದು, ಹಡಿಗಿಡಿ ಮಾಡ್ಬಿಟ್ಟು ಗಿಡಿ ಅಂತ ಎಂತ ಗೊತ್ತಿತ್ತು,
1: ಇಲ್ಲ ಅದಕ್ಕೆ ಅರ್ಥ ಇಲ್ಲ,
0: ಅರ್ಥ ಇಲ್ಲ. ಓದ್ಕ ಓದು ಗೀದು ಅವ್ನು ಮರ್ತೇ ಬಿಟ್ಟಿದ್ದ ಮರ ಹೆಕ್ಕತಿಮ್ಮನ್ ಓದು ಗೀದು ಅಲ್ಲ, ಆ ಗೀದು ಅಂದ್ರೆ ಅಂತ

0: ಸೀರಿಯನ್ ಅಂತ ನೀವು ಹೇಳ್ದಂಗೆ ಎಂತದ್ದು
1: ಕರೆಕ್ಟ್.
0: ಈಗ ನೀವು ಮದಿಗೆ ಹರ್ಕೊಳ್ಳಿ, ಮದಿ ಸೀರೆ ಒಂದು ಬಿಚ್ಚಿ ಹಾಕ್ರೆ ಸಾಕು, ಅಭ್ಯಾಸ ಹಾಕಂದ ಹೇಳಿ ನೀವು ಮದಿಗೆ ಬಿಚ್ಚಿ ಹಾಕೋ ಸೀರೆ, ಮತ್ತೆ ನೀವು ನೈಟಿ ಮತ್ತೊಂದು ನಿತ್ಯವಿಡೋ ಸೀರೆ ಉಟ್ಕೊಂಡಾಗ ಅದು ನಮ್ಗೆ ಹೊಂದಾಣಿಕೆ ಆಗ್ತದೆ, ಆ ಸೀರೆ ನಮ್ಗೆ ಹೊಂದಾಣಿಕೆ ಆಗ್ತಿಲ್ಲ. ಈ ಭಾಷೆ ಹಾಗೆ ನಮ್ಗೆ ಮುರುಕ್ ಬಪ್ಕೋಯ್, ನಾವು ಅದನ್ನೇ ಮುರಿತ ಮುರಿತ ನುರಿತ ನುರಿತ ಅದನ್ನೇ ಬಳಸ್ತಾ ಬಳಸ್ತಾ ಹೋಗ್ತದೆ. ಅದು ಸಣ್ಣದು ಮಾಡ್ಕೋದು ಅನಿವಾರ್ಯ.
1: ಓಕೆ,
0: ಈಗ ನಾನು ಪ್ರೊಫೆಸರ್ ಎಂ ಬಾಲಕೃಷ್ಣ ಶೆಟ್ಟಿ ಪ್ರತಿ ಸರಿ ಹಂಗೆ ಕರಿತೆ ಕಂಡು ಪೊರೆಸುತ್ತ, ಕಡೆ ಒಂದೊಂದೇ ಹೋತು ಪ್ರೊಫೆಸರ್ ಹೋಯ್ ಬಾಲಕೃಷ್ಣ ಶೆಟ್ಟಿ ಅತ್ ಕಡೆ ಬಾಲಕೃಷ್ಣ ಹೋಯ್ ಕಡೆ ಅಂತ ಅಂದ್ರೆ ಬಾಲಕೃಷ್ಣ ಅತ್ ಕಡೆ ಬಾಲ ಅತ್ ಕಡೆ ಹೋಯ ಆಯಾಪದ ಯಾಕಂದ್ರೆ ಅದೇ ಸಣ್ಣದಾಯಾಯಾಯಿ ಈಗ ಮ್ಯಾಮ್ ಅಂತ ಮೇಡಮ್ ಇದ್ದ ಶಬ್ದ ಮ್ಯಾಮ್ ಆಗಿ ಬಿಡತ್ತೆ. ಹಾಗೆ ದೊಡ್ಡದು ಮಾಡೋಕೆ ನಾವು ಸೌಲಭ್ಯ ಆಕಾಂಕ್ಷೆ ಅದೆಲ್ಲ ಭಾಷೆಯಲ್ಲಿ.
1: ಸರ್ ಯಾಕೆ ಶಾರ್ಟ್ ಆಯ್ಲ ಸರ್?
0: ಯಾವ್ದು
1: ಸರ್? ಮೇಡಮ್ ಇದ್ದದ್ದು ಮ್ಯಾಮ್ ಆಯ್ತಲ್ಲ, ಸರ್ ಇದ್ದದ್ದು
0: ಸರ್ ಇದ ಮೊದಲು ಶಣದಿತ್ತು, ಶಣದಿದ್ರೆ ಶಣದ್ ಮಾಡೋಕೆ ನಾವು ಹತ್ತಿಲ್ಲ, ಸ್ವಲ್ಪ ದೊಡ್ಡದಿದ್ರೆ ಮಾತ್ರ ಅದು ಶಣದ್ ಮಾಡೋದು ನಾವು.
1: ಈಗ ನಮ್ಮ ಕುಂದಾಪುರ ಕನ್ನಡದಲ್ಲಿ ಈಗ ಗಂಡನನ್ನ ಕರೆಯೋದು ಅಡ್ರೆಸ್ ಮಾಡೋದು ಹೆಂಗಂದ್ರೆ ಹಾಯ್
0: ಅಲ್ಲ ನಮ್ಮಲ್ಲಿ ಹೇಳ್ತಿ ಕೇಳಿ, ಈ ಗಂಡನ ಹೆಸರು ಹೇಳ್ರೆ ಆಯುಷ್ಯ ಕಡಿಮೆ ಆಗ್ತಂದ ಹೇಳಿ ನಮ್ಮಲ್ಲಿ ಒಂದು ನಂಬಿಕೆ.
1: ಹೌದು,
0: ಎಲ್ಲಿವರೆಗಂದ್ರೆ ನೀವು ಹೇಳ್ತೀರಿ ನಮ್ಮ ಕುಂದಾಪುರ ಕಂಡು ಇಷ್ಟು ಚಂದ ಎತ್ಕೊಂಡ್ರೆ ಎಂಟ ಅಂತ ಹೇಳಿ ಗಂಡನ ಅಣ್ಣ ಇದ್ರೆ ಅವ್ರು ಎಂಟು ಅಂತ ಇರ್ತಾರೆ. ಏಳು ಹೆಚ್ಚಂಬ್
1: ಹೌದು,
0: ಏಳು ಹೆಚ್ಚಂಬ್
1: ಹೌದು,
0: ಏಳು ಹೆಚ್ಚು ಒಂಬತ್ತು, ಏಳು ಹೆಚ್ಚು ಒಂಬತ್ತು ಅಂದ್ರೆ ಅದು ನನ್ನ ಅಮ್ಮ ನನ್ನ ಅಪ್ಪನ ಅಣ್ಣ ಒಬ್ರು ಮಂಜಯ್ ಅಂತಿದ್ರು, ನನ್ನ ಅಮ್ಮ ಗಂಜಿ ಅಂತಿಲ್ಲ, ಮಂಚ ಅಂತಿಲ್ಲ ಅವಳು, ಮಂಚ ಅಂದ್ರೆ ಮಂಜ ಗಂಜ ಗಂಜಿ ಎಲ್ಲ ಸೇರುತ್ತಲ್ಲ. ಈಗ ಬಿಡಿ ಪ್ರಶಾಂತ ಇದ್ರೆ ಪಶು ಅಂತ ಹೇಳಿ ಕರೀತ್ರಿ ಅಂತ ಮಾಡೋಕತ್ತೆ ಗಂಡನ. ಆ ರೀತಿಯಲ್ಲಿ ಶಾರ್ಟ್ ಮಾಡ್ತಾರೆ. ಮೊದಲನೇ ಗಂಡನ ಹೆಸರುಗಳು ಕ್ರಮವೇ ಇಲ್ಲ, ಗಂಡನ ಹೆಸರಾರು ತಪ್ಪೆ ಹೇಳಕ್ ಗಂಡನಣ್ಣ ಬಾವಣ್ಣನ ಹೆಸರು ಹೇಳುಕೆ ಇಲ್ಲ, ನಮ್ಮ ಬಾವಣ್ಣ ಹೆಸರು ಹೇಳುಕೆ ಇಲ್ಲ, ಮುಟ್ಟುಕೂ ಇಲ್ಲ, ಬಾವಣ್ಣನ ಎಂಜಲನ್ನು ತಮ್ಮನ ಹೆಂಡತಿ ತೆಗೋಕಿಲ್ಲ.
1: ಯಾಕೆ?
0: ಅದು ಅದು ಅಷ್ಟು ನಿಷಿದ್ಧ, ಅಷ್ಟು ಪವಿತ್ರ ಗಂಡನ ಅಣ್ಣ. ಎಂಜಲ್ ಕೂಡ ತೆಗೋಕಿಲ್ಲ, ಅದು ಮಕ್ಕಳ ಹೆರಪ್ಪನ ಎಂಜಲ್ ತೆಗಿನಿ ಮರ್ರೆ, ಅದೇ ಬಟ್ಲ ತೆಗಿನಿ
1: ಹಿರಿಯಪ್ಪ
0: ಹಿರಿಯಪ್ಪ ಅದು ಹಿರಿಯಪ್ಪ ಅಂದ್ರೆ ದೊಡ್ಡಪ್ಪ ಅಂತೇಳಿ ಅಂದ್ರೆ ತೆಗೆದು ಅದಕ್ಕೆ ಎಂಜಲ್ ತೆಗೆದು. ಮತ್ತೆ ಕುಂದಾಪುರ ಕನ್ನಡದ ಅದೆಲ್ಲ ರೂಢಿ ಮಾಡ್ಕೊಂಡು ಬಂದದ್ದು. ಈಗೆಲ್ಲ ಬಿಡಿ, ಈಗೆಲ್ಲ ಗಂಡಲ ಎಂಜಲ್ ಅಲ್ಲ, ಹಿರಿಯಪ್ಪನೇ ನಮ್ಮ ಎಂಜಲ್ ತೆಗೋದು, ಹಿರಿಯಪ್ಪನ ಕತ್ತಿ ಹಾಗೆ ಹೋಯ್ತು.
1: ಅದಂಗೊಂದು ನೆನಪಾಯ್ತು, ಅದು ಯಾರೋ ಗಂಡನ ಹೆಸರು ಶಂಕರಮ್ರ, ಅವ್ರ ಹೋಟ್ಲಿಗೆ ಹಾರಮ್ರ, ಅಲ್ಲಿ ಶಂಕರಪಳ್ಳಿಯಲ್ಲ ಅವ್ರು ಮಾಡ್ತಾರಂತ ಹೋಟ್ಲೆಲ್ಲ, ಶಂಕರಪಳ್ಳಿ ಬೇಕಿತ್ತು ಅವ್ರಿಗೆ ಪರ್ಚೇಸ್ ಮಾಡೋಕೆ, ಅದು ಗಂಡನ ಹೆಸರು ಹೇಳುಕಾಗಲ್ಲ, ನಂಗೆ ಅವ್ರ ಪಳ್ಳಿ ಕೊಡಿ ಅವ್ರ ಪಳ್ಳಿ ಕೊಡಿ ಅಂತ ಹೇಳ್ತಿದ್ರು. ಅದು ಯಾರ ಪಳ್ಳಿ ಮರ ಅಂದ್ರೆ ಅವ್ರ ಪಳ್ಳಿ ಅವ್ರ ಪಳ್ಳಿ ಅಂತ. ನಾನು ಇಂಥದ್ದೆಲ್ಲ ನನ್ನ ಅಮ್ಮನಲ್ಲಿ ಕಂಡಿದ್ದೆ, ನನ್ನ ಅಜ್ಜಿಯಲ್ಲಿ ಕಂಡಿದ್ದೆ, ನನ್ನ ಅತ್ತೆ ನನ್ನ ಮಾಯ್ದಿ ಕಾಳ ಅವ್ರದ್ದೆಲ್ಲ ಆ ಭಾಷೆಯಲ್ಲಿ. ನೀವು ಹೇಳ್ದಂಗೆ ಮಾವನ ಹೆಸರು, ಮಾಯಿ ಹೆಸರು, ಭಾವನ ಹೆಸರು, ಗಂಡನ ಹೆಸರು, ಇಷ್ಟು ಹೆಸರುಗಳನ್ನ ಅವ್ರು ಹೇಳುದೇ ಇಲ್ಲ. ನೀವು ಹೇಳ್ದಂಗೆ ಏಳು ಹೆಚ್ಚು
0: ಮತ್ತೆ ಈ ಮೂರ್ ಗಂಡು ಹುಟ್ಟು ಮತ್ತೊಂದು ಹೆಣ್ಣು ಹುಟ್ಟರೆ ನಮ್ಮಲ್ಲಿ ಅಷ್ಟೊಂದು ಲಕ್ಷಣ ಅಂತ ಹೇಳಿ ಅಲ್ಲ
1: ಸರ್. ನಾನು ಮೂರ್ ಗಂಡ ಅಂದ್ಮೇಲೆ
0: ಒಂದೇ ಅದಕ್ಕೆ ಅಕ್ಕು ಅಂತ ಹೇಳಿ ಹೆಸರು, ಅಕ್ಕು ಅಕ್ಕಮ್ಮ ಅಂತ ಹೇಳಿ ಹಿಂಗೆ ದೇವ್ರ ಹೆಸರು ಇಟ್ಟ. ಅದೇ ಅಂತ ಇಲ್ಲ, ರಾಮಾಯಣ ಬಂದ್ರು ಕೂಡಲೇ ಮೂರ್ ಗಂಡು ಮಕ್ಕಳು ಹುಟ್ಟರು ಕೂಡಲೇ
1: ಕಡೆ
0: ಒಂದು ನಂಬಿಕೆ ಅಷ್ಟೇ, ಅವಳಿಗೆ ಒಂದು ಅಕ್ಕಮ್ಮ ಅಂತ ಹೇಳಿ ಇಡುದು, ಅಂದ್ರೆ ಅದು ಅಕ್ಕು ಅಂತ ಹೇಳಿ ಕರೋದು, ಯಾಕಂದ್ರೆ ನಾಲ್ಕನೇ ಮಗು ಹಾರ್ಕೊಳ್ಳೆ ಅಕ್ಕು ಅಂತ ಕರೋದು, ಮತ್ತೆ ಎಂಟು ಒಂಬತ್ತಲ್ಲ ನಮ್ಮ ಕಣಗರು ಹುಟ್ಟರು ಕೂಡಲೇ ಕಡಿಕೊಂದು ಕೊನೆಗೊಂದು ಸಾಕು ಅಂತ ಹೆಸರು.
1: ಸಾಕು, ಹೌದು ಹೌದು,
0: ಸಾಕು ಇನ್ನು ಹುಟ್ಟತಾ ಇಕ್ಕಂಡ್ಬೇಡಿ ಅಂತ ಹೇಳಿ ಸಾಕು ಅಂತ ಹೇಳಿ ಹಿಂಗಿದೆಲ್ಲ ಒಂದು ರೂಢಿಯಲ್ಲಿ ನಾವು ಮಾಡ್ಕೊಂಡು ಬಂದದ್ದು ಇದೆ.
1: ಈಗ ಗಂಡನ ಕಾಲ ಸಂಬೋಧನೆ ಮಾಡೋದಿದೆಯಲ್ಲ ನಮ್ಮಲ್ಲಿ, ಹೆಂಡತಿನ ಸಂಬೋಧನೆ ಮಾಡುದು, ಗಂಡನ ಸಂಬೋಧನೆ ಕುಂದಾಪುರ ಕನ್ನಡ.
0: ಕುಂದಾಪುರ ಕನ್ನಡದಲ್ಲಿ ಹೆಂಡತಿನ ಸಂಬೋಧನೆ ಹಾಯ್ ಹಾಯ್ ಅಂದ್ ಎಂತದ್ ಆಯ್ಕೆ,
1: ಹೆಂಡತಿ ಗಂಡನ
0: ಹೆಂಡತಿನ ಹೇಳ್ತಿ ಹಾಯ್ ಎಂಬುದ ನೀವು ಮಾತಾಡೋ ಕೊಟ್ರೆ ಹಾಯ್ ಬಗ್ಗೆ ನಾ ಅರ್ಧ ಗಂಟೆ ಮಾತಾಡ್ತೀನಿ.
1: ಒಂಚೂರು ಹೇಳಿ
0: ಕಮ ಹಾಯ್ ಈಗ ಹಾ ಏನ ನಾನಿದ್ದು ನಿಂಗೆ ತೋರುದಿಲ್ಲ ಏನ ಆ ಹಾ ಬೇರೆ
1: ಅಹಂಕಾರ
0: ಅಹಂಕಾರ ಹಾಯ್ ಹಾಯ್ ಸ್ವಲ್ಪ ಕೈ ಹಾಕಿ ಮರ್ರೆ
1: ರಿಕ್ವೆಸ್ಟ್
0: ಆ ಹಾಯ್ ಬೇರೆ ಇನ್ನೊಂದು ಹಾ ಅಪ್ಪಿದ್ದ ಗಡೆ ಒಂದು ಕರೆದು ಕೇಮ್ ಆ ಹಾ ಬೇರೆ
1: ಕರೆಕ್ಟ್
0: ಅರ್ಥ ಆಯ್ತು ನಿಮ್ಗೆ ಎಲ್ಲ ಹಾಕು ಒಂದೊಂದು ಟೋನಿಗೂ ಒಂದೊಂದು ಅರ್ಥ ಇನ್ನು ಹೆಂಡತಿ ಹಾಯ್ ಅಂತೂ ಕೇಮ್ದೇ ಬೇಡ ಅವಳು ಮೊದಲನೇ ಇನ್ನು ಹಾಯ್ ನಿಮ್ಗೆ ಸುಖ ನಿಮ್ಗೆ ಕಲ್ಕಂಡಿ ಆ ಫಾರೆಸ್ಟ್ ಐದು ಗಂಟೆ ಬಂದು ಮನೆಗೆ ಕೂತೀರ ನೀವು ಇಷ್ಟೊತ್ತಿಗೆ ವಾಪದ ಅಂದ್ರೆ ಆ ರಸ್ವ ಹಾಯ್ ಅದು ಸ್ವಲ್ಪ ದೀರ್ಘ ಆತ್ ಕೆಲವು ಸರಿ ಹಾಯ್ ಕಣ್ಕಕ್ಕನ ಮಗಳು ಜಲ್ಜನ್ ಮಗಳು ಸುಮಿತ್ರ ವಾದಳು ಬರಲೇ ಇಲ್ಲ ಮಾರ್ರೆ ಆಗ ಹಾಯ್ ದೀರ್ಘ ಕಡೆಗೆ ಇನ್ನೂ ದೀರ್ಘ ಮಾಡ್ತಾರೆ ಹಾಯ್ ಹೊಲ್ತಾಡೋರು ಮಳಿಗೆ ಹಂಗೆ ನೈಟಿ ಒಂದು ತಕೊಂಡ್ರು ಮೂರು ಎತ್ತಿ ಕೊಡ್ತಾರೆ ಮಾರ್ರೆ ನಾವು ತಕೋಬಪ್ಪಿ ಅಂದ್ರೆ ಮೂರನೇ ಹಾಯ್ ಇವನ್ ಕಿಸಿ ಬಿತ್ತು ಅಂತ ಹೇಳಿ ಎರಡನೇ ಹಾಯಲ್ಲೇ ನೆರ್ಮನೇರ್ ಸುದ್ದಿ ಹೇಳ್ತಾಳೆ, ಮೂರನೇ ಹಾಯಲ್ಲಿ ಬೈತಾಳೆ ಲೆಕ್ಕ. ಈ ಹಾಯಲ್ಲೇ ದೀರ್ಘ ಅನಿಸುವ ಮತ್ತು ದೀರ್ಘ ಮಾಡಿಕೊಳ್ಳಿ, ಹಿಂಗೆಲ್ಲ ಬೇರೆ ಬೇರೆ ಆಗ್ತದೆ. ನೀವು ಹೆಂಡ್ತಿ ನಿಮ್ಮ ಮಾತಿನ ಅಡ್ವ

0: ಬಂದಿ. ಈಗ ನೀವು ಗಂಡನ ಹೆಸರು, ಗಂಡ ಹೆಂಡತಿನ ಹಾಯ್ ಎಂದೇ ಕರೋದು, ಹೆಂಡತಿ ಹೆಸರು ಹೇಳೋಕಿಲ್ಲ, ಹೆಂಡತಿ ಹೆಸರು ಹೇಳೋದಿಲ್ಲ, ಹೆಂಡತಿ ಹೆಸರು ಗಂಡ ಹೇಳೋದಿಲ್ಲ, ನಮ್ಮ ನನ್ನ ಅಪ್ಪ ನನ್ನ ಅಮ್ಮನ ಹೆಸರು ಹೇಳೋದಿಲ್ಲ.
1: ನೀವು
0: ನಾವು ಹೇಳೋದೆಲ್ಲ ಹೇಳತ್ತ ಇಲ್ವಾ ಅಂತ ಹೇಳಿದ್ರೆ ನಮ್ಮ ಕಾಲ
1: ಗಂಡ ನನ್ನ ಹೆಸರು ಹೇಳೋದಿಲ್ಲ.
0: ನಿಮ್ ಗಂಡ ಅದೇ ಹೇಳೋಕೆ ನಿಮ್ ಕಾಲ ಬೇರೆ ಅಲ್ಲ, ಈಗಿನ ಹುಡುಗಾಟಿಕೆ ಕಾಲದಾಗೆ
1: ಅಲ್ಲ. ನನ್ ಗಂಡ ಈಗ್ಲೂ ನನ್ನ ಹೆಸರು ಹೇಳಿ ಕರೆಯುವುದಿಲ್ಲ.
0: ಓ, ಹಂಗಾರ ಸಂಪ್ರದಾಯ ಇತ್ತಂಗ.
1: ನನ್ನ ಹೆಸರು ಹೇಳುದೇ ಇಲ್ಲ.
0: ನೀವು ಏನ್ ಹೇಳಕ್ಕ ಈಗ ನಿಮ್ಮನ್ನ ಈಗ ಅವ್ರು ಹಾಯ್ ಅಂದ್ರ ಮೇಲೆ ನೀವು ಹೋಜ್ಜ ಅನ್ಕ ಅಜ್ಜಂದ್ರೆ ಅಪ್ಪನ ಕರಿ ಮಕ್ಕಳೇ ಅಂದ್ರೆ ಮಕ್ಕಳ ಕೈಲಿ ಹೇಳುದು, ಅಪ್ಪನ ಕರಿ ನಿಮ್ಮ ಮಕ್ಕಳೇ ಅಂತ ಹೇಳಿ ಅಂದ್ರೆ ಹೆಸರು ಹೇಳಕ್ ಆಗ್ತಿಲ್ಲಲ್ಲ. ಮತ್ತೆ ಇಲ್ದಿದ್ರೆ ಅವರೇ ತಪ್ಪ ಇದ್ರೆ ಗಂಡ ಹೆಂಡತಿ ಅತ್ತ ಇದ್ರೆ ಹೋಜ್ಜ ಒಂದ್ಸೂರು ಕಾಂಬ ಎಂತದ ಒಂದ್ ನಾಲ್ಕು ಮಡಿಗೆ ಎದ್ದಿ ಕೊಡ್ತಾರೆ ಬರ್ಲಿ ತಕ್ಕಂಬ ಅಂದೇಳಿ ಆ ಹೋಜ್ಜ ಒಂಬತ್ತಿಗೆ ಅಂದ್ರೆ ಅವ್ರಿಗೆ
1: ಗೌರವಪೂರ್ವಕ
0: ರಾಜ್ಯದಲ್ಲಿ ಗಂಡಿಂಗ್ ಬೆಲಿ ಕೊಡುವಂತ ಕ್ರಮ.
1: ಈಗ ನಿಮ್ಮ ಹೆಂಡತಿ ನಿಮ್ಮನ್ನ ಎಂತ ಅಂತ ಕರೀತಾರೆ ಸರ್?
0: ನಮ್ಮನೇ ಹಾಯ್ ಎಂದೇ ಕರೋದು, ಅವಳು ಹೆಸರು ಹೇಳುದಿಲ್ಲ.
1: ಹಾಯ್
0: ಇದ್ದದ್ದು ಈಗ ನಿಮ್ಮ ಕಾಲಕ್ಕೆ ಹಾಯ್ ಆಯ್ತು, ಅದು ನಮ್ಮ ಕಾಲ ಹಾಯ್ ಇದ್ದದ್ದು.
1: ಎಷ್ಟ್ ಲೈಕ್ ಅಲ್ಲ ಆ ಪದ ಬಳಕೆ, ಅದ್ರಲ್ಲಿ ನಾವು ಬಳಸುವ ಧ್ವನಿ, ಅದೇ ಎಷ್ಟೆಷ್ಟು ಅರ್ಥ ಕೊಡುತ್ತೆ.
0: ಚಂದ ಐತೆ ಈ ಕಣಿಗೆ. ಈಗ ಕಣಿಗೆ ಈಗ ನಮ್ ಗೋಸರ ಅಂತಿ, ಆ ಗೋಸರಂ ಶಬ್ದಕ್ಕೆ ಇಷ್ಟ ಅರ್ಥವ್ಯಾಪ್ತಿ ಇತ್ತು ಕಣಿ.
1: ಎಷ್ಟು
0: ಈಗ ಗೋಸರ ಅಂದ್ರೆ ಕೆಸರಲ್ಲ, ನೀರು ರಾಡಿ ಅಲ್ಲ, ಅದ್ರಲ್ಲಿ ಕಣಿ ಹೊಟ್ಟಿದೆಲ್ಲ ದನದ ನೀರು ಉಚ್ಚಿ ಹೋಯಿ, ದನದ ಗೋಮಯ ಹೋಯಿ, ಎಲ್ಲ ಮಿಕ್ಸ್ ಆದಿತ್ತಲ್ಲ ಒಂದೊಂದು ಫಲವತ್ತಾದಂತ ಮಣ್ಣಿಗೆ ಗೋಸರ ಬಂದವು. ನಾವು ಗೋಸರ ಮೇಲೆ ನೋಡೋದೇ ಹೊರತು ಕೆಸರ ಮೇಲೆ ನೋಡೋದಲ್ಲ.
1: ಕರೆಕ್ಟ್.
0: ಆ ಗೋಸರಂ ಶಬ್ದಕ್ಕೆ ನೀವಂತಾರೆ ಎಷ್ಟೊಂದು ಕಲ್ಪನೆ ಇತ್ಕಣಿ, ಆ ಕೃಷಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಜಾಗ ಅಂತ ಅರ್ಥ. ಅದು ಕೆಸರಿ ಎಲ್ಲೂ ಅರ್ಥ, ಈಗ ನೀವು ರೋಡ್ ನೀರು ನಿಂತರ ಕೆಸರು ಆತು, ಗೋಸರ ಆತಿಲ್ಲ ಅದು. ಈ ಕಡೆ ಹೊಟ್ಟೆ ತಿಪ್ಪುದು, ಹೊಟ್ಟೆ ತಿಪ್ಪದಂದ್ರೆ ಕೂಡ ಕಣಿ, ಅವನಿಗೆ ನಮ್ಮನ್ನು ಕಂಡು ಕೂಡ ಸ್ವಲ್ಪ ಹೊಟ್ಟೆ ತಿಪ್ಪತ್ತು ಮಾರ್ರೆ. ಇನ್ನು ಇನ್ನು ಇನ್ನು ಅಂಥ ಶಬ್ದಗಳು ಎಷ್ಟು ಬೇಕು ನಿಮಗೆ? ಗಜ ಮೈಕ ಬಾ, ಗಜ ಮೈಕ ನಮ್ಮ ನಿಮ್ದಲ್ಲಿ ಈಗ ಒಂದು ಮೈಕಾರೆ, ನಮ್ಮ ಮೂರು ಮೈಕ್ ಇತ್ತು. ಗಜ ಮೈಕ, ಹರ್ ಮೈಕ, ಕಣ್ ಮೈಕ, ಮೂರು ಮೈಕ್ ಇತ್ತು ನಮ್ಗೆ. ಒಂದು ಮೈಕ್ ನಿಮ್ದಲ್ಲಿ ಒಂದೊಂದಾರೆ, ನಮ್ದು ಗಜ ಮೈಕು ಇತ್ತು. ಗಜ ಮೈಕ ಅಂದ ಹೇಳ್ರೆ ಕಣ್ಣು ಮೈಕ ಮಾಡೋಳ ಅಂದ್ರೆ, ಗಜ ಮೈಕ ಅಂದ್ರೆ ಮೈಕ ಮಾಡೋರಿತ್ತೆ ಎಲ್ಲ ಸಾಮಾನ್ಯ, ಒಂದು ಚೂರು ಪಡ್ಬೇಕು ತಪ್ಪು ಮಾಡಿ ಮೈಕ ಮಾಡ್ತಾಳೆ ಅಂದೇಳಿ. ಗಜ ಮೈಕ ಅಂದ್ರೆ ಗಜ ಅಂದ್ರೆ ಶಬ್ದ ಹಾಕೋದೆ ಸ್ವಲ್ಪ ಜಾಸ್ತಿ ಮಾಡ್ತಾಳೆ ಅಂದೇಳಿ. ಹರ್ ಮೈಕ ಅಂದ್ರೆ ಎರಡು ಸಮಯ ಯಾಸ ಮಾಡ್ತಾಳೆ. ಕಣ್ ಮೈಕ ಅಂದ್ರೆ ಈ ಕಣ್ಣಗಿದ್ ಕಾಡಿಗಿನ ಹಾಸ್ಕೊ ಹೋಗ್ತಾಳೆ ಕೆಲವು ಸರಿ, ಹಾಗೆ ಕಣ್ ಮೈಕ ಮಾಡ್ತಾರೆ. ಹಾಗೆ ಮೂರು ಮೈಕ ಅಂದೇಳಿ
1: ಅದು ಹೆಣ್ಮಕ್ಳಿಗೆ ಎಂತ ಕೇಳುದು? ಈ ಮೂರು ಪದಗಳು ಹೆಚ್ಚಾಗಿ ಗಜ ಮೈಕ ಮಾಡ್ತಾ ಅಂತ ಹೇಳುದಿಲ್ಲ, ಗಜ ಮೈಕ ಮಾಡ್ತಾಳ, ಕಣ್ ಮೈಕ ಮಾಡ್ತಾಳ, ಹರ್ ಮೈಕ ಮಾಡ್ತಾಳ. ಹೆಚ್ಚಾಗಿ ಈ ಪದ ಬಳಕೆ ಹೆಣ್ಮಕ್ಳು ಇದ್ರಲ್ಲೇ ಬರ್ತೆ ಅಂತ
0: ಮಾಡುದು ಅವ್ರೆ.
1: ಐ ಆಬ್ಜೆಕ್ಟ್ ಯುವರ್ ಆನರ್.
0: ಅಲ್ಲ, ಒಂದು ಯಾಕೆ ಹೋಯ್ತಾ, ನೀವು ತಪ್ಪು ತಿಳಿದಿರೆ ಅದಕ್ಕೊಂದು ಕೊಂಗಟಕ್ಕೂ ಹೇಳುದು. ಅದೇ ಅಂದ್ರೆ ಹೆಣ್ಮಕ್ಕಳಂದ್ರೆ ಖಂಡಿತ ಗಂಡು ಮಕ್ಕಳಕ್ಕಿಂತ ಕೊಂಗಟ. ಅವ್ರು ಹುಟ್ಟುಕೊಳ್ಳೋದು ಮಡಿವಿಷಿ ಆತು ಬಿಡಿ, ಮದಿ ಮಾಡ್ಕೋದು ಅಲ್ಗ ಮಾಡ್ಕ, ಅವಳಿಗೆ ಗಜಮೇಕ ಮಾಡ್ಬೇಡ ಹೇಳ, ಗಜಮೇಕ ಮಾಡ್ಬೇಡ ಗಂಡು ಮಾಡುದಿಲ್ಲ, ಗಂಡು ಮಾಡುದಿಲ್ಲ. ಯಾಕೆ ಮಾಡುದಿಲ್ಲ ಅಂದ್ರೆ ಅವನಿಗೆ ಮಾಡೋ ಅಗತ್ಯ ಇಲ್ಲ. ನೀವೀಗ ನಂಗೆ ಟ್ರಿಪ್ಪಿಗೆ ಹೋಯ್ಕ ಹೋಯ್ ಇದ್ರೆ ನಾನು ಬರ್ತಿಲ್ಲ, ಮನೆ ಬರ್ತಿಲ್ಲ ಅಂತಾವ. ಇವಳಾದ್ರೆ ಸ್ವಲ್ಪ ಕಣ್ ಮೈಕ ಗಜ ಮೈಕ ಮಾಡ್ಕತ್ತಪ್ಪ, ಇವಳೆಲ್ಲ ಆಚೀಚಿನವ್ರು ಆತರ ನಾವೊಂದು ಹಾಯ್ಕ ಟ್ರಿಪ್ ಕಾಣಕ್ಕೆ ನಾನು ಕಾಣಲಿಲ್ಲ ಅಂತೇಳಿ ಹೇಳಿ ಒಂಥರ ಗಜ ಮೈಕ ಮಾಡ್ತಾಳಲ್ಲ. ಅದು ಸಾಧಾರಣ ಹೆಣ್ಣಿನ ಒಂದು ಸೌಮ್ಯ ಗುಣವೇ ಈ ಮೂರನ್ನ ಮೈಕ್ ಆಗ್ಲಿಕ್ಕೆ ಕಾರಣ. ಗಂಡಿಗೆ ಆ ಸೌಮ್ಯ ಗುಣ ಇಲ್ಲ ಮೇಡಮ್. ಅಂದ್ರೆ ಹೊಯ್ಕಾರ ಹೊಯ್ಕೆವ ನೀವು ಎಂತ ಹತ್ತೆ ಅಂತ, ನಾವು ಮತ್ತೆ ಯಾವ್ದಾರೆ ಅಂತ ಅಮ್ಮನ ಕತ್ಕೊಂಡು ಅಪ್ಪನ ಹತ್ಕೊಂಡು ನಾನಲ್ಲಿ ಈಡಿಗೆ ಎದ್ದು ಒಂದು ಮುಡಿ ಎಕ್ಕೇರು ಮಾಡಿ ನಾವು ಹೊಮ್ಮಾರಿ ಹೋತಿ ಅಂತ. ನಿಮ್ಗೆ ಆ ಮೈಕ ಮಾಡುವ ಅಗತ್ಯ ಅವನಿಗಿಲ್ಲ, ನಿಮ್ಗ ಕೆಲವು ಸರಿ ಹೆಣ್ಮಕ್ಕಳಿಗ ನಿಮ್ಗಂದೇಳಿ ಎಲ್ಲ
1: ಹೇಳಿ.
0: ಸಮುದಾಯಕ್ಕೆ ಒಂದು ಅಗತ್ಯ ಇರೋದ್ರಿಂದ ಗಜಮಯಕ ಕಣ್ಮಯಕ ಹರ್ಮಯಕ ಅಂದ್ರೆ ನಾವು ಹಿಂಗೆ ಹೇಳೋ ಕ್ರಮ.
1: ಗಂಡ್ ಮಕ್ಳಿಗೆ ಹಂಗಾರ ಈ ತರ ಅವರದೊಂದು ಸ್ವಭಾವ ತೋರಿಸುವಂತ ಯಾವ್ದಂತ ಪದಗಳೆಲ್ಲ ನಾವು ಬಳಸೋದು?
0: ಕೊರಜಿ, ಬರೀ ಕೊರಜಿ ಕಣ ಮಾಡ್ತಾ ಮಾರೆ ಅವ ಅಂದ್ರೆ
1: ಕಣ್ ಕೊರಜಿ,
0: ಬೇರೆ ಹಸಿ ಕೊರಜಿ ಅವ ಅಂದ್ರೆ
1: ಹಸಿ ಕೊರಜಿ,
0: ಹಸಿ ಕೊರಜಿ ಅಂದ್ರೆ ಅವ ಕೊರಜಿ ಅವ. ನಮಗೆ ಒಂದು ಹೆಜ್ಜೆ ನಮಗೆ ಕೇಳಿ ಅದನ್ನ ಹೆಣ್ಣಿಗೆ ನಾವು ಕೊರಜಿ ಅಂತಿಲ್ಲ, ಗಂಡಿ ಮಾತ್ರ ಕೊರಜಿ ಎಂದು ಹೊರತು ಹೆಣ್ಣಿ ಕೊರಜಿ ಅಂದೇಳಿ ಬೈಯುದಿಲ್ಲ. ಕೊರಜೆ ಕಣ ಮಾಡಬೇಡಿ ಅಂತೇಳಿ ಗಂಡಿ ಮಾತ್ರ ಬೈಯುವ ಕ್ರಮ. ನೀವು ಇನ್ನೂ ಕೇತವರ್ ನಂಗೆ ಇನ್ನು ಆಳು ಕೇಳಿದ್ರೆ ನಾನು ನಿಮ್ಗೆ ಉತ್ತರ ಕೊಡ್ಲಕ್ಕೆ ಇನ್ನು ಸಹಿತ.
1: ಅದೇ ಅದೇ, ಈಗ ಒಂದು ಕೊರಜೆ ಆಯ್ತು, ಮತ್ತೆ ಬೇರೆ ಯಾವ ಪದ ಅವನಿಗೆ ಅಂದ್ರೆ ಗಂಡ್ ಮಕ್ಕಳಿಗೆ ಬಳಸುವ?
0: ಮಕ್ಕಳಿಗೆ ಬೈಯುದ,
1: ಬೈಯುದ
0: ಇನ್ನೆಲ್ಲ ಈ ಪೋಂಕ್ ಅಂದೇಳಿ ನಾವೊಂದು ರೂಢಿಯಲ್ಲಿ ಹೇಳುದು, ಈ ಪೋಂಕ್ ಬೇರೆ ಪೊಕ್ ಬೇರೆ.
1: ಅದು ಹೆಂಗೆ?
0: ಈ ಪೋಂಕ್ ಅಂದ ಹೇಳಿದ್ರೆ ಪೋಂಕ್ ಅಂದ್ರೆ ಬೈಗುಳ ಶಬ್ದ, ಅದು ಪೊಕ್ಕಿನಿಂದಲೇ ಪೋಂಕ್ ಆದದ್ದು.
1: ಓಕೆ,
0: ಯಾಕಂದ್ರೆ ನಮ್ಮಲ್ಲಿ ಈ ಮರ್ಲರಿಗೆ ಇದ್ದಷ್ಟು ಶಬ್ದ ಕುಂದಾಪುರ ಕನ್ನಡದಾಗೆ ಅಂಡಿ ಅಂತತ್ತು,
1: ಅಂಡಿ ಪಿರ್ಕಿ
0: ಅಂಡಿ ಅಂತತ್ತು, ಬರೀ ಅಂಡಿ ಅವ. ಕೆಲ ಸರಿ ಪಿರ್ಕಿ ಅಂತತ್ತು, ಅವ ಪಿರ್ಕಿ ಸ್ವಲ್ಪ ಪಿರ್ಕಿ, ಇನ್ನೊಂದ್ಸರಿ ಅಂಡಿ ಪಿರ್ಕಿ ಒಟ್ಟಿರುತ್ತೆ. ಬರೀ ಅಡ್ಡಿ ಪಿರ್ಕಿ ಮಾಡ್ರೆ ನೀ ಹ್ಯಾಂಗ್ ಬಂದಿರ್ಕಂದ್ರೆ ಲೆಕ್ಕ ನಾನು ಅನತಿ ಮಾಡೋದೆ. ಈ ಕೊಡಿ ಹಂಗೆ ಮೇಲ್ ಕಡಿತಾರೆ, ಅದಕ್ಕೆ ಒಂದು ಪಿರ್ಕಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ
1: ಎಂಟು
0: ಕಡ್ಡಿ ಸೇರು ಜಾಗಕ್ಕೆ ಪಿರ್ಕಿ ಅಂತ. ಆ ಪಿರ್ಕಿ ಸಡ್ಲ ಇಡೀ ಕೊಡಿಯ ಗಳು ಬಳಿ ಕಳಚಿ ಹತ್ತು.
1: ಕರೆಕ್ಟ್.
0: ಇಡೀ ಕೊಡಿಯ ಗಳು ಕೊಳೆ ಆ ಪಿರ್ಕಿ ತೆಗೆದ ಕೊಡಿನ ಕಾಣಿ ನೀವು ಅಂಡಿ ಅಂತ ಹೇಳ್ರೆ ಈ ಮೇಲ್ ಚೂಪ್ ಇಲ್ಲಿದ್ ಕೊಡಿ ಒಂದು ಅಂಡಿ ಸಿಕ್ಸುದಿರ್ತೀವಿ.
1: ಹೌದು ಹೌದು ಹೌದು
0: ಅಂಡಿ. ಆ ಅಂಡಿ ಇಲ್ಲಿದ್ ಕೊಡಿ ನೀವು ಕಾಣಿ ಹಾಗಿರತ್ ಕಾಣಿ ಹಾಗೆ ಅಂಡಿ ಪಿರ್ಕಿ ಅಂತ ಹೇಳಿದ್ರೆ ಆ ಕೊಡಿನೇ ಒಂದು ಪರಿಕಲ್ಪನೆ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ಅಂಡಿ ಪಿರ್ಕಿ ಅಂದ್ರೆ ಕೊಡಿ ಸರಿಯೇ ಇರುತ್ತೆ. ಅದು ಅಂದ್ರೆ ಬಂದದ್ದು ಅಂತ ಅರ್ಥ ಅಲ್ಲ, ಆದ್ರೆ ಪಿರ್ಕಿ ಸಡ್ಲಾಯ್ತು ಅಂತ ಹೇಳಿದ್ರೆ ಅದು ಕೊಡಿಯಿಂದೇ ಬಂದದ್ದು.
1: ಈ ಎಕ್ಸ್ಪ್ಲನೇಷನ್ ಒಳ್ಳೆದು.
0: ಅದು ಪಿರ್ಕಿ ಸಡ್ಲಾಯ್ತು ಅಂತಲ್ಲ, ಅವನಿಗೆ ಸ್ವಲ್ಪ ಪಿರ್ಕಿ ಸಡ್ಲು ಮಾರ್ರೆ ಪಿರ್ಕಿ ಟೈಟ್ ಇರ್ ಪಿರ್ಕಿಸಡ್ಲ ಕೂಡ ಪಿರ್ಕಿ ಅಂತ ಹೇಳಿ ಕರೆಯುವ ಕ್ರಮ ನಮ್ಮಲ್ಲಿ.
1: ಓಕೆ. ಮತ್ತೆ ಕೆಲವರೆಲ್ಲ ಇರ್ತಾರಲ್ಲ ದಗಲ್ ಬಾಜಿ.
0: ದಗಲ್ ಬಾಜಿ ಹಂಬಾಕ್ ಅದೆಲ್ಲ ನಮ್ಮಲ್ಲಿ ಬೇಕಾದಷ್ಟಿತ್ತು. ಕೊರಜಿ ಕಂದಡಿಯ ಕಂದಡಿ ಅಂತ ಬೈದಿರುತ್ತ ದೊಡ್ಡ ಕಂದಡಿಯ ಅಂತ ಹೇಳಿ ಅಂದ್ರೆ ಕಂದಡಿಯ ತಳಮುಯಿಡು.
1: ಹಂಗಂದ್ರೆ
0: ತಳಮುಯಿಡ್ ಅಂತ ಹೇಳ್ರಿ ಈ ಮುಯಿಡ್ ಮೀನ್ ಅಂತಿತ್ತಲ್ಲ
1: ಮುಯಿಡ್
0: ಈ ಮೈಟಿ ಕರ್ಸಿ ಅದೆಲ್ಲ ಬೇರೆ ಬೇರೆ ಜಾತಿ ಮೀನೆಲ್ಲ ಇದ್ದವು. ಕಾಣಿ ಕರ್ಸಿ ಕೋಲ್ಕಾಣಿ ಮೈಟಿ ಎಸುಡ ಹಿಂಗೆಲ್ಲ ಇದೆಲ್ಲ ಇದ್ದು ಮುಯಿಡ್ ಅಂತ ಹೇಳಿದ್ರೆ ಮೀನ್ ಹಂಗೆ ಸ್ವಲ್ಪ ತೆಗೆದಿಟ್ಟರು ಸಹಿತ ಹದಿನೈದು ದಿನ ಮೇಲೆ ಇರತ್ತೆ. ಅದಕ್ಕೆ ನೀರ್ ಇಲ್ದಿರು ಬದುಕತ್ತೆ, ನೀರ್ ಇದ್ರಂತೂ ಲಾಯ್ಕ್ ಮಾಡಿ ಬದುಕತ್ತೆ. ಮುಯಿಡ್ ಮೇಲೆ ಬದುಕಂತವು
1: ಕಪ್ಪು ಕಪ್ಪು ಇದೆ ಬಣ್ಣ,
0: ಕಪ್ಪು ಮೀಸಿ ಇರೋದ್ ಮೀನ್ ಇದೆ. ಕನ ಮೀನ್ ಅಂತ ಹೇಳಿ ಅಲ್ಲ, ಬಾಳಿ ಬಾಳ ಸುಕ್ಕಿ ಮೀನ್. ಸುಕ್ಕಿ ಅಂದ್ರೆ ಬಹಳ ಬೆತ್ತಗಿನ ಮೀನ್ ಅದು. ಹೆಚ್ಚು ಸ್ವಲ್ಪ ಹೊತ್ತಿನಂಗೆ ನೀರಿನ ಮೇಲೆ ತೆಗೆದುಕೊಳ್ಳೆ ಸಾಯ್ತದ. ಈ ಮುಯಿಡ ಹಂಗಲ್ಲ, ಈ ಮುಯಿಡ ತಳ ಮುಯಿಡ ಇದ್ರು ಕೂಡ ಕೆಸರು ಮಾಡುದು. ಈ ಇದಕ್ಕೆ ಬಾಮೆ ಮುಯಿಡ್ ಹಾಕೋದಿಲ್ಲ ಯಾರು. ಮುಯಿಡ್ ನೀವು ಅಲ್ಲಿ ಹತ್ತೋಡೋದು ಇತ್ತೋಡೋದು ಹತ್ತೋಡ ಇಡೀ ಬಾಮೆ ನೀರು ರಾಡಿ ಮಾಡೋದು ಮುಯಿಡ್. ಈ ಮನೆ ಕೆಲವರ ತಳ ಮುಯಿಡ ಇರ್ತಾರೆ, ಆ ಮುಯಿಡ ಮೇಲ್ ಬತ್ತಿಲ್ಲ ಒಲ್ಲಿ ಒಡೀ ಐಕಂಡು ಈ ಕೆಲಸ ಮಾಡುದು. ನೀರನ್ನು ಕಳ್ಕೆ ಮಾಡ್ತಾ ಇಕ್ಕಂಬದು. ಆದ್ರಿಂದ ಅದಕ್ಕೆ ತಳು ಮುಯಿಡ ಅಂದ್ರೆ ತಳು ಮುಯಿಡ ತಳದಂಗೆ ಆ ಮುಯಿಡಿ ಮುಯಿಡ್ತಾ ಇಕ್ಕಂಬ ಹತ್ತೋಪದ ಇತ್ತೋಪ ಒಂದೊಳಗೆ ಸುಮ್ಮನೆ ಕುಕ್ಕಂತಿಲ್ಲ. ಈ ಬಾಳಿ ಎಲ್ಲ ಐತೆ ಬಾಳಿ, ನೀವು ಬಾಮಿಗೆಲ್ಲ ಐರ್ ಬಿಡ್ತೀರಿ ಕಾಣಿ ಐರ್ ಮೀನ ಅವೆಲ್ಲ ನೀರನ್ನ ಚೊಕ್ಕ ಮಾಡುತ್ತೆ. ಈ ಮುಯಿಡಿತ್ತಲ್ಲ ಅದೊಂದು ಬಂತ ನೀರ್ ಪೂರ ಸಸುತ್ರಿಲ್ಲೇ ಹಾಳೆ. ಅದಕ್ಕೆ ಬಾಮಿಗೆಲ್ಲ ಮುಯಿಡನ್ ಬಿಡುವುದಿಲ್ಲ, ಹೀಗೆ ಐರ್ ಬಿಡ್ತಾರೆ. ಐರ್ ಅಂದ್ರಲ್ಲೇ ದೊಡ್ಡದ ಹತ್ತು ಬಾಳೆ ಮೀನು ಸಹಿತ ಬಾಮಿಗಿದ್ರಿ ಅಂತ ತೊಂದರೆ ಆತಿಲ್ಲ. ಈ ಮುಯಿಡ ಬಂದ್ರು ಹೋಯ್ತು.
1: ತಳಮುಯಿಡ
0: ತಳಮುಯಿಡ ಅಂದ್ರೆ ಬುಡದಚ್ಚು ಅವ ಬೇರ್ ಕತ್ತರಿಸದೆ ಗೊತ್ತು ಮೇಲ್ ಕೈಟದ್ದೆ ಗೊತ್ತಂತ. ಹ್ಯಾಂಗ ಕತ್ತರಿಸೋ ಗೊತ್ತಿಲ್ಲ, ಮೇಲ್ ಕೈಟ್ರ ಮೇಲೆ ಗೊತ್ತಾಗ ಓ ಇದ್ ಹ್ಯಾಂಗ ಕೈಟಿ ಹೋಯ್ತು ಅಂದೇಳಿ ಅವ್ ಬುಡದರ್ಚಿ ಕತ್ತರಿಸಿರ್ತ ಮೋಸ ಮಾಡೋದು. ಹಂಜುಮೇರ
1: ಹಂಜುಮೇರ ಅಂದ್ರೆ
0: ಹಂಜುಮೇರ ಅಂದ್ರೆ ಮೋಸ ಮಾಡೋದು ಅವನು ದೊಡ್ಡ ಹಂಜುಮೇರ ಮಾರ್ರೆ ಅಂತ. ಈಗ ಎದುರುಗಡೆ ಒಳ್ಳೆ ನೈಸ್ ಮಾತಾಡ್ತಾ ಹಿಂದಿನಿಂದ ಅವನ ಕತ್ತೇ ಬೇರೆ.
1: ಇದು ಪೋರ್ಚುಗೀಸ್ ಆಡಿದನ್ನು ಬಂದ ಪದವ.
0: ಹಂಜಮೇರ ಪೋರ್ಚುಗಿನ್ ಬಂದದ್ದಲ್ಲ, ಪೋರ್ಚುಗಿನ್ ಮತ್ತು ಉರ್ದುವಿನಿಂದ ಬೇಕಾದ ಶಬ್ದ ನಮ್ಮಲ್ಲಿ ಬಂದಿತ್ತು.
1: ಹೇಗಿಂದಲ್ಲ
0: ಈಗ ಹರ್ಕತ್ ಹರ್ಕತ್ ಅನ್ನೋದು ಈಗ ನಮ್ಗೆ ನಮ್ದು ಅದು ಬಂದದ್ದು ಅದು ಇದರಿಂದ ಸುಮಾರೆಲ್ಲ ಶಬ್ದಗಳ ಹರ್ಕತ್ ಬಂತು.
1: ನಂಗೆ ಹರ್ಕತ್ ಇಲ್ಲ
0: ಹರ್ಕತ್ ಇಲ್ಲ ಅಂದ್ರೆ ಅದು ಹರ್ಕತ್ ಕನ್ನಡದ ಏನು ಶಬ್ದ ಅಲ್ಲ ಅದು. ಬೇರೆ ಬೇರೆ ಸಂಕರಗಳೆಲ್ಲ ಬೇರೆ ಬೇಕಾದಷ್ಟು ಈಗೆಲ್ಲ ಇಂಗ್ಲೀಷ್ ಈಗೆಲ್ಲ ಕಣಿಗೆ ಲಾಂಗ್ ಚೈನ್ ಯಾಕಂದ್ರೆ ನಾವು ಲಾಂಗ್ ಚೈನ್ ಅಂತ ಹೇಳುತ್ತೆ ನಾವು ಕುಂದಾಪುರದಂಗೆ ಲಾಂಗ್ ಚೈನ್ ಯಾಕಂದ್ರೆ ಲಾಂಗ್ ಚೈನ್ ಅದು. ಈ ಮದುವೆ ನೀವು ಲಾಂಗ್ ಕುಂದಾಪುರದ ಹತ್ರ ಕೇಳಿದ್ರೆ ಲಾಂಗ್ ಚೈನ್ ಅಂತ ಹೇಳಿ ಲಾನ್ ಹಂಗೆ ತಗೊಂಡ್ ಹೆಚ್ಚು ಕಡಿಮೆ ಚೈನ್ಗಳು. ಹಾಗೆ ಹಾಗೆ ಭಾಷೆ ಬಗ್ಗೆ ನೀವು ಮಾತಾಡ್ತಾ ಹೊರೆ ಕುಂದಾಪುರದಂಗೆ.
1: ನಮ್ ಕುಂದಾಪುರ ಬೈಗುಳ ಶಬ್ದಗಳು
0: ಬೈಗುಳ ನಿಮ್ಗೆ ನಿರಂತರ ಬೈಗುಳು ಬೇಕಾರೆ ಬೈಗುಳಲ್ಲೇ ಒಂದು ದೊಡ್ಡ ಸಾಹಿತ್ಯ ಬರೆಯುವಷ್ಟು ಬೈಗುಳು. ಆ ಬೈಗುಳಿಗೆ ಏನು ವ್ಯಾಪ್ತಿ ಇಲ್ಲ. ನಿಮ್ಮ ಮನೆಗೆ ನಾ ಬೈದಾರ ನಿಮ್ಗೆ ಕಾಣಿ ಒಂದು ಕೋಳಿ ಕೋಳಿ ಸಾಕು ಮರ್ಯಾದೆ ಬಿಟ್ಟರು ಕೋಳಿ ಸಾಕ್ತಾರೆ ಕೋಳಿ ಸಾಕು ಗೂಡಂಗೆ ಇಟ್ಕೊಂಡು ಗೊತ್ತಿಲ್ಲ ಈ ನಮ್ಮ ಮನೆ ಬಂದು ಇಲ್ಲಿ ಬಂದು ಪದ ಕೊಡತ್ತೆ ಈ ಕೋಳಿಯಲ್ಲಿ ಬಾಚೋದು ಯಾರು ಹಿಕ್ಕ ತಿಂಬೋ ಸತ್ತಾರು ಅರ್ಧ ಅಥವಾ ಅವ್ರ ಮನೆ ಕೋಳಿ ಹಿಂಡ ಅವ್ರ ಮನೆಗೆ ಏನು ಲೆಕ್ಕಚಾರ ಇಲ್ಲ ಕೋಳಿ ಸಾಕೋದು ಅವು ಪಿಚಿ ಪಿಚಿ ಪಿಚಿ ಪಿಚಿ ಬಂದು ಹೇಳೋದು ಇಲ್ಲಿ ಮಕ್ಕಳ ಕೈ
1: ಕಾಲು
0: ಉಳಿಸೋದು. ಅಯ್ಯೋ ದೇವ್ರೆ ಆ ಕೋಳಿ ದೇಶದಿಂದ ಇರ್ಕೋದಿಲ್ಲ ಒಂದು ರಾಶಿ ಒಂದೊಂದು ಹೇಳಿ ಮರಿಯಕ್ಕೆ ಒಂದು ಮರ ಹಾಕಿಚ್ಚಿಡಿದ್ರೆ ಅಕ್ಕ ಯಾಕ ಅಲ್ಲಿ ಹಿರಿಗಿಟ್ಟರೆ ಮರಿ ಓಡಿಸೋದು ಹೇಳೋ ಲೆಕ್ಕಚಾರ ಇಲ್ಲ. ಅದು ಅವ್ರು ಸತೇ ಆಯ್ಲಿ ಅವ್ರ ಮನೆ ಮಂಟಪ ಆಯ್ಲಿ ಕಡೀಕೆ ಸ್ವಲ್ಪ ತರ್ಬಿಟ್ಟು ಅಕ್ಕ ಯಾಕ ಒಂದು ಏಟ್ ಇಂಚಿ ಚಾವಡಿದ್ರು ಕೊಡ್ತೀನಿ ಮರಿ ಅಂದ್ರೆ ಆ ಬೈಗಳು ಅಷ್ಟೂ ಬೈಗಳನ್ನು ಬೈದ್ರ ಮೇಲೆ ಕಡೆ ಅರ್ಧ ಗಂಟೆ ಮೇಲೆ ಅಕ್ಕ ಯಾಕ ಒಂದು ಸ್ವಲ್ಪ ಚಾ ಕುಡಿದ್ರು ಸ್ವಲ್ಪ ಕೊಟ್ಟರೆ ಚಾ ಒಂದು ಉಳಿಲ್ಲ ಮರ್ರೆ ಅಂದ್ರೆ ಆ ಬೈಗಳಿಗೆ ಯಾವುದೇ ರೀತಿ ಅದೊಂದು ಸೀರಿಯಸ್ ತಗೊಳ್ಳೋ ಬೈಗಳಲ್ಲ, ಅಷ್ಟು ವಾಚಾಮಗೋಚರ ಬೈತರಲ್ಲ ಅದನ್ನ ಅದರಲ್ಲ. ಈಗ ಶುದ್ಧ ಕನ್ನಡದಲ್ಲಿ ನೀನ್ ಮಂಗ ಅಂದ್ರೆ ಸಾಕ, ನಮ್ಮ ಮಂಗ ಅಂದ್ರೆ ನಮ್ಮ ಬದಿನಿ ತಾಂಗುದೇ ಇಲ್ಲ. ಬೈಗಳೇ ಹೆಟ್ಟಿ ಹೆಟ್ಟಿಯೇ ಬೈದದೆ.
1: ಮತ್ತೆ ನೀವು ಕೆಲವೊಂದು ಪದಗಳಿಗೆ ನಾವದು ಅದನ್ನು ಹೇಳಿರೋದು ಎಷ್ಟು ಕೆಟ್ಟ ಪದ ಬೈದ ಅಂತ ಅನ್ಕಂತ, ಅದ್ರ ಅರ್ಥ ಹುಡ್ಕೊಂಡು ಹೋರೆ ಆತರ ಅರ್ಥ ಅಲ್ಲ. ಅದ್ರ
0: ಅಲ್ಲ ಎಷ್ಟೋ ಪದಗಳಲ್ಲಿ ಅರ್ಥ ಅಲ್ಲ, ಎಷ್ಟೋ ಹೊಗಳಿಕೆ ಪದಗಳು ನಮ್ಮಲ್ಲಿ. ಎಷ್ಟು ಹೊಗಳಿ ನಿಮ್ ಬೈಕ ನಿಮ್ಮ ನಾನ
1: ಹೇಳಿ
0: ಹೊಗಳಿ ಬೈಕ. ನೀವು ದೊಡ್ಡ ಗಾಂಧಿ, ದೊಡ್ಡ ಹರಿಶ್ಚಂದ್ರ, ನೀವು ಶ್ರೀರಾಮಚಂದ್ರ, ನೀವು ನಾನು ಒಂದಾರು ಬೈದಿನ ಅದ್ರಿಗೆ
1: ಇಲ್ಲ ಹೊಗಳ
0: ಅಲ್ಲ ನಿಮ್ಮನ್ನು ಹೊಗಳಿ ಬೈದು. ಈಗ ನೀವು ಶ್ರೀರಾಮಚಂದ್ರ, ನೀ ದೊಡ್ಡ ಹರಿಶ್ಚಂದ್ರ, ನೀ ದೊಡ್ಡ ಗಾಂಧಿ ಅಂದ್ ಹೇಳ್ಕೊಂಡು ನಿಮ್ಮನ್ನೆಲ್ಲ ದೊಡ್ಡ ದೊಡ್ಡದೇ ಹೇಳಿ ನೀವು ಪೂರ್ಣ ಸಂದ ಹೇಳುದು. ಇನ್ನು ಬೈದು ಹೊಗಳಕ ಬೈದು ಹೊಗಳಕ್ಕೂ ನಮಗೆ
1: ಗೊತ್ತಿದೆ.
0: ಬೈದೀಗ ನಿಮ್ಮ ಬೈದರ್ಗ ಕೇಳಿ ಕಳ್ಳ ಹೆಕ್ಕ ತಿಮ್ಮನ ಮೊನ್ನೆ ಬತ್ತಿ ಅಂದ ನೀ ಬಪ್ಕಿಲ್ಯನ ನಾನು ಹೇಳ್ಕೊಂಡು ಕಡು ಮಾಡಿ ಇಟ್ಟಿದ್ದಿ ಅಂದ್ ಕಣಿ ಕೇಳಿ ಕಳ್ಳ ಅಂತ ಹೇಳ್ಕೊಂಡು ಬೈಕಂಡೆ ಬೈಕಂಡೆ ನೀನ್ ಬಪ್ಕಿಲಿಕೊಂಡು ಕೊಂಗಟ ಮಾಡುದು
1: ಪ್ರೀತಿ
0: ಪ್ರೀತಿ ಅದು ಅದನ್ನ ಪಟಿಂಗ ಪಟಿಂಗ್ ಅಂದ್ರೆ ನಿಜವಾಗಿ ಬೈಗಳು ಶಬ್ದ.
1: ಆದ್ರೆ
0: ಅವನ ಪಟಿಂಗ್ ಅನ್ನೋದು ಒಂದು ಹೊಗಳಿಕೆ ಶಬ್ದ. ಹಾಗೆ ಬೈದು ಹೊಗಳಕ್ಕೂ ಹತ್ತು ನಮ್ಗೆ ಹೊಗಳಿ ಬೈಕು ಹತ್ತು
1: ಎಲ್ಲ ಹತ್ತಲ್ಲ
0: ಎಲ್ಲ ಎಂತ ಬೇಕಾದ್ರೆ ಮಾಡ್ಲಿಕ್ಕೆ.
1: ಎಷ್ಟು ಲೈಕ್ ಇತ್ತು ಸರ್, ನಿಜವಾಗ್ ನಿಮ್ಮ ಹತ್ರ ಮಾತಾಡ್ತಿದ್ದಿರ್ತಲ್ಲ ಮಾತು ಮುಗಿಸುದೇ ಬೇಡ ಅಂತ ಅನ್ಸುತ್ತೆ ಸರ್. ನೀವು ಇದನ್ನೆಲ್ಲರೂ ಬರ್ದಿಟ್ಟು ನೀವು ಬರೆಯೋ ಪ್ರಯತ್ನ ಎಂತಾರು ಮಾಡಿರಿ
0: ಪೇಪರಲ್ಲಿ ಬರುದು ಕಡಿ ಕಲ್ಲ ಕಡಿ ಎಲ್ಲರೂ ಅದನ್ನ ಬರೀತಾರಲ್ಲ ಎಲ್ಲರೂ ಮಾಡ್ತಾರ ಅಂತ ಹೇಳಿ ನಾವಲ್ಲೇ ಕೈ ಮಾಡ್ಕೊಂಡ್ಬಿಟ್ಟು ಅಲ್ಲ ಅಲ್ಲ ಅಂತ ಶಬ್ದಗಳಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಈ ಮಕ್ಕಳ ಪಾಪ ಇಲ್ಲಿ ಬಂದು ಕೂತಿರಲ್ಲ
1: ಹೌದು
0: ಇವ್ರ ಕೆಮ್ಮಿ ಮೇಲೆ ಬಿದ್ದರು ಸಾಕು. ಈಗ ಕೆಪ್ಪಿ ಬಾಯಿಗೆ ನೀರು ಕುಡುದಿಲ್ಲ ಮೇಡಮ್, ಚರ್ಮದಂಗ್ ನೀರು ಕೊಡು, ಅದೇ ಅದಕ್ಕೆ ನೀರು ಅದ್ರೊಳಗೆ ಹೊತ್ತು ಬೇಕಾದಷ್ಟು. ಈ ಮಕ್ಕಳಿಗೆ ಅವು ಕೆಮ್ಮಿ ಕೊಟ್ಟು ಕೇಂತ್ರ ಅಂದೇಳಿ ಅಲ್ಲ, ನಾವು ಪದೇ ಪದೇ ಮಕ್ಕಳ ಮಂಡಿ ಮೇಲೆ ಅಥವಾ ಮಕ್ಕಳ ಇದ್ದಲ್ಲಿ ನಾವು ಮಾತಾಡ್ತಾ ಹೋರೆ ಅಟ್ ಲೀಸ್ಟ್ ಮಕ್ಕಳಿಗೆ ಒಂಚೂರಾರು ಒಂದು ಸ್ವಲ್ಪ ಅದ್ರೊಳಗೆ ಅಪ್ಪಾಯಿ ಮಾತಾಡ್ತಿದ್ರು ಹಿಂಗೆ ಇತ್ತಂದೇಳಿ ಯಾರು ಗೊತ್ತಾಗ
1: ಕೆಮ್ಮಿ ಮೇಲೆ ಬಿದ್ದದ್ದು ನೆನಪು
0: ಅದಕ್ಕೊಂದು ನೆನಪಾಗ್ತು ನೆನಪಾಗ್ತು ನೆನಪಾಗ್ತು. ಮತ್ತೆ ಈ ಭಾಷೆ ಯಾರು ಯೂನಿವರ್ಸಿಟಿಯರು ಈ ದೊಡ್ಡ ದೊಡ್ಡ ಸಂತಿಯರೆಲ್ಲ ಉಳಿಸೋದಲ್ಲ ಮೇಡಮ್, ಅದು ಉಳಿಸೋದು ಯಾರಿಗೂ ಐತೆ. ನೀವು ಸಂತೆಗಿದ್ದು ಮಾರ್ಕೆಟಿಗಿದ್ದ ನೀವು ಕಾಣಿ ಎಂತ ಅಂತಾರೆ ಕಾಣಿ. ನೀವು ಮಾರ್ಕೆಟಿಗೆ ಹೋಗಿ ತುಳಿನಾರು ಹೇಳ್ತಾರಲ್ಲ ನೀವು ಸಂತೆ ಮಾರ್ಕೆಟಿಗೆ ಹೋಯಿನಿ ಅಥವಾ ನೀವು ಕುಂದಾಪುರ ನೀವು ಮೀನು ಮಾರ್ಕೆಟಿಗೆ ಹೋಗಿರೋ ಇಲ್ಲ ನಂಗೆ ಗೊತ್ತಿಲ್ಲ. ಮೀನು ನಿಮ್ಗೆ ಈ ಭಾಷೆ ಕಲಿಕಾರ ಅಲ್ಲಿಗೆ ಹೋಗಿ ಕೊರ್ತು. ನೀವು ಈ ಕುಂದಾಪುರ ಬಂಡಕಾಸ BMJT ಕಾಲೇಜ್ ಹೋದ್ರದೆಲ್ಲ ಕಲುಕ್ ಆತಿಲ್ಲ, ಅಲ್ಲಿ ಕಲಿ ಅಲ್ಲಿ ಇತ್ಕೊಂಡು ಕಲ್ತ್ರೆ ಎಷ್ಟು ಲೈಕ್ ಮಾತು ಮಾಡ್ತಕೊಂಡು ಎಷ್ಟು ಲೈಕ್ ಅವರು ಸೇಲ್ ಮಾಡ್ತಾರೆ. ಇಲ್ಲ ಇಡಬಲ ಅಣ್ಣ ಇಡಬಲ ಜೀವದ ಜೀವದ ಜೀವದ ಅಂತ ಜೀವದ ಯಾವ್ದು ಹಿಡ್ಕೊಂಡದ್ ಮಾತ್ರ ಸತ್ತದೆ. ತುಳಿನಗಂತೂ ಬಲೆಣ್ಣ ಇಡಬಲಣ್ಣ ಜೀವದ ಅಣ್ಣ ಜೀವದ ಅಣ್ಣ ಭೂತಗೊಂಡು ಜೀವದ ಜೀವದ ಅಂತಾರೆ. ಕಡೆಗೆಲ್ಲ ಹಾಕೊಂಡ್ರೆ ಮೂರು ದಿನ ಹಿಂದಿದ್ದು ಆದರೆ ಜೀವದ ಜೀವದ ಅಂತ ಹೇಳ್ಕೊಂಡು ಕರೆದು ನಮ್ಗೆ ವ್ಯಾಪಾರ ಮಾಡುವಂಥ ಕ್ರಮ. ಮತ್ತು ಅವ್ರು ಯಾವ ಕಾಲಕ್ಕೂ ಭಾಷೆ ಅವ್ರು ಚೇಂಜ್ ಮಾಡೋದಿಲ್ಲ. ಇವತ್ತು ಕಣಿ ಸಂತೆಂಗೆ ಭಾಷೆ ಇತ್ತು ನಮ್ಮದು, ಇವತ್ತು ಹೂಡು ನೆಟ್ಟಿಗೆದ್ದಂಗೆ ಭಾಷೆ ಇತ್ತು.
1: ನಾ ಇದೇ ಹೇಳ್ಕೊಂಡು ಮಾಡಿದೆ ನೆಟ್ಟಿಗೆದ್ದೆ ಭಾಷೆ, ಅವ್ರು ಮಾತಾಡೋ ಭಾಷೆ ಇತ್ತಲ್ಲ ಸರ್ ಅದು ಹತ್ತ ಕುಂದಾಪುರ ಕನ್ನಡ, ಬಾಯಿ ತುಂಬಾ ಒಂದಿಷ್ಟು ಎಲೆ ಎಲ್ಲ ತುಂಬಿಕೊಂಡು
0: ತಿನ್ಕೊಂಡು ಅವ್ರು ಯಾವ ರೀತಿಯಲ್ಲಿ ಕೇಂತ್ರ ನಮ್ಮನ್ನ ಯಾರು ಕಾಂತರ ಹೇಳೋದು ಏನಿಲ್ಲ. ಅವರಿಗೆ ನಮ್ಮಲ್ಲಿ ನಾವಲ್ಲಿ ಮಾಡಿ ಆಚೀಚಿ ಮಾತಾಡೋತಿ ಜಾಗೃತಿ ಮಾತಾಡೋದು. ಅದಕ್ಕೆ ಸ್ವರಂ ಸ್ವಟ್ಟಂ ಗೋಡೆ ಮೇಲೆ ಇಟ್ಟಮ್ ಅಂದೇಳಿ ಒಂದು ಗಾದಿ. ಈ ಹಳ್ಳಿಯರಲ್ಲ ಏನು ಗೊತ್ತಾ, ನಾವಲ್ಲಿ ಒಂದು ಸಿಂಬಳ ಬಂದ್ರೆ ಕೂಡಲೇ ಕಿಶಿ ಅಂತ ತೆಗೆದು ಟಾವೆಲ್ ತಗೊಂಡು ಮಾಡಿ ಮತ್ತೊಮ್ಮೆ ಕಿಶಿ ಹಾಕಿ ಮನೆಗೆ ಹೊತ್ತು ನಾವು.
1: ಕರೆಕ್ಟ್.
0: ಅವ್ರು ಹಂಗಲ್ಲ, ಸುರ್ರಂ ಅಂತ ಸ್ವರಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಮ್ ಅಂತ, ಅದು ಅಲ್ಲೇ ಸೊರೆದ್ರು ಅಲ್ಲೇ ಗೋಡೆ ಮೇಲೆ ಇಟ್ಟರೆ ಆ ಮಕ್ಕಳಿಗೆಲ್ಲ ಆ ಸಿಂಬಳ ಒರೆಸಿ ಆ ಸೆರ್ಗಂಗೆ ಒರೆಸು ಕ್ರಮದಂಗೆ ಆ ಮಕ್ಕಳಿಗೆ ಅದಕ್ಕಿಂತ ಇದು ಪ್ರೀತಿ ಮಾಡೋಕೆ ಅಂತ ಇಲ್ಲ, ಅವ್ರಿಗೆಲ್ಲ ಬಟ್ಟೆ ತಪ್ಪಕಂತ ಇತ್ತ ಮಕ್ಕಳ ಕೈಯಲ್ಲ. ಆ ಮಕ್ಕಳು ಅದು ಸಿಂಬಳ ತೆಗೆದು ಕಡೆ ಅದೇ ಸಿಂಬಳದ ಅವ್ರ ಕೈ ತೊಳ್ಕೊಂಡೇ ತಮ್ಮ ಸೀರೆ ಸೆರ್ಗೆ ಒರೆಸ್ಕೊಂಡು ಇರ್ತಾರೆ. ಅವ್ರಿಗೆ ಅದು ಅದೊಂದು ಅದು ನೀವು ನಾವು ಗೊಬ್ಬರ ಹೊರಿಸುತ್ತೆ ಗೊಬ್ಬರ ಹೊರಿತಾರೆ ಅದ್ರ ಗೊಬ್ಬರದ ಅದು ವಾಸನೆ ಬರುತ್ತೆ. ಅದು ಅದೇ ಕೈಂಗೆ ಅವ್ರು ಇಡ್ಲಿ ಕೊಟ್ಟರು ತಿಂತಾರೆ,
1: ಹೌದು
0: ಬಾಳೆಹಣ್ಣು ಕೊಟ್ಟರು ತಿಂತಾರೆ. ಯಾಕಂದ್ರೆ ಅದೊಂದು ಅನಾರೋಗ್ಯ ಅಂತೇಳಿ ಅವ್ರು ತಿಳ್ಕೊಂತೇ ಇಲ್ಲ, ಮತ್ತೆ ಅವ್ರಿಗೆ ಎಂಥದ್ದು
1: ಅವ್ರು ಆರೋಗ್ಯವಾಗಿ ಇರ್ತಾರೆ.
0: ಆರೋಗ್ಯವಾಗಿ ಇರ್ತಾರೆ.
1: ಹ್ಞೂ, ನಾವು ಇಲ್ಲಿ ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ಜಾಸ್ತಿ.
0: ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ನಾವು ತಗೊಂಡ ಸೋಪಾಗಿ ಕೆಮಿಕಲ್ ಒಂದಿಷ್ಟು ನಾವು ತಗೊಂಡು ನಾವು ಅದು BMI ಹೇಳ್ದಂಗೆ ಘನ ನೀರನ್ನು ತೆಗೆದು ಕಡಿಕೆ ಮತ್ತೆ ಡಿಸ್ಟಿಲ್ ಮಾಡಿ ಅದನ್ನು ವಿಷ ಮಾಡಿ ಮತ್ತೆ ನಾವು
1: ಕುಡಿಯುತ್ತೆ. ಕರೆಕ್ಟ್.
0: ಮಕ್ಕಳಿಗೆ ನೀವು ನಾವು ಇನ್ನೂ ಸಹಿತ ಮಕ್ಕಳಿಗೆ ನಾವು ಕುಂದಾಪುರ ಕನ್ನಡದ ಪರಿಜ್ಞಾನವನ್ನು ಮಾಡ್ಕದೆ ಯಾಕೆಂದ್ರೆ ಅಬ್ಬಿ ದಿಕ್ಕಳು ಅಬ್ಬಿ ದಿಕ್ಕಳು ಈ ಭಾಷೆ ಹೆಡ್ ಭಾಷೆ ಅಂತೇಳಿ ಮಕ್ಕಳಿಗೆ ತುಂಬ್ರೆ ಅದು ಖಂಡಿತ ಮಕ್ಕಳಿಗೆ ಅದು ಭಾಷೆನ ಕೊಲ್ಲೋದಿಲ್ಲ. ಇಂಗ್ಲೀಷ್ ಕಲೀನಿ, ಬದನೇಕಾಯಿಗೆ ನೀವು ಬ್ರಿಂಜಾಲನಿ ಅಥವಾ ನೀವು ಇದಕ್ಕೆ ಲೇಡೀಸ್ ಫಿಂಗರ್ ಅನಿ ಎಂತ ಬೇಕಾದ್ರೆ ಹೇಳಿ, ಅದು ಹೇಳದೇ ದೊಡ್ಡದು ಅಂತೇಳಿ ತಿಳ್ಕೊಂಡ್ಬೇಡಿ. ಇಂಗ್ಲೀಷ್ ಅನ್ನೋದು ಬೇಕೇ ಬೇಕು, ಅರ್ಥ ಆಯ್ತಾ ನಿಮಗೆ? ಭಾಷೆ ಅನ್ನೋದು ಒಂದು ಮಾಧ್ಯಮ ಹೊರತು ಅದು ಅದೇ ಗೋಲಲ್ಲ. ಹಾಪ್ಕೊಂತ ದಾರಿ ಅಷ್ಟೇ
1: ಅಷ್ಟೇ.
0: ಈಗ ತಪ್ಪು ತಿಳ್ಕೊಂಡದ್ದು ಏನು ಕೇಳಿ, ಅದೇ ಗೋಲ್ ಅಂದೇಳಿ. ಇಂಗ್ಲೀಷೇ ಗೋಲ್ ಅಂದ್ರೆ ಇಂಗ್ಲೀಷ್ ಗೋಲ್ ಅಲ್ಲ. ಒಂದು ಕನ್ನಡದಂಗೂ ಹೋಯ್ಲಕ್ಕೆ ನೀವು ಇಂಗ್ಲೀಷಂಗೂ ಹೋಯಲಿ ಮುಟ್ಕೊಳ್ಳಕ್ಕೆ ಹಿಂದೆಗೆ ಹೋಗಿ ಮುಟ್ಕೊಳ್ಳಕ್ಕೆ ಅದ್ರ ಪರಿಜ್ಞಾನ ಇದ್ದರೆ ನಮ್ಮ ಭಾಷೆ ಬಗ್ಗೆ ನಮ್ಗೆ ಒಳ್ಳೆ ಅಭಿಮಾನ ಬರ್ತದೆ.
1: ನಿಜ,
0: ನಮ್ಮ ಭಾಷೆ ಹೋಗೋರೆ ನಮ್ಮ ಕತೆ ಮುಗಿದೇ ಹೋಯ್ತು.
1: ಎಷ್ಟು ಸಾಕಷ್ಟು ಲೈಕ್ ಮಾಡಿ ಅರ್ಥ ಮಾಡ್ಕೊಂಡಿದ್ರು ಸರ್. ಅದಕ್ಕೆ ನೀವು ಭಾಷಾ ಪ್ರಾಧ್ಯಾಪಕರು.
0: ಭಾಷೆ
1: ಒಂದ್ವೇಳೆ ನೀವು ಪ್ರಾಧ್ಯಾಪಕರ ಆಯ್ದಿದ್ರೆ ಎಂತ ಇರ್ತಿದ್ರಿ ಸರ್?
0: ಪ್ರಾಧ್ಯಾಪಕರ ಆಯ್ದಿದ್ರೆ ನಾ ಸತ್ಯಕ್ಕೋದ್ ಮನೆ ಒಳ್ಳೆ ಹೂಟಿ ಮಾಡಿ ಒಳ್ಳೆ ಬ್ಯಾಸೆ ಮಾಡ್ತಿದ್ದೆ ನಾನು. ಒಳ್ಳೆ ರೀತಿ ಹಂಗೆ ಇದ್ರಕ್ಕಿಂತ ಲೈಕ್ ನಾನು ಕನ್ನಡ ಕುಂದಾಪುರ ಕನ್ನಡ ಮತ್ತೂ ಲೈಕ್ ಮಾತಾಡ್ತಿದ್ದೆ
1: ಅಲ್ದಾ.
0: ಈಗ ಹೊಟ್ಟೆ ಹತ್ತಿಗೈಲಿ ಹೋಯ್ ಇಷ್ಟು ವರ್ಷ ಆದ್ಮೇಲೆ ಸ್ವಾಭಾವಿಕವಾಗಿ ನನ್ನ ಭಾಷೆ ಸೇರಿ ಹೋಯೇ ಹೋಗ್ತದೆ. ಯಾಕಂದ್ರೆ ಅನ್ನ ಕೊಟ್ಟ ಜಾಗ ಅದು, ಅಲ್ಲಿದ್ದು ಬಿಟ್ಟು ಊರಬಪ್ಪ ಕಾತಿಲ್ಲ. ನೀವೀಗ ಒಂದು 30 ವರ್ಷ ನಮ್ಮ ಊರಂಗಿದ್ದ ನೀವು ಈ ಊರಂಗಿದ್ದ ನೀವು ಇಸು ಕುಂದಾಪುರ ಕನ್ನಡ ಮಾತಾಡ್ತೀರಿ. ನೀವು ಎಲ್ಲೆಲ್ಲ ಹೋಗಿ ತಿರುಗಿ ಬಂದಿರಿ, ಈಗ ನೀವು ಕುಂದಾಪುರ ಕನ್ನಡ ಇಲ್ಲಿದ್ದ ಕೂಡಲೇ ಮಾತಾಡ್ತೀಯ.
1: ಹೌದು ಹೌದು ಹೌದು.
0: ಅದೇ ಈ ಭಾಷೆ ಕಣಿ ಇದನ್ನ ರುಚಿ ಐಕರೆ ನೀವು ನೀವು ಇದನ್ನ ಈ ಕುಂದಾಪುರ ಭಾಷೆ ನೀವು ಕಣಿ. ಇಲ್ಲಾದ್ರೂ ನೀವು ದುಬೈ ಗಂಡ ನಿಮ್ ಗಂಡ ಎಲ್ಲೆಲ್ಲ ಫಾರಿನ್ ಇದೆ ನೀವೆಲ್ಲ ಹೋಗಿ ಕೇಳಿ ಅಲ್ಲೊಬ್ಬ ಹಾಯ್ ಅಂತ ಹೇಳ್ರಿ ಸರ್, ಎಷ್ಟು ಖುಷಿ ಆಯ್ತು.
1: ತುಂಬಾ ಖುಷಿ
0: ಆಯ್ತಂದ್ರೆ ಭಾಷೆ ಖುಷಿ ಆಗೋದೇ ನಾವು ಪರದೇಶಕ್ಕೆ
1: ಹೋದಾಗ.
0: ಈಗ ಬೆಂಗಳೂರಿಗೆ ಹೋಯ್ಕೊಂಡು ಯಾರು ಕುಂದಾಪುರ ಏನು ಹುಷಾರಿದ್ರೆ ಕೇಳ್ರೆ ಬೆಂಗಳೂರಂಗೆ ಅವ ಯಾವನೇ ಇಲ್ಲಿ ಅವ್ರು ಯಾರು ನಮ್ಮ ಜಾತಿಯರು ಅಲ್ಲಿ ರೋಡಿಲ್ಲ ನಮ್ಮ ಪೈಕೇರಿ ಅಲ್ಲಿ ರೋಡಿಲ್ಲ ಹಂಗೆ ಕೇಳಿದ್ರು ಕೂಡ ನಾವು ಅವನಿಗೆ ಕನೆಕ್ಟ್ ಆಗಿಬಿಡ್ತೀವಿ. ಭಾಷೆಗೆ ಆ ರೀತಿ ಒಂದು ಅದ್ಭುತವಾದ ಶಕ್ತಿ ಇತ್ತದು. ಅದನ್ನ ಅದಕ್ಕೆ ಬ್ರಿಟಿಷರು ಬಂದು ಏನು ಮಾಡಿದ್ರು ಅಂದರೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿಕೊಂಡು ಗಜನಿ ಮಹಮ್ಮದ್ ಬಂದನೆ ಅಂತ ಮಾಡ್ದ. ಇಡೀ ಆ ಸೋಮನಾಥ ಟೆಂಪಲ್ನ ಹೊಡೆದ. ಸೋಮನಾಥ 14 ಸರಿ ಏನು ಒಂಟಿ ತಗೊಂಡು ಎಲ್ಲ ನಮ್ಗೆಲ್ಲ ಪಾಠ ಮಾಡಿದ. ನಮ್ಮ ಸರಿ ಗೊತ್ತು ಗೊತ್ತಿಲ್ಲ. ಚಿನ್ನ ತುಂಬಿಸ್ಕೊಂಡು ಅವನು ಊರಿಗೆ ಹೋದ ಅಂದೇಳಿ ನಾವು 14-17 ಸರಿ ಬರೋ ಅಲ್ಲಿರೋ ಮೂರ್ತಿನಲ್ಲಿ ಹೊಡೆದಾಕ್ದ.
1: ಹೌದು,
0: ಮೂರ್ತಿನ ಹೊಡೆದಾಕ್ರೆ ಅಂತ ಸಿಕ್ಕತ್ತ ಅಂದ್ರೆ ಇಲ್ಲಿದ್ದು ಸಂಸ್ಕೃತಿ ಹಾಳಾರೆ ಇಡೀ ದೇಶ ಹಾಳಾಗ್ತಂದೇಳಿ ಅವ ತಿಳ್ಕೊಂಡಿದ್ದ. ಅವ ಮುಸ್ಲಿಂ ದಾಳಿಕೋರರು ತಿಳ್ಕೊಂಡಿರು ಇಲ್ಲಿಂದ ಸಂಸ್ಕೃತಿ ನಾಶ ಆದರೆ ನಮ್ಮ ಇಡೀ ಇಂಡಿಯಾವೇ ನಾಶ ಆಗುತ್ತೆ. ಆ ಪ್ರಯತ್ನ ನೋಡಿ ಮೊದಲು ಇಡೀ ವಿದೇಶಿಯರು ಮಾಡೋದು ಅದನ್ನೇ. ಇಲ್ಲಿ ಸಂಸ್ಕೃತಿನ ಹಾಳು ಮಾಡಿದರೆ ಇಂಡಿಯಾ ಹಾಳಾಗ್ತದೆ. ಇಲ್ಲಿ ಎಷ್ಟು ವೈವಿಧ್ಯಮಯವಾದಂಥ ಸಂಸ್ಕೃತಿ ಮೇಡಮ್ ಇದು. ನಿಮ್ಮ ಈಗ ಒಂದೊಂದು ಮದಿ ಒಂದೊಂದು ಥರ.
1: ಹೌದು ಸರ್.
0: ಒಂದೊಂದು ಮಗುವಿನ ತೊಟ್ಟಿಗೆ ಹಾಕೋದು ಒಂದೊಂದು ಥರ, ಒಂದೊಂದು ಹೆಣ ಸುಡೋದು ಒಂದೊಂದು ಥರ, ಒಂದೊಂದು ಮನೆ ಒಂದೊಂದು ಥರ. ಆದಷ್ಟು ವೈವಿಧ್ಯಮಯವಾದದ್ದು ಏಕರೂಪಿ ಆದಂಥದ್ದು ಆಗಲೇಬಾರದು. ನಮಗೆ ಬಹುರೂಪಿ ಬಹುತ್ವ ನಮ್ಮಲ್ಲಿ ಇರಲೇಬೇಕು. ಅರ್ಥ ಆಯ್ತಾ? ಅದಕ್ಕೆ ಶೆಟ್ರು ಮಾತಾಡೋ ಕನ್ನಡವೇ ಕುಂದಾಪುರ ಕನ್ನಡವೇ ಬೇರೆ. ಭಟ್ರು ಮಾತಾಡೋ ಮಾಡ್ಕಂತೆ ಮಾಡಿ ಅಂತೇಳಿ ಅಂತ ಅದು ಸಹಿತ ಬೇರೆ.
1: ನಮ್ದು
0: ಇದ್ದೇ ಇತ್ತದ. ಒಂದೊಂದು ಜಾತಿಗೆ ಒಂದೊಂದು ಭಾಷೆ ಇತ್ತದ
1: ಅಲ್ದಾ. ಬಟ್ ಎಂತದೇ ಆದ್ರೂ ನಾವು ಕುಂದಾಪುರ ಕನ್ನಡ ಅಲ್ದಾ.
0: ಕುಂದಾಪುರ ಕನ್ನಡಕ್ಕೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ರೇಡಿಯೋ ಕುಂದಾಪುರ ಮಾಡ್ರಿ, ಇನ್ನಿನ್ನು ಎಷ್ಟೋ ಮಕ್ಕಳಿದ ನಾವು ಮಾಡಿದ ಭಾಷೆನೆಲ್ಲ ಕೇಂತ ಕೆಮ್ಮಿಲ್ ಬೀಳುತ್ತೆ. ಏನು ದೊಡ್ಡ ಲಾಭ ಇದ್ದೀರು ಒಂದು ಭಾಷೆ ಉಳಿಸೋಕೆ ಒಂದು ಸಣ್ಣ ಪ್ರಯತ್ನ ಆಗಿದ್ದು ಅವಳು. ಈ ಒಂದು ಈ ಟಿಟ್ಟಿ ಟ್ಯಾಂಟ್ರ್ ಹಾಕಿದ್ರೆ ನಿಮಗೆ ಗೊತ್ತಿತ್ತು?
1: ಟ್ಯಾಂಟ್ರಕ್ಕೆ ಗೊತ್ತು.
0: ಟ್ಯಾಂಟ್ರ್ ಹಾಕಿ ಮನ್ಕೊಂಬತ್ತೀನಿ ಬೆನ್ನ ನೆಲಕ್ಕೆ ತಾಗಿಸಿ ಹೊಟ್ಟಿನ ಮೇಲೆ ಮಾಡಿ ಯಾವ ಹಕ್ಕಿಯೂ ಸಹಿತ ಹಂಗೆ ಮೇನ್ ಮನ್ಕಂತಿಲ್ಲವ್ರ ಹಾಗೆ ಅಲ್ಲ. ಅದಕ್ಕೆ ಯಾವನೊಬ್ಬ ಗಟ್ಟಿಗೆ ಕೇಳಿದವರು ಏ ಹಕ್ಕಿ ಎಲ್ಲ ಪ್ರಪಂಚಕ್ಕೆಲ್ಲ ಹೊಟ್ಟಿನ ನೆಲಕ್ಕೆ ತಾಗಿಸಿ ಮಲ್ಕೊಂಡು ನೀನೊಂದು ಬೆನ್ನ ಮೇಲೆ ಮಾಡಿ ಮನ್ಕೊಂಡಿದ್ದಿಲ್ಲ. ಯಾಕಂದ್ರೆ ಕುಂದಾಪುರದಂಗೆ ಎಲ್ಲರೂ ಮನ್ಕೊಂಡಿರು ಇಲ್ಲಾದ್ರೂ ಆಕಾಶ ಬಿದ್ದದ್ದು ನನ್ನ ಕಾಲ್ ಮೇಲೆ ನಿಲ್ಲಿ ಅನ್ನೋ ಕಾರಣಕ್ಕೆ ನಾನು ಮಲ್ಕ. ಹಾಗೆ ನೀವು ರೇಡಿಯೋ ಕುಂದಾಪುರ ಕುಂದಾಪುರ ಕನ್ನಡ ಉಳಿಸ್ತೀರಿ ಅಂತೇಳಿ ಅಲ್ಲ, ಆ ಟ್ಯಾಂಟ್ರಕ್ಕೆ ಈ ಕಡೆಗೆ ಒಂದು ಕಾಲ್ ನೆಗೆ ಇಟ್ಕೊಂಡ್ರೆ ಎಲ್ಲರೂ ಬೈ ಚಾನ್ಸ್ ಆಕಾಶಕ್ಕೆ ಆಗಡೆ ಬಿದ್ದರೆ ಅದು ನನ್ನ ಕಾಲ್ ಮೇಲೆ ನಿಲ್ಲಿ ಅಂತ ಆತ್ಮವಿಶ್ವಾಸ ಇದೆಯಲ್ಲ, ಅಂತ ಆತ್ಮವಿಶ್ವಾಸ ನಿಮ್ಮ ರೇಡಿಯೋ ಕುಂದಾಪುರದ ಮೂಲಕ ಬಂದರೆ ನಿಜವಾಗಿಯೂ ಸಹಿತ ಒಂದು ಕುಂದಾಪುರ ಕನ್ನಡಕ್ಕೆ ಹೋದ್ರೆ ಅಷ್ಟು ದೊಡ್ಡ ಕೊಡುಗೆ ಏನಿಲ್ಲ. ನೀವು ಇಡೀ ಕುಂದಾಪುರ ಕನ್ನಡ ಉಳಿಸ್ತಿ ಅಂತೇಳಿ ಹೊರೋದು ನಿಮ್ಮ ಭ್ರಮೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
1: ನಿಜ ಸರ್, ಎಷ್ಟು ಲೈಕ್ ಮಾತಾಡಿದ್ರೆ ನಿಮ್ಮ ಕುಂದಾಪುರ ಕನ್ನಡ ಕೇಂತ ಇದ್ರೆ ಇನ್ನೂ ಒಂದು 3 ಗಂಟೆ ಮಾತಾಡಿದ್ರೆ ಕೇಳ್ಕೊಂಬಾಗಿ ಆತಿತ್ತು. ಬಹುಶಃ ನಮ್ಮ ಕೇಳಿದ್ರಿಗೂ ಹಂಗೆ ಆತಿತ್ತೇನೋ, ಬಟ್ ಟೈಮ್ ಆಯ್ತು, ಗಂಟೆ ಆಯ್ತು. ನಿಮ್ಮ ಮಾತನ್ನ ಮುಗಿಸೋ ಮನಸ್ಸಿಲ್ಲ, ಆದ್ರೆ ನಿಮ್ಮ ಮಾತನ್ನ ಈಗ ಸರ್ ಮುಗಿಸು ಅಂತ ಹೇಳಲೇಬೇಕು.
0: ಅವಕಾಶ ಕೊಟ್ರಿ ನಂಗೂ ಕುಂದಾಪುರ ಕನ್ನಡ ಯಾವ ಮಾತಾಡೋಕೆ ಆಗ್ತಿಲ್ಲ ಅನ್ನೋ ಪುಕ್ಕಿದ್ದಿತ್ತು. ಪುಕ್ಕಲ್ಲ ಯಾಕೋಯ್ತಾ, ಅಯ್ಯೋ ನಾವೊಂದು 12 ವರ್ಷ ಹೊರಗೆ ಪರೂರ ಹೊಟ್ಟೆ ಆಗ್ತೀವಿ ನಾನು ಕಂಡು ಹಾಕಿಕೊಂಡನ. ಅದು ತುಳು ಬತ್ತು ಅಥವಾ ಮತ್ತೆ ಇಂಗ್ಲೀಷ್ ಬತ್ತು ಅಥವಾ ಶುದ್ಧ ಕನ್ನಡ ಬತ್ತು ಅಂತ ಹೇಳುವಂಥ ಒಂದು ಆತಂಕ ಇದ್ದಿತ್ತು. ಅದು ಯಾವುದೂ ಬರದಿದ್ದಂಗೆ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಟ್ಟಿದ್ದೆ ಅಂದೇಳಿ ನಾನು ಉತ್ತರ ಕೊಡದಿದ್ದರೂ ಪ್ರಯತ್ನ ಮಾಡಿದೆ ಅಂತ ಹೇಳ್ತಾ ಕುಂದಾಪುರ ಭಾಷೆನ ಬಿಡಬೇಡಿ. ಯಾಕಂದ್ರೆ ನೀವು ಬೇರೆ ಭಾಷೆನ ಕಲೀನಿ ಕಲೀನಿ. ನಾವು ಹೀಗೆ ನಿತ್ಯ ನೀರಾಕಾಗ ನಾವು ನಿರಂತರ ಬದಲಾವಣೆ ಆಗ್ತಾನೆ ಇರಬೇಕು. ಆದರೆ ಬದಲಾವಣೆ ಒಟ್ಟಿಗೆ ಇದ್ದದೆಲ್ಲ ಗೆರ್ಚ್ಕೊಂಡು ಹೋಗಿ ಬದಲಾವಣೆ ಅಂತ ಹೇಳಿಬಿಟ್ಟು ನಾವು ಮಾಡೋಕ್ಕಾಗ ಅಂತ ಹೇಳಿ ನನ್ನ ಮಾತು.
1: ಎಷ್ಟು ಚಂದದ ಪದ ಬಳಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು,
1: ತುಂಬ ಖುಷಿ ಆಯ್ತು. ಎಂದಕ್ಕಂದ್ರೆ ಈ ಪದ ಎಲ್ಲ ಎಲ್ಲಿ ನಮ್ಮ ಅಬ್ಬಿ ಮಾತಾಡೋದು ಅಜ್ಜಿ ಮಾತಾಡೋದು ಅಂತ ಸನ್ನಿವೇಶ ಅಥವಾ ಮನೆ ಬದಗಿ ಪದಗಿ ಚಂದಕ್ಕ ಬಿಂದು ಅಕ್ಕ ಅಕ್ಕು ಅಕ್ಕ ಚಣ್ಕು ಅಕ್ಕ ಇವರ ಬಾಯಲ್ಲೆಲ್ಲ ಕೆಂಬಂತ ಪದಗಳು. ಹಿಂಗೆ ನಾವು ಮಾತಾಡುತ್ತಲ್ಲ ಅದೇನು ಹತ್ತ ಕುಂದಾಪುರ ಕನ್ನಡ ಅಲ್ಲ, ಅದೆಲ್ಲ ಪಾಲಿಶ್ಡ್ ಕುಂದಾಪುರ ಕನ್ನಡ ಆಯ್ತಾ. ಇಂಥದೆಲ್ಲ ಕೆಂಬ ಸಿಕ್ಕು ತುಂಬ ಅಪರೂಪ. ಕೇಂದ್ರ ಕೂಡಲೇ ಅದೆಷ್ಟು ಖುಷಿಯತ್ತು ಗೊತ್ತಾ? ನೀವೀಗ ಗೆರ್ಚ್ಕೊಂಡು ಹಾಕೋದಂದ್ರಲ್ಲ ಇದೆಲ್ಲ ಬಳಕೆ ಇಲ್ಲ ಈಗ. ಅಂದ್ರೆ ನಾವು ದಿನದ ಬಳಕೆಯಲ್ಲಿ ಈ ಪದಗಳು ಇಲ್ಲ ಇಲ್ಲ
0: ಗೆರ್ಚುದು ಕಣಿ ಅದೆಲ್ಲ ಬಿದ್ದಗಳಿಗೆ ಗೆರ್ಚ್ ಗಿರ್ಚ್ಕೊಂಡು ಹೋಯ್ತು ಅಂತ. ಅದನ್ನ ಆ ಗಿರ್ಚು ನಮ್ಮದ್ರಲ್ಲೇ ಆ ಶಬ್ದದಲ್ಲೇ ಗಿರ್ಚ್ಕೊಂಡು ಹೋಗ್ತದೆ,
1: ಅದ್ರ ತೀವ್ರತೆ ಗೊತ್ತಾಗ್ತದೆ,
0: ಆ ತೀವ್ರತೆ ಗೊತ್ತ. ಶಬ್ದವೇ ಹಾಗೆ. ಈಗ ಮುತ್ತಂದೇಳಿ ಹೇಳಿ, ಹಿಂಗ್ ಮಾಡಿ ಆ ಬೈಕಲ್ಲಿ ಹಿಂಗೆ ಅಗಲ ಮಾಡಿ ಮುತ್ತು ಕೊಡುಕಾತಿಲ್ಲ, ಮುತ್ತನ ಹೊತ್ತಿಗೆ ತುಟಿನ ಅಗಲ ಮಾಡಿ ಮುತ್ತು ಕೊಟ್ಟಂಗೆ ಹೇಳ್ತು.
1: ಕರೆಕ್ಟ್, ಹೌದು. ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಇಷ್ಟು ತನಕ ನಮ್ಮ ಕುಂದಾಪುರ ಕನ್ನಡ ಅಷ್ಟು ಲೈಕ್ ಮಾಡಿ ಮಾತಾಡ್ತಾ ಇದ್ದದ್ದು ನಮ್ಮ ಬಾಲಕೃಷ್ಣ ಶೆಟ್ಟಿಯವರು, ಪ್ರಾಂಶುಪಾಲರಾಗಿದ್ದವರು, ಕನ್ನಡ ಪ್ರಾಧ್ಯಾಪಕರು. ಕನ್ನಡ ಪ್ರಾಧ್ಯಾಪಕರು ಕನ್ನಡನ ಅಷ್ಟು ಲೈಕ್ ಅರ್ಧ ಕುಡ್ದಿರ, ಅದರೊಟ್ಟಿ ಕುಂದಾಪುರ ಕನ್ನಡ ಅವ್ರ ರಕ್ತದಲ್ಲೇ ಇತ್ತು. ಹಾಗಾಗಿ ಇಷ್ಟು ಲೈಕ್ ಆಯ್ತು ಮಾತುಕತೆ. ನಂಗೆ ಗೊತ್ತಿತ್ತು ನಿಮಗೂ ಎಲ್ಲ ಹೊರಡುಕ್ಕೆ ಕೇಮಕ್ಕೆ ಅಂದರೆ ರೇಡಿಯೋ ಮುಗೀತಂದು ಹೇಳೋಕ್ಕೆ ಮನಸ್ಸಿಲ್ಲ ಅಂತ ನನಗೂ ಇಲ್ಲ. ಟೈಮ್ ಆಯಿಪ್ಪು ಕೊಯ್ಯೆ, ನಾವು ಹೊರಡಲೇಬೇಕು. ಸರಿ, ಮತ್ತೊಮ್ಮೆ ಧನ್ಯವಾದ ಹೇಳ್ತಾ. ಕೇಂತಾಳಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ, ನಮ್ಮ ಕುಂದಾಪುರದ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆಯವರ ಭಾವಗೀತೆ. ಈ ಗೀತೆಗೆ ಸಂಗೀತ ಮತ್ತೆ ಗಾಯನ ರಾಘವೇಂದ್ರ ಬಿಜಾಡಿಯವರಿಂದ. ಕೇಳಿ, ಮಾತನಾಡದೆ ಇರಬೇಡ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: ಸೂರ್ಯಘರ್.
4: ಸಂದೇಶ್ ಶೆಟ್ಟಿ ಆಜ್ರಿ ನಿರ್ದೇಶನದ ಚಿತ್ರ ಗುಮ್ಟಿಯ ಹಾಡು ಹಾಡುವ ಹಕ್ಕೆ, ಹಾಡಿದವರು ಮೆಹಬೂಬ್ ಸಾಬ್, ಸಂಗೀತ ಮತ್ತು ಸಾಹಿತ್ಯ ಮೋಹನ್.

ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇಂದಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಅನುಪುರಾಳ. ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ವಡ್ಡೋಲಗ ಹಾಗೂ ಕಿರಾತನ ವಡ್ಡೋಲಗದ ಬಗ್ಗೆ ಒಂದೆರಡು ಮಾತನಾಡುವುದಕ್ಕೆ, ಮೊದಲಿಗೆ ಪಾಂಡವರ ವಡ್ಡೋಲಗದ ಕುರಿತಾಗಿ ಮಾತನಾಡುವ. ಪಾಂಡವರ ವಡ್ಡೋಲಗ, ಹೆಸರೇ ಸೂಚಿಸಿದಂತೆ 5-6 ಜನರು ಒಂದಾಗಿ ಮಾಡುವಂತಹ ವಡ್ಡೋಲಗವನ್ನು ಪಾಂಡವರ ವಡ್ಡೋಲಗ ಎಂದು ಕರೀತಾರೆ. ಮೊದಲೆಲ್ಲ ಮೇಳಗಳಲ್ಲಿ ಪ್ರಸಂಗ ಪ್ರಾರಂಭವಾಗುವಾಗ ದೇವೇಂದ್ರ ಅಥವಾ ಮಹಾಭಾರತದ ಕಥೆಯಾದರೆ, ಅದರಲ್ಲೂ ಪಾಂಡವರಿಗೆ ಸಂಬಂಧಿಸಿದಂತಹ ಕಥೆಯಾದರೆ ಪಾಂಡವರನ್ನು ಮೊದಲಿಗೆ ವಡ್ಡೋಲಗ ಮಾಡಿಸುವುದು. ಎಲ್ಲ ರಾಜರ ವಡ್ಡೋಲಗಕ್ಕಿಂತ ವಿಭಿನ್ನವಾದಂತಹ ವಡ್ಡೋಲಗ, ಹಾಗೂ ಈ ವಡ್ಡೋಲಗಕ್ಕೆ ಬೇಕಾದ ಸಾಹಿತ್ಯವು ಬೇರೆಯದ್ದೇ ಇದೆ. ಹೀಗೆ ಹೇಳುವುದಾದರೆ, ಮೊದಲು ಎಲ್ಲಾ ಮೇಳಗಳಲ್ಲಿ ಬಡಗುತಿಟ್ಟಿನ ಟೆಂಟ್ ಮೇಳಗಳು, ಪ್ರಸಿದ್ಧ ಟೆಂಟ್ ಮೇಳಗಳಾದ ಪೆರಡೂರು ಹಾಗೂ ಸಾಲಿಗ್ರಾಮ, ಮೊದಲು ಅಮೃತೇಶ್ವರಿ ಟೆಂಟ್ ಮೇಳಗಳಾಗಿತ್ತು. ಕೇವಲ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿರುವಂತಹ ಮೇಳಗಳು ಮಾತ್ರ ಅಲ್ಲ, ಉತ್ತರ ಕನ್ನಡದಲ್ಲಿರುವಂತಹ ಕೆರಮನೆ ಮೇಳ ಇರಬಹುದು, ಗುಂಡುಬಾಳ ಮೇಳ ಇರಬಹುದು, ಇಂತಹ ಮೇಳಗಳಲ್ಲಿಯೂ ಪಾಂಡವರ ವಡ್ಡೋಲಗ ಪ್ರಸಂಗ ಪ್ರಾರಂಭವಾಗುವುದಕ್ಕೆ ಮುನ್ನ ಪ್ರಸಂಗದ ಆರಂಭದಲ್ಲಿಯೇ ಈ ಪಾಂಡವರ ವಡ್ಡೋಲಗವನ್ನು ಮೊದಲು ಮಾಡಿಕೊಂಡು ಬರ್ತಾ ಇದ್ರು. ಈ ಎಲ್ಲಾ ಮೇಳಗಳಲ್ಲಿಯೂ ಹಾಗೂ ಬಡಗುತಿಟ್ಟಿನ ಹೆಚ್ಚಿನ ಎಲ್ಲಾ ಮೇಳಗಳಲ್ಲಿ ಪಾಂಡವರ ವಡ್ಡೋಲಗ ಎನ್ನುವುದು ಖಾಯಂ ಆಗಿತ್ತು. ಆದರೆ ಕ್ರಮೇಣ ಬರುತ್ತಾ ಬರುತ್ತಾ ಕಾಲಮಿತಿಯ ಪ್ರಭಾವಕ್ಕೊಳಗಾಗಿಯೂ ಅಥವಾ ಮೇಳಗಳ ಅನುಕೂಲಕ್ಕೆ ತಕ್ಕಂತೆಯೂ ಈಗ ಪಾಂಡವರ ವಡ್ಡೋಲಗವನ್ನು ಕೆಲವೇ ಮೇಳಗಳು ಮಾಡುತ್ತವೆ. ಉದಾಹರಣೆಗೆ ಮಂದಾರ್ತಿ, ಕಮಲಶಿಲೆ, ಅಮೃತೇಶ್ವರಿ, ಹೀಗೆ. ಇನ್ನು ಕಥೆಗೆ ಹೊಂದಿಕೊಂಡು ಈ ಪಾಂಡವರ ವಡ್ಡೋಲಗದ ಹೆಸರನ್ನು ಬದಲು ಮಾಡ್ತಾರೆ. ದೇವತೆಗಳ ವಡ್ಡೋಲಗ, ಸಾಮಾನ್ಯವಾಗಿ ಸುದರ್ಶನ ವಿಜಯ, ಮಹಿಂದ ದ್ವಿವಿಧ ಕಾಳಗ ಇಂತಹ ಅಥವಾ ಬೇರೆ ಕಥೆಗಳ ಯಕ್ಷಗಾನ ಪ್ರದರ್ಶನ ಎಂದಾದರೆ, ಮೊದಲಿನಿಂದ ಮಾಡಿಕೊಂಡು ಬಂದದ್ದು ಕಥೆಯ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗ ಆಗಬೇಕು. ಉದಾಹರಣೆಗೆ ದಕ್ಷಯಜ್ಞ, ಈ ಪ್ರಸಂಗದ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೊಲಗವೇ ಆಗುವುದು. ಆಗ ದೇವತೆಗಳ ವಡ್ಡೊಲಗ ಆಗುವುದು ಎಲ್ಲ ರಾಜರ ವಡ್ಡೊಲಗ ಮಾಡುವುದಕ್ಕಿಂತ ಇದೇ ಪಾಂಡವರ ವಡ್ಡೊಲಗವನ್ನಿಟ್ಟುಕೊಂಡು ದೇವತೆಗಳ ವಡ್ಡೊಲಗ ಅಂತ ಹೆಸರು ಕೊಟ್ಟುಕೊಂಡು ಮಾಡ್ತಾರೆ. ಇನ್ನು ರಾಮಾಯಣದ ಕಥೆಯಾದರೆ ರಾಮ ಲಕ್ಷ್ಮಣರ ವಡ್ಡೊಲಗ ಅಂತ ಹೇಳ್ತಾರೆ. ಆ ವಡ್ಡೊಲಗದ ನಡೆ ಸಂಪೂರ್ಣ ಇದರ ಹಾಗೆ, ಆದರೆ ಕೆಲವೊಂದು ಸಾಹಿತ್ಯಗಳು ಮಾತ್ರ ಬೇರೆ ಬೇರೆ ಇದೆ. ಮೊದಲೇ ಹೇಳಿದ ಹಾಗೆ 5-6 ಜನವಿದ್ದು ಗುಂಪು ನೃತ್ಯವಿರುವುದರಿಂದ ಎಲ್ಲರೂ ಒಂದೇ ರೀತಿಯಲ್ಲಿ ನಾಟ್ಯ ಮಾಡಿದರೆ ನೋಡಲು ತುಂಬಾ ಚಂದವಾಗಿರುತ್ತದೆ. ಅನುದಿನವೂ ಯಕ್ಷಗಾನ ಪ್ರಾರಂಭವಾಗುವಂತೆ ಗಣಪತಿ ಸ್ತುತಿಯನ್ನು ಮಾಡಿ ಬಾಲಗೋಪಾಲ, ಪೀಠಿಕಾ ಸ್ತ್ರೀವೇಷ ಇವೆಲ್ಲ ಆದ ನಂತರ ಪ್ರಸಂಗದ ಪ್ರಾರಂಭದಲ್ಲಿ ಬರುವಂತಹ ವಡ್ಡೋಲಗವೇ ಪಾಂಡವರ ವಡ್ಡೋಲಗ. ಪಾಂಡವರ ವಡ್ಡೋಲಗದ ಬಗ್ಗೆ ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಕಾತುರತೆ ಆಗಿರಬಹುದು. ಈ ಪಾಂಡವರ ವಡ್ಡೋಲಗವನ್ನು ಹೇಗೆ ಮಾಡ್ತಾರೆ, ಮೇಳಗಳಲ್ಲಿ ಇದನ್ನು ಹೇಗೆ ಮಾಡ್ತಾರೆ, ಅಥವಾ ಹವ್ಯಾಸಿ ತಂಡಗಳಲ್ಲಿ ಹೇಗೆ ಮಾಡ್ತಾರೆ? ಈಗ ಪ್ರಸ್ತುತ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಪಾಂಡವರ ವಡ್ಡೋಲಗವನ್ನು ಮಾಡ್ತಾರೆ. ಉದಾಹರಣೆಗೆ ಕಲಾಪೀಠ ಕೋಟ ಇರಬಹುದು, ಅಜಪುರ ಯಕ್ಷಗಾನ ಸಂಘ ಇರಬಹುದು, ಹೀಗೆ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಅಥವಾ ಮಕ್ಕಳ ಯಕ್ಷಗಾನ ತಂಡದಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಹಾಗೆಯೇ ಈ ಪಾಂಡವರ ವಡ್ಡೋಲಗ ಹೇಗೆ ಮಾಡ್ತಾರೆ ಎನ್ನುವುದನ್ನು ತಿಳಿಯುವುದಕ್ಕೆ ಇದೀಗ ನಿಮಗೆ ಪಾಂಡವರ ವಡ್ಡೋಲಗದ ಯಕ್ಷಗಾನದ ತುಣುಕನ್ನು ಪ್ರಸಾರ ಮಾಡ್ತೇವೆ. ಆಡಿಯೋ ಕೃಪೆ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರಗೊಂಡಂತಹ ಕಲಾಪೀಠ ಕೋಟ, ಇಲ್ಲಿನ ವಿದ್ಯಾರ್ಥಿಗಳು ಮಾಡಿರುವಂತಹ ಪಾಂಡವರ ವಡ್ಡೋಲಗ.

0: ಇನ್ನು ಕಿರಾತನ ವಡ್ಡೋಲಗ. ಕಿರಾತನ ವಡ್ಡೋಲಗವನ್ನು ಆಗಿನ ಕಾಲದಲ್ಲಿ ನೋಡುವುದಕ್ಕೆ ಬಹಳ ಮಜವಾಗಿರ್ತಿತ್ತು, ಬಹಳ ಚಂದವಾಗಿರ್ತಿತ್ತು. ಏಕೆಂದರೆ ಆಗಿನ ಕಾಲದಲ್ಲಿ ಕಿರಾತ ಅಂದರೆ ಒಂದೇ ಕೋರೆ ಮುಂಡಾಸು, ಇಲ್ಲ ಅಂದರೆ ಜೋಡು ಕೋರೆ, ಎರಡು ಕೆಂಪು ಕೆದ್ಗೆ ಮುಂದಲೆಯನ್ನು ಅಭಿಮುಖವಾಗಿ ಕಟ್ಟಿ ಅದನ್ನು ಕೂರಿಸಿಕೊಂಡು ಅಷ್ಟು ರಂಗಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ತಕ್ಕಂತೆಯೇ ನೋಡುಗರಿಗೆ ಖುಷಿಯನ್ನು ಕೊಡುವುದಕ್ಕಾಗಿ ಕಿರಾತರ ಪಡೆ, ಆ ಪಡೆಯವರು ಮಾಡುತ್ತಿರುವಂತಹ ಚೇಷ್ಟೆ, ಅವರು ಮಾಡುತ್ತಿರುವಂತಹ ಸರ್ಕಸ್, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿರ್ತಾ ಇತ್ತು. ಹಾಗೆಯೇ ಪ್ರಸಂಗಗಳಲ್ಲಿ ಬರುವಂತಹ ಕಿರಾತನಿಗೋಸ್ಕರವೇ ಕಿರಾತನ ವಡ್ಡೋಲಗ ಎಂದು ಮೊದಲಿನವರು ಮಾಡಿಕೊಂಡು ಬರ್ತಾ ಇದ್ರು. ಉದಾಹರಣೆಗೆ ಭೀಷ್ಮ ವಿಜಯದಲ್ಲಿ ಬರುವಂತಹ ಏಕಲವ್ಯ ಎನ್ನುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಶಶಿಪ್ರಭಾ ಪರಿಣಯದಲ್ಲಿ ಬರುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಹೀಗೆ ಹೆಚ್ಚಿನ ಪ್ರಸಂಗದಲ್ಲಿ ಬರುವಂತಹ ಎಲ್ಲಾ ಕಿರಾತರಿಗೂ ಕಿರಾತನ ನಾಯಕ ಕೋರೆ ಮುಂಡಾಸು ಅಥವಾ ಜೋಡ್ ಕೋರೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದ. ಹಾಗೆ ಅವರ ಪಡೆಯವರೆಲ್ಲರೂ ಸಾಮಾನ್ಯ ಕಿರಾತರಂತೆ ಬರುತ್ತಾ ಇದ್ರು. ಕಿರಾತನ ಪಡೆಯವರಿಗೆ ದಿಗಣಾಂತ ಎತ್ತ ಅಂತ ಕೊಟ್ಟು ತೆರೆಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡುವುದು, ಹಾರುವುದು, ಬೀಳುವುದು ಇವೆಲ್ಲವನ್ನು ಮಾಡ್ತಾ ಇದ್ರು. ಇದಾದ ನಂತರ ಕಿರಾತ ನಾಯಕನಿಗೆ ರಾಜವೇಷದ ಒಡ್ಡೊಲಗದಂತೆ ಒಂದು ತೆರೆ ಒಡ್ಡೊಲಗವನ್ನು ಕೊಡ್ತಾ ಇದ್ರು. ಇದಿಷ್ಟು ತೆರೆ ಒಡ್ಡೊಲಗ ಆದ ನಂತರ ಕಿರಾತ ಹೋಗಿ ಸಿಂಹಾಸನ ಅಥವಾ ರಥದ ಮೇಲೆ ಹೋಗಿ ನಿಲ್ಲುವುದು, ಅದರ ಮುಂದೆ ಹುಲ್ಲರಾಶಿ ಬೆಂಕಿ ಹಾಕುವುದು, ಆ ಬೆಂಕಿಯ ಸುತ್ತಲೂ ಕಿರಾತರ ಪಡೆ ಲಯಬದ್ಧವಾಗಿ ಓಡುವುದು, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿ ಕಾಣ್ತಾ ಇತ್ತು. ಇವೆಲ್ಲ ಆದ ನಂತರ ಕಿರಾತರ ಪಡೆಗಳು ಮಾಡುತ್ತಿರುವಂತಹ ಸರ್ಕಸ್, ಇದನ್ನು ನೋಡುವುದಕ್ಕಂತೂ ಬಹಳ ಮಜವಾಗ್ತಾ ಇತ್ತು. ಈ ಕಿರಾತರ ವಡ್ಡೋಲಗದ ಸುದ್ದಿ ಕೇಳಿದ ಮೇಲೆ ನಿಮಗೂ ಅನಿಸ್ತಿರ್ಬೋದು, ಈ ಕಿರಾತರ ವಡ್ಡೋಲಗ ಹೇಗೆ ಮಾಡ್ತಾರೆ, ಇದರಲ್ಲಿ ಬರುವಂತಹ ಸಾಹಿತ್ಯ ಹೇಗಿರಬಹುದು, ಇವೆಲ್ಲ ನಿಮಗೆ ಮಂಡಿಯೊಳಗೆ ಕೊರೆಯುತ್ತಾ ಇರಬಹುದು. ಹಾಗಾಗಿ ಈ ಕಿರಾತರ ವಡ್ಡೋಲಗ ಹೇಗೆ ಮಾಡ್ತಾರೆ ಎನ್ನುವುದನ್ನ ನಿಮಗೆ ಈಗ ಆಡಿಯೋ ಮುಖೇನ ಕೇಳಿಸ್ತೇವೆ.
1: ಆಡಿಯೋ ಕೃಪೆ ಕಲಾಪೀಠ ಕೋಟ ಯಕ್ಷಗಾನ ಯೂಟ್ಯೂಬ್ ಚಾನಲ್.

ಇಷ್ಟು ಹೊತ್ತು ಬಡಗುತಿಟ್ಟಿನ ಯಕ್ಷಗಾನದ

ಪಾಂಡವರ ಒಡ್ಡೊಲಗ ಹಾಗೂ ಕಿರಾತನ ಒಡ್ಡೊಲಗದ ಕುರಿತಾಗಿ ನನಗೂ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನೊಮ್ಮೆ ಇನ್ನೊಂದು ವಿಷಯದೊಂದಿಗೆ ಇದೇ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅನೂಪ್ ಉರಾಳ.

0: ಈಗ ದಿನೇಶ್ ಉಪ್ಪೂರ್ ಇವರ ಯಕ್ಷಗಾನ ಸಂಗ್ರಹದಿಂದ ಆಯ್ದ ಬಬ್ರುವಾಹನ ಕಾಳಗ ಭಾಗ 2 ಪ್ರಸಾರವಾಗುತ್ತದೆ.
1: ಈಗ ಯೋಚಿಸಬೇಕಾದಂತಹ ಸಂದರ್ಭ ಪುನಃ ಒದಗಿ ಬಂತು. ಅಶ್ವವನ್ನ ಕಟ್ಟಿ ಯುದ್ಧವನ್ನ ಸಾರಿಯಾಗಿತ್ತು. ಆದ್ರೆ ತಾಯಿಯ ಮಾತಿನ ಮೇರೆಗೆ ಪುನಃ ಮಂತ್ರಿಗಳನ್ನೆಲ್ಲ ಕರೆದು ವಿಷಯವನ್ನ ತಿಳಿಯಪಡಿಸಿದಾಗ ಪಾರ್ಥನಲ್ಲಿಯೇ ಹೋಗಿ ಕಪ್ಪಗಾಣಿಕೆಯನ್ನು ಕೊಟ್ಟು ತಪ್ಪನ್ನ ಒಪ್ಪಿಕೊಳ್ಳಬೇಕು ಎಂಬುದಾಗಿ ಮಂತ್ರಿಗಳು ಸೂಚಿಸಿದ್ದಾರೆ. ಅದೇ ಪ್ರಕಾರವಾಗಿ ಪಾರ್ಥನಿಗೆ ಒಪ್ಪಿಸುವುದಕ್ಕಾಗಿ ವಿಶೇಷವಾಗಿರುವಂತಹ ಕಪ್ಪಗಾಣಿಕೆಯನ್ನೆಲ್ಲ ತೆಗೆಸಿದ್ದೇನೆ. ನಾಗಲೋಕದ ಕನ್ಯೆಯರನ್ನ ತರಿಸಿದ್ದೇನೆ. ಆರತಿಯನ್ನ ಹಿಡಿದು ಕಳಶ ಗನ್ನಡಿಗಳೊಂದಿಗೆ ಆ ಕಡೆಯಲ್ಲಿ ವಿಜೃಂಭಣೆಗೆ ನಡೆದು ಬಿಡಲಿ.

0: ಹಂಸಕೇತನ, ವೃಷಕೇತು, ಪ್ರದ್ಯುಮ್ನ ಮೊದಲಾದವರು ನಮ್ಮ ಅಶ್ವವನ್ನ ಈ ಮಣಿಪುರದ ದೊರೆ ಕಟ್ಟಿಕೊಂಡಿದ್ದಾನೆ ಎಂಬಂತಹ ಸಂಗತಿಯನ್ನು ನಾವು ಕೇಳಿದ್ದೇವೆ.
1: ಸರಿ,
0: ಅವನಿಂದ ಬರಬಹುದಾದಂತಹ ಪ್ರತಿಕ್ರಿಯೆಯನ್ನು ಎದುರಿಸುವುದಕ್ಕೆ ಸನ್ನದ್ಧರಾಗಿ ಆ ಸಮಯವನ್ನು ನಿರೀಕ್ಷಿಸುತ್ತಿರೋಣ.

0: ಅವಶ್ಯಕೇತನ
1: ಅರ್ಜುನಯ್ಯ
0: ಸಾವಿರ ಕಾಲ ಬದುಕಿದರೆ ಸಾವಿರ ಚೋದ್ಯಗಳನ್ನು ಕಾಣಬಹುದಂತೆ. ಮುತ್ತು ರತ್ನ ಇತ್ಯಾದಿಗಳನ್ನೆಲ್ಲ ತಂದೊಪ್ಪಿಸಿ ನನ್ನ ಪಾದ ಮೂಲದಲ್ಲಿ ತಲೆ ಚಾಚಿ ನಿಂತ ಈ ಮಣಿನಗರದ ಮಹಾನಾಯಕರಾದಂತಹ ಬಬ್ರುಹಾನ್ನ ಸ್ಥಿತಿಯನ್ನು ನೋಡಿದ್ದೀರಿ. ಸಕಲ ಮಂತ್ರಿ ಮಹರ್ಬಲಗಳ ಅನುಕೂಲತೆ ಇದ್ದರು ನಮ್ಮ ಯಜ್ಞಾಶ್ವವನ್ನು ಕಟ್ಟಿದಂತಹ ಈತ ಹೇಡಿಯಂತೆ ಬಂದು ತಲೆಬಾಗುತ್ತಿದ್ದಾನೆ. ನಿಜಕ್ಕೂ ಇಂಥ ಈ ವ್ಯಕ್ತಿ ಯಾವ ಅರಸನ ಮಗನು, ಇವನ ಹುಟ್ಟಿಗೆ ಕಾರಣ ಏನು ಎಂಬುದು ಅರ್ಥವಾಗದೆ ಒಂದು ವಿಚಿತ್ರವಾದಂತಹ ಅನುಭವವನ್ನು ಅನುಭವಿಸ್ತಾ ಇದ್ದೇನೆ.
1: ಸರಿ,

ಇವನ ವೇಷವನ್ನ ಆಯಾ ಆಕಾರವನ್ನ ಕಂಡಾಗ ವೀರ ಕ್ಷತ್ರಿಯನ ಹಾಗೆ ಕಾಣಿಸಿದ್ದೇನೋ ಸತ್ಯ. ಆದರೆ ಇವನ ಕೃತಿಯನ್ನ ಅವಲೋಕಿಸಿದಾಗ ನಿಜಕ್ಕೂ ಕ್ಷಾತ್ರಿಯತ್ವಕ್ಕೆ ಸಂಬಂಧಿಸಿದ ಯಾವ ಯೋಗ್ಯತೆಯೂ ಇವನಲ್ಲಿ ಇಲ್ಲ ಎಂಬುದನ್ನು

ಓ ಜನಕ, ನನ್ನ ಈ ವ್ಯವಹಾರ ನಿನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಹಾಗಾದ್ರೆ ಆಶ್ಚರ್ಯ ಅಲ್ಲ, ಏನು ಮಾಡುವ, ನಮ್ಮ ಪರಿಸ್ಥಿತಿಯನ್ನು ನಾವೇ ಹೇಳಿಕೊಳ್ಳಬೇಕಾದ ಸಂದರ್ಭ ಬಂತು. ತಂದೆಯಾದಂತಹ ನಿಮ್ಮಲ್ಲಿ ನಾನೇ ನಿಮ್ಮ ಮಗ ಎಂಬುದಾಗಿ ಹೇಳಿಕೊಳ್ಳುವ ಸಂದರ್ಭ ನನ್ನ ಪಾಲಿಗೆ ಬಂತು. ಜನಕ, ನಾನು ಮಾಡಿರುವಂತಹ ಅಪರಾಧ ಏನು ಬಲ್ಲಿರಾ?

0: ಒಂದು ರಾಷ್ಟ್ರದ ಮಹಾರಾಜನಾಗಿ ಈ ಅಶ್ವದ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿದಾಗ ರೊಚ್ಚಿಗೆದ್ದು ಈ ಅಶ್ವವನ್ನ ಕಟ್ಟಿದೆ. ಆದರೆ ನಮ್ಮ ತಾಯಿಯ ಆಮೇಲೆ ಹೇಳಿದ್ಲು, ಬಂದಿರುವಂತಹ ವ್ಯಕ್ತಿ ನಿನ್ನ ತಂದೆ ಮಗನೇ ಎಂಬುದಾಗಿ. ತಾಯಿಯಾಗಿರುವಂತಹ ಚಿತ್ರಾಂಗದಾ ದೇವಿ ಹೇಳಿದ್ರ ಕಾರಣದಿಂದಲಾಗಿ ನಾನು ಮಾಡಿದ್ದು ಅಪರಾಧ ಎಂಬುದು ತಿಳಿಯಿತು. ಏನು ಮಾಡುವ ಕಾರ್ಯ ಆದ ಮೇಲೆ ಮಾಡಿದ್ದು ತಪ್ಪು ಎಂದು ಗೊತ್ತಾಯಿತು. ಆದ್ದರಿಂದ ತಪ್ಪನ್ನು ಒಪ್ಪಿಕೊಳ್ಳಬೇಕಾದ ಸಂಭಾವ್ಯತೆ ಎಂಬುದಾಗಿ ತಿಳಿದು ಇದು ತಪ್ಪನ್ನು ಒಪ್ಪಿಕೊಂಡು ಪಾದ ಮೇಲೆ ಕಪ್ಪಗಾಣಿಕೆಯನ್ನು ಒಪ್ಪಿಸ್ತಾ ಇದ್ದೇನೆ. ಸ್ವೀಕರಿಸಬೇಕು ಜನಕ.
1: ದೇವೇಂದ್ರದಾಸ, ಬೊಬ್ರು ವಾಹನನ ರೀತಿ ನೀತಿಗಳನ್ನೆಲ್ಲ ಕಂಡಾಗ ಒಂದೇ ಸೋನೆ ಮೊಗವನ್ನು ತಿರುಗುತ್ತಾ ಇದ್ದೀವಿ. ಆದ್ರೆ ಅವನ ಆಡಿರುವಂತಹ ಮಾತುಗಳನ್ನೆಲ್ಲ ಎಣಿಸಿದಾಗ ಅವನ ವರ್ಚಸ್ಸು, ತೇಜಸ್ಸು, ಓಜಸ್ಸು, ಅವನಲ್ಲಿರುವಂತಹ ಟಿವಿ ಪರಾಕ್ರಮ ಇವುಗಳನ್ನೆಲ್ಲ ಕಂಡಾಗ ನಿಮ್ಮ ಮಗನೋ ಎನ್ನುವಂತಹ ಸಂದೇಹವೂ ನಮಗುಂಟಾಗ್ತಾ ಇದೆ. ಆದ್ದರಿಂದ ಮಗನೆನ್ನುವಂತಹ ವ್ಯಾಮೋಹದಿಂದ ಅವನನ್ನು ಒಡಗೂಡಿಕೊಳ್ಳುವುದೇ ಯೋಗ್ಯ ಅಂತ ನಮ್ಮ ಮನಸ್ಸಿಗೆ ವರ್ಣಿಸ್ತಾ ಇದೆಯಲ್ಲ.
2: ಓಹೋ, ನಿಮ್ಮೆಲ್ಲರ ಅನಿಸಿಕೆ ಈಗ
1: ಹೌದು.
2: ಹಂಸಕೇತನಾದಿಗಳೇ,
1: ಸ್ವಾಮಿ
2: ಬೊಬ್ರುವಾಹನ ಹೇಳಿದ ಮಾತುಗಳಿಂದ ಈತ ನನ್ನ ಮಗ ಎನ್ನುವಂತ ಭ್ರಮೆಗೆ ನೀವು ಒಳಗಾಗಿದ್ದೀರಿ.
1: ಸರಿ,
2: ನಿಜಕ್ಕೂ ಇವನ ರೀತಿ ನೀತಿಗಳನ್ನೆಲ್ಲ ಪರಿಶೀಲಿಸಿದಾಗ ಇವನು ಯಾರು ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇದೆ. ಶ್ರೇಷ್ಠವಾದಂತ ಈ ಚಂದ್ರವಂಶದ ಭವ್ಯವಾದಂತಹ ಕೀರ್ತಿಗೆ, ಅದರ ಶುಚಿಗೆ ಕಲಂಕಪ್ರಾಯವಾದಂತಹ ಮಾತುಗಳನ್ನಾಡುತ್ತಿರುವಂತಹ ಈ ಬಬ್ರುವಾಹನ ನಿಜಕ್ಕೂ ನಮ್ಮ ವಂಶಕ್ಕೆ ಒಂದು ಅಪರಾಧವನ್ನೇ ಎಸಗುತ್ತಿದ್ದಾನೆ. ಅಂತ ಈ ಬಬ್ರುವಾಹನ ನನ್ನ ಮಗ ಎಂಬ ಅನುಮಾನ ನಿಮಗೆ ಹುಟ್ಟಿತ್ತು ಅಂತ ಆದರೆ ಆಶ್ಚರ್ಯ ಅಲ್ಲವೇ? ಈತ ಹೇಳಿದ ಪ್ರಕಾರವಾಗಿ ಈತ ನನ್ನ ಮಗನೇ ಆಗಿದ್ದರೆ ಈ ವಿಧವಾದತ್ತ ಈ ಕೃತಿ ಇವನಿಂದ ನಡೆಯಲಿಕ್ಕೆ ಸಾಧ್ಯವಿರಲಿಲ್ಲ. ಪೌರುಷವಂತರು ಕಟ್ಟಬೇಕು, ಅದು ಇಲ್ಲದೇ ಇದ್ದವರು ಕಪ್ಪಗಾಣಿಕೆಗಳನ್ನು ಕೊಟ್ಟು ಶರಣಾಗತರಾಗಬೇಕೆಂದು ನಮ್ಮ ಅಶ್ವದ ಹಣೆಯ ಮೇಲೆ ಬರೆಸಿದ ಬರಹವನ್ನು ಓದಿಯೂ ಅಶ್ವವನ್ನು ಕಟ್ಟಿ ಆಮೇಲೆ ಕಪ್ಪಗಾಣಿಕೆಗಳನ್ನೆಲ್ಲ ತಂದು ಪಾದಮೂಲದಲ್ಲಿ ತಲೆಯಿಟ್ಟು ಅಪರಾಧ ಮಾಡಿದ್ದೇನೆ ಎಂದು ತನ್ನ ಅಪರಾಧ ಪ್ರಜ್ಞೆಯನ್ನು ಇಲ್ಲಿ ತೋರಿಕೊಳ್ಳುತ್ತಿದ್ದಾನೆ. ನಿಜಕ್ಕೂ ನನ್ನಂಥವನ ಮಗನಾದಂತಹ ಒಬ್ಬ ವ್ಯಕ್ತಿಯಿಂದ ಇಷ್ಟು ಹೀನವಾದಂತಹ ಹೇಳಿತನದ ಕೃತಿಗಳನ್ನ ಕಾರ್ಯವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈತ ಏನು ನಿಮ್ಮಂತವರ ಮನಸ್ಸಿನಲ್ಲಿ ಭ್ರಮೆಯನ್ನು ಹುಟ್ಟಿಸಬಹುದಾದ ಮಾತುಗಳನ್ನಾಡುತ್ತಿದ್ದಾನೆ? ಇವನ ಎಲ್ಲ ಚಟುವಟಿಕೆಗಳಿಂದ ಈತ ಹೇಳಿದನಲ್ಲ ಚಿತ್ರಾಂಗದೆಯ ಮಗ ಅಂತ, ಅಂತೂ ಇವನ ಹುಟ್ಟಿನ ಗುಟ್ಟು ಅಲ್ಲಿಯೇ ಇದೆ ಎಂದು ಅರ್ಥ ಮಾಡಿಕೊಳ್ಳಿ.

ಮಾಡಿಕೊಳ್ಳಬಹುದು. ತನ್ನ ತಾಯಿ ತಾಯಿ ಎಂದು ಹೇಳಿಕೊಳ್ಳುತ್ತಾನೆ ಚಿತ್ರಾಂಗದೆ ಎನ್ನುವಳ ಹೆಸರನ್ನ. ಯಾವುದೋ ಅನಾಮಧೇಯಳಾದಂತ ಈ ಚಿತ್ರಾಂಗದೆ ತನ್ನ ಪ್ರಾಯದ ಸೊಕ್ಕನ್ನ ನಿಯಂತ್ರಿಸಲಿಕ್ಕಾಗದೆ, ಯಾವುದೋ ರಸಿಕ ಮಹಾಶಯನಾದಂತ ಗಂಧರ್ವರ ಒಡನಾಟಕ್ಕೆ ಸ್ನೇಹಕ್ಕೆ ಒಳಗಾಗಿ ಆ ವಿಚಿತ್ರವಾದ ಅಕ್ರಮ ಸಂಬಂಧದಿಂದ ಹುಟ್ಟಿದ ಕೆಟ್ಟ ಪಿಂಡ ಇದಾಗಿರಬೇಕು. ಅಲ್ಲದೆ ಇದ್ರೆ ಒಬ್ಬ ಅಚ್ಚ ಕ್ಷತ್ರಿಯನ ವೀರ್ಯಕ್ಕೆ ಹುಟ್ಟಿದಂತಹ ವ್ಯಕ್ತಿಯೇ ಈತನಾಗಿದ್ರೆ ಇವನಿಂದ ಇಂಥ ಹೀನವಾದಂತಹ ಕಾರ್ಯವನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಅಶ್ವವನ್ನ ಕಟ್ಟಿದ ಪಂಥಕ್ಕಾಗಿ ತನ್ನ ಪ್ರಾಣವನ್ನ ದೃಢವಾಗಿ ಭಾವಿಸಿ ಆ ಪಂಥವನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದದ್ದು ಕ್ಷತ್ರಿಯ ವೀರನ ಸಹಜ ಕರ್ತವ್ಯ. ಹಾಗಿರುವಾಗ ಈತನ ಹುಟ್ಟಿನ ಹುಟ್ಟು ಇಂತಹ ಹೇಯವಾದ ಹಿನ್ನೆಲೆಯಲ್ಲಿ ಕೂಡಿದ್ದರಿಂದ ಇವನ ಕೆಲಸವೂ ಇಷ್ಟು ಹೇಸಿಗೆಯಿಂದ ಕೂಡಿದ್ದು ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಮತ್ತೆ ಮತ್ತೆ ಈತ ಇದೋ ನಿನ್ನ ಮಗ ನಿನ್ನ ಮಗ ಎಂದು ಕೇಳುವವರ ಕಿವಿಗೆ ಅಸಹ್ಯಕಾರಕವಾದಂತಹ ಪರಿಣಾಮವನ್ನುಂಟು ಮಾಡುವ ರೀತಿಯಲ್ಲಿ ಹೇಳಿಕೊಳ್ಳುತ್ತಿದ್ದಾನೆ. ಆದರೆ ಏನು ಹೇಳಲಿ ನನ್ನ

ಪಾರ್ಥನಿಗೆ ಮಗನಾಗಿ ಹುಟ್ಟಿ ಪಾರ್ಥನ ಘನತೆ ಗೌರವಕ್ಕೆ ತಕ್ಕುದಾದ ವಿಧಾನದಲ್ಲಿ ಕ್ಷಣಕಾಲ ಮಿಂಚಿದಂತಹ ಒಬ್ಬ ಮಗ ನನ್ನ ಬದುಕಿನಲ್ಲಿ ಹಾದು ಹೋಗಿದ್ದಾನೆ. ಮಗನಿಗೆ ತಂದೆಯಾಗಿ ಬದುಕುವ ಭಾಗ್ಯವನ್ನ ಕಳೆದುಕೊಂಡ ಒಬ್ಬ ನತದೃಷ್ಟ ನಾನು. ಹವಸಚೇತನಾದಿಗಳೇ, ನನ್ನ ಮೋಹದ ಮಡದಿಯಾದಂತಹ ಸುಭದ್ರೆಯ ಹಾಗೂ ನನ್ನ ಪವಿತ್ರವಾದಂತಹ ದಾಂಪತ್ಯ ಜೀವನದ ಸಾರ ಸರ್ವಸ್ವನಾಗಿ ಅಭಿಮನ್ಯು ಎಂಬಂತಹ ಒಬ್ಬ ಕುಲರತ್ನವನ್ನು ನಾನು ಒಂದು ಕಾಲದಲ್ಲಿ ಪಡೆದಿದ್ದೆ. ಆದರೆ ಕೇವಲ ಕನಸಿನ ಅನಿಸಿಕೆಗಳಾಗಿ ಅಂಥ ಯಶಸ್ಸಿನ ಉಂಡೆಯಾಗಿ ಪೌರುಷದ ಪ್ರತೀಕವಾಗಿ ಇಡೀ ಚಂದ್ರವಂಶದ ಕುಲ ತಿಲಕನಾಗಿ ಕಾಣಿಸಿಕೊಂಡ ಅಭಿಮನ್ಯುವನ ಬಹುಕಾಲ ಉಳಿಸಿಕೊಂಡು ಅವನಿಗೆ ತಂದೆ ಅಂತ ಅನಿಸಿಕೊಂಡು ಬದುಕುವ ಭಾಗ್ಯವನ್ನ ಅದೋ ಒಂದು ಕೂಡಿದ ಹೋಯಿತಲ್ಲ ಕೌರವ ಪಾಂಡವರ ಕದನ ಕೋಲಾಹಲದ ಮಧ್ಯದಲ್ಲಿ ಆ ಮಾನವೀಯ ಸಹಜವಾದ ಭಾವನೆಗಳನ್ನೆಲ್ಲ ಸುಟ್ಟು ಕೇವಲ ಪೈಶಾಚಿಕ ವೃತ್ತಿಯಿಂದ ಮುಂದುವರಿಯುತ್ತಿರುವಂತಹ ಆ ರಣರಂಗದಲ್ಲಿ ನನ್ನ ಅಮೂಲ್ಯವಾದಂತಹ ರತ್ನ ಕಳೆದು ಹೋಯಿತು. ನಿಜಕ್ಕೂ ಮೂರು ಲೋಕದ ಗಂಡು ಎಂದು ಅನ್ನಿಸಿಕೊಂಡಂತಹ ಪಾರ್ಥನಿಗೆ ಒಬ್ಬ ಮಗ ಎಂದು ಹೇಳಿಸಿಕೊಳ್ಳುವ ಯೋಗ್ಯತೆ ಇದ್ದರೆ ಸುಭದ್ರೆಯ ಮೋಹದ ಕಂದ, ಅರ್ಜುನನ ನಿಜವಾದಂತಹ ಕಂದ, ಅಭಿಮನ್ಯುವಿಗೆ ಮಾತ್ರ ಯೋಗ್ಯತೆ ಇತ್ತು. ಅಂಥವನ ನಿಜಕ್ಕೂ ನನ್ನ ಮಗ ಎಂದು ಹೇಳಿಸಿಕೊಳ್ಳುವುದಕ್ಕೊಂದು ತೃಪ್ತಿ, ಸಮಾಧಾನ, ಅಭಿಮಾನ. ಹೊರತು ಈ ಹೇಳಿಯನ್ನ ಈ ಕೆಂಪು

0: পেলাবো, ইয়ার না পশুদালি বন্ধবনে চলা গেল খোরা। ಈ ಪಿಶುಡರ ಪ್ರತಿಯೊಂದು ವ್ಯವಹಾರವೇ ಅರ್ಥ ಮಾಡಿಕೊಳ್ಳುತ್ತಾ ಇದೆ. ಸಿಂಹದ ಹೊಟ್ಟೆಯಲ್ಲಿ ಖಂಡಿತಕ್ಕೂ ನರಿಯ ಮರಿ ಹುಟ್ಟಲಾರದು. ಕೇವಲ ವೇಷದಿಂದ ಪೌರುಷವಂತ ಅಂತ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ ಚಂಡ ತೊಲಗು
1: ಜನಿಗಿಕ್ಕಿನ ಬಲಗೆ ಸೈರಿಸಿದೆ ನೊಮ್ಮೆ ನಿರ್ಣಯ ತಲೆಯ ಕೊಂಬೆನು ದೃಢಕ್ಕೆ ಬಲ ಸಹಿತ.

ಎಲ್ಲ ಅರ್ಜುನ ಹೇಳಿರುವಂತಾಗಿ ಎಲ್ಲ ಜನರ ಸಮ್ಮುಖದಲ್ಲಿ ನನ್ನನ್ನ ನಿಂದಿಸಿದೆಯಾ ಹೇಳಿ ಎಂಬುದಾಗಿ ದೂರೀಕರಿಸಿದೆಯಾ? ಬೇಸರ ಇರಲಿಲ್ಲ. ನನ್ನನ್ನು ಎಷ್ಟೇ ನಿಂದಿಸಿದ್ರು ನೀನು ಅಪ್ಪ ಎನ್ನುವ ಕಾರಣಕ್ಕಾಗಿ ಸಹಿಸಿಕೊಳ್ತಾ ಇದ್ದಿ. ಆದ್ರೆ ನೀನು ಆಡಿರುವ ಮಾತೇನು? ನನ್ನನ್ನು ಹೆತ್ತಿರುವಂತಹ ತಾಯಿ ಚಿತ್ರಾಂಗದೆಯನ್ನ ನಿಂದಿಸಿದೆಯೋ, ಅವಳಿಗೆ ಅಪಮಾನವನ್ನು ಮಾಡಿದೆಯೋ? ಈ ತಾಯಿಗೆ ಆಡಿರುವಂತಹ ಅಪಮಾನದ ಮಾತುಗಳನ್ನು ಸಹಿಸಲಾರೆ ಸಹಿಸಲಾರೆ. ಇದಕ್ಕೋಸ್ಕರವಾಗಿ ಪರಿವರ್ತನೆಯನ್ನು ಮಾಡುತ್ತೇನೆ.

ಅರ್ಜುನ, ಇಂದು ಮಲಗಿರುವಂತಹ ಸರ್ಪದ ಭಾವವನ್ನ ತೊಡಗಿದ್ದೀರಿ, ಅದರ ಪರಿಣಾಮ ಏನು ಎಂಬುದನ್ನ ಈ ಕ್ಷಣದಲ್ಲಿಯೇ ಕಾಣಲಿಕ್ಕಿದ್ದೀರಿ. ನಡೆಯುವಂತಹ ಯುದ್ಧದಲ್ಲಿ ನೀನು ತಲೆಯನ್ನು ಕೊಂಡಾಡದೇ ಇದ್ರೆ ಚಿತ್ರಾಂಗಣೆಯ ಮೈದಾನ

0: ಮಗು ವೃಷಕೇತ
1: ಜನಕ
0: ಕಣ್ಣ ಮುಂದೆ ನಡೆದು ಹೋದಂತ ಕದನ ಕೋಲಾಹಲದಲ್ಲಿ ನಮ್ಮೆಲ್ಲರೂ ಧರೆಗೆ ಒರಗಿದ್ದಾರೆ. ಉನ್ಮತ್ತವಾದಂತಹ ಆನೆ ಬಾಳೆಯ ವನವನ್ನ ಪ್ರವೇಶಿಸಿ ಮುರಿದು ಮುಕ್ಕುವ ಹಾಗೆ ನಮ್ಮ ಸೇನಾ ಸಮುದಾಯವನ್ನೆಲ್ಲ ನೆಲಕ್ಕೊರಗಿಸಿದ್ದಾನೆ. ಈ ಭೀಕರ ಭಯಾನಕವಾದಂತಹ ಪರಿಸ್ಥಿತಿಯಲ್ಲಿ ಮಾನವೀಯ ಸಹಜವಾದ ನನ್ನ ಅಂತರಂಗದ ಅನಿಸಿಕೆಯನ್ನ ನಿನ್ನಲ್ಲಿ ಹೇಳಿಕೊಳ್ತಾ ಇದ್ದೇನೆ ಮಗ.

0: ಜನಕ,
1: ಕ್ಷಣಕಾಲವೂ ತಡಮಾಡದೆ ನೀನು ಹೋಗು ಹಸ್ತಿನಾವತಿಗೆ.
0: ಓಹೋ,
1: ಪ್ರತಿವೀರನಾದಂಥ ಈ ಬಬ್ರುಹಾನ ಸಮ್ಮುಖದಲ್ಲಿ ಯುದ್ಧವನ್ನು ನಾವು ಮುಂದುವರಿಸಿದರೆ ಪರಿಣಾಮ ಏನಾಯಿತು? ನಮ್ಮ ಸೇನೆಗಳೆಲ್ಲ ನಷ್ಟವಾದವು. ಸುತ್ತಮುತ್ತಲ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡರೆ ಸಹಜವಾಗಿಯೇ ತಿಳಿಯುತ್ತದೆ, ಈ ಯುದ್ಧದಲ್ಲಿ ನಾವು ಜಯವನ್ನು ಸಂಪಾದಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ಆದರೆ ಈ ಎಲ್ಲ ಸಂಗತಿಗಳನ್ನು ಹಿರಿಯನಾದಂತಹ ಧರ್ಮರಾಯನಲ್ಲಿ ಹೇಳು, ಒಡೆಯನಾದಂತಹ ಶ್ರೀಕೃಷ್ಣನ ನಮಗೆ ಬಂದಂತ ಈ ಪರಿಭವದ ವಿವರವನ್ನೆಲ್ಲ ತಿಳಿಸು. ನಿನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಕಳುಹಿಸಿಕೊಡುವುದಕ್ಕೆ ಕಾರಣ ಇದೆ ಮಗನೇ.

0: ಋಷಕೇತು
1: ಜನಕ
0: ಕೇವಲ ನನ್ನ ಮಾನಸಿಕವಾದಂತಹ ಹೊಯ್ದಾಟವನ್ನ ಅನಿಸಿಕೆಯನ್ನ ತೋಡಿಕೊಳ್ತಾ ಇದ್ದೇನೆ ನಿನ್ನಲ್ಲಿ. ಮಗನೇ, ಈ ಪಾಂಡವರು ಅನೇಕ ಮಕ್ಕಳನ್ನ ಪಡೆದ ಭಾಗ್ಯವಂತರಾಗಿ ಬದುಕಿದ್ದರು, ಸತ್ತ ಮೇಲೆ ತಿರೋಧಕವನ್ನ ಬಿಡುವುದಕ್ಕೆ ಒಬ್ಬರನ್ನೂ ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಹೋಯಿತು. ಅದಕ್ಕಾಗಿ ಇಂದು ಈ ಚಂದ್ರವಂಶದ ವ್ಯಕ್ತಿಗಳಾದಂತಹ ನಾವೆಲ್ಲ ಇಹಲೋಕದ ಯಾತ್ರೆಯನ್ನ ಪೂರೈಸಿ ಪರಲೋಕಕ್ಕೆ ಸೇರುವಾಗ ಅಲ್ಲಿಯ ಸದ್ಗತಿಗೋಸ್ಕರವಾಗಿ ಎಳ್ಳು ನೀರು ಬಿಡುವುದಕ್ಕೆ ನಮಗೆಲ್ಲವರಿಗೂ ಇದ್ದಂತಹ ಒಬ್ಬ ಮಗ ಎಂದರೆ ನೀನು. ಅಂತ ನಿನ್ನ ಕಳೆದುಕೊಳ್ಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಬಬ್ರುವಾಹನ ಸಮ್ಮುಖದಲ್ಲಿ ನಡೆದು ಹೋಗುತ್ತಿರುವಂತಹ ಯುದ್ಧದಲ್ಲಿ ನನ್ನೊಟ್ಟಿಗೆ ನೀನು ಉಳಿದೆ ಅಂತಾದ್ರೆ ಮಗನೇ, ನಿನಗೆ ಬದುಕುವ ಅವಕಾಶ ಖಂಡಿತಕ್ಕೂ ಇಲ್ಲ. ಅದಕ್ಕಾಗಿ ಇಡೀ ವಂಶಕ್ಕೆ ತಿರೋಧಕವನ್ನು ಕೊಡಬೇಕಾದಂತಹ ಕುಲ ತಿಲಕ ನಿನ್ನನ್ನು ಉಳಿಸಿಕೊಳ್ಳಬೇಕು ಎಂಬಂತಹ ಅಪೇಕ್ಷೆಯಿಂದ ಆದಷ್ಟು ಬೇಗ ಹತ್ತಿನಾವತಿಯತ್ತ ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇನೆ. ಇಲ್ಲಿಂದ ಆದಷ್ಟು ಬೇಗ ಹೋಗು ಮಗನೇ.
1: ಜನಕ, ನನ್ನ ಜೀವದ ರಕ್ಷಣೆಗಾಗಿ ನಾನು ಹತ್ತಿನಾವತಿಗೆ ಹೋಗಬೇಕೆ?
0: ನಿಜ.

0: జనక కేవలం ఆత్మవిశ్వాసం కలుగుకున్నంత సామాన్య వ్యక్తి అంటే మాట్లాడతా ఇదీరల్లా జీవిత రక్షణగాగి నా నిన్ను వస్తున్నావు హోగ్బేకే ఇది నన్న ఈ జన్మదల్లి సాధ్యవిల్ల నిమ్మ నెలనల్లి నిమ్మ ఆశ్రయదల్లి ನಿಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ನನ್ನ ಜೀವನವನ್ನು ಬೆಳೆಸಿಕೊಂಡಂತಹ ನಾನು ಇಂದು ಕೇವಲ ನಿಮ್ಮನ್ನ ಈ ಆಪತ್ಕಾಲದಲ್ಲಿ ಬಿಟ್ಟು ಹಸ್ತಿಯಾವತಿಗೆ ಹೋಗಿ ನನ್ನ ಜೀವನ ರಕ್ಷಣೆ ಮಾಡಿಕೊಳ್ಳುವಂತಹ ಪ್ರಸಂಗ ಒದಗಿಸಿಕೊಟ್ಟರೆ ಅದನ್ನ ದೇವತೆಗಳ್ಯಾರು ಮೆಚ್ಚಲಿಕ್ಕೆ ಇಲ್ಲ ಅಂತ ಈ ಸಂದರ್ಭ ಒದಗಿ ಬಂದಂತ ಇಲ್ಲಿ ಖಂಡಿತವಾಗಿ ನಾನು ಈ ಮಾತನ್ನ ನಡೆಸಲಿಕ್ಕೆ ಸಾಧ್ಯವಿಲ್ಲ.
1: ಅದಕ್ಕೆ
0: ಅದಕ್ಕಾಗಿ ನೀವು ಅಪ್ಪಣೆಯನ್ನು ಕೊಟ್ಟಿದ್ದೇ ಹೋದಾದ್ರೆ ಕ್ಷಣ ಮಾತ್ರದಲ್ಲಿ ಇದನ್ನ ಸಂಹಾರ ಮಾಡಿ ಆ ಅಶ್ವವನ್ನು ತಂದು ನಿಮ್ಮ ಪಾದಗಳಿಗೆ ಒಪ್ಪಿಸ್ತೇನೆ.
1: ಏನು ನಮ್ಮ ವಂಶದ ಸ್ವರೂಪಕ್ಕೆ ಏನಂತ ಹೇಳಲಿ.
0: ಸೈತ

ಅರ್ಜುನ, ನೀನು ನನ್ನ ತಂದೆ ಎಂಬುದಾಗಿ ತಾಯಿ ಹೇಳಿದ ಕಾರಣದಿಂದ ಬಂದು ಗೌರವವನ್ನು ಕೊಟ್ಟರೆ ನನ್ನ ಹುಟ್ಟನ್ನೇ ಶಂಕಿಸಿ ಮಾತನಾಡಿದೆಯಾ? ಪವಿತ್ರ ಮಾತೆ ಆಗಿರುವಂತಹ ಚಿತ್ರಾಂಗದ ಶೀಲವನ್ನ ಶಂಕಿಸಿದೆಯಾ? ಅದರ ಪರಿಣಾಮ ಅನುಭವಿಸು. ಈಗ ನಿನ್ನನ್ನು ಕಾಯುವವರು ಯಾರು?

0: ಮಗನೇ, ಅಮ್ಮ, ನಾನು ಹೇಳಿದ್ದೇನು ನೀನು ಮಾಡಿದ್ದೇನು. ಈ ಪತಿಯನ್ನು ಕಳೆದುಕೊಂಡು ಪ್ರಪಂಚದಲ್ಲಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಕಾರಣ, ಹಿಡಿದಿರುವಂತಹ ಖಡ್ಗದಿಂದ ನನ್ನ ಶಿರವನ್ನ ಹಿಡಿದು ಬಿಡು.
1: ಅಮ್ಮ, ಏನು ಕೈಗುಡುಕಿ ಅನಿವಾರ್ಯವಾಗಿ ಈ ಕಾರ್ಯವನ್ನು ನಾನು ಮಾಡಬೇಕಾಗಿ ಬಂತು. ಆದರೆ ಈ ಕಾಲದಲ್ಲಿ ಹೆತ್ತ ತಾಯಿಯ ತಲೆಯನ್ನು ಕಡಿಯುವಂತಹ ವ್ಯವಹಾರಕ್ಕೆ ನಾನು ಮುಂದಾಗಲಾರೆ. ಅದು ನಮ್ಮ ಅಮ್ಮ ಲೂಪೀಸ್ ಸಲಹೆಯನ್ನು ಕೊಡ್ತಾ ಇದ್ದಾಳೆ. ಏನಿದ್ರು ನಮ್ಮ ತಂದೆ ಶ್ರೀಕೃಷ್ಣನ ಸದ್ಭಕ್ತ, ಅವನ ಬದುಕನ್ನ ನಿಯಂತ್ರಿಸಬಲ್ಲಂತಹ ವ್ಯಕ್ತಿಯ ಶ್ರೀಮನ್ನಾರಾಯಣ. ಆ ಕಾರಣ ಅವನನ್ನೇ ಭಕ್ತಿಯಿಂದ ಭಜಿಸೋಣ. ಅವನೇ ನಮಗೆ ಮಾರ್ಗವನ್ನು ನಮೋ ನಮಃ.
2: ಚಿತ್ತದಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀರಲ್ಲ, ಪರಿಣಾಮವೇನಾಗಿದೆ?
0: ಇದೇ ಪರಿಣಾಮ, ನಡೆದಿರುವಂತಹ ಯುದ್ಧದಲ್ಲಿ ನಿನ್ನ ಶ್ರೇಷ್ಠ ಸದ್ಭಕ್ತನ ತಲೆ ಕಾಣದಾಗಿದೆ.
2: ಓಹೋ, ಈ ವಿಷಯಕ್ಕಾಗಿ ವೆಚ್ಚಬೇಕಾದಂತಹ ಅವಶ್ಯಕತೆ ಇಲ್ಲ. ಅವನ ಶಿರವನ್ನು ನನ್ನ ಚಕ್ರಮುಖೇನವಾಗಿ ತರಿಸಿ ಅವನನ್ನು ಪುನಃ ಜೀವಿಸುತ್ತೇನೆ. ಯೋ ಪರೀಕ್ಷೆ.
3: ಅರ್ಜುನ, ನಮಸ್ಕರಿಸಿಕೊಳ್ತಾ ಇದ್ದೇನೆ.
2: ಏನಯ್ಯ ಏನು?
3: ಜೀವನದಲ್ಲಿ ಇಂತಹ ಹೀನವಾದಂತಹ ಸೋಲು ಈ ಹಿಂದೆ ಎಲ್ಲಿಯೂ ಕಂಡದ್ದಿಲ್ಲ. ಅದಕ್ಕೆಲ್ಲ ಏನು ಹಿನ್ನೆಲೆ ಅಂತ ಕೇಳಬಹುದೇ?
2: ಅರ್ಜುನ, ಪರಿಸ್ಥಿತಿ ಹೀಗಾಗುವುದಕ್ಕೆ ಕಾರಣವಾದರೂ ಮತ್ತಾವುದಲ್ಲ. ಆ ಗಂಗಾದೇವಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾಗುವಂತಹ ಕಾರಣ ಬಂದೊದಗಿದೆ. ಈ ಹಿಂದೆ ನಿಮ್ಮ ಅಜ್ಜನಾಗಿರುವಂತಹ ಭೀಷ್ಮನನ್ನು ವಧಿಸಿದ್ರಿಂದಾಗಿ ತನ್ನ ಮಗನ ಮರಣಕ್ಕೆ ಕಾರಣೀಭೂತನಾಗಿರುವಂತಹ ಪಾರ್ಥನ ಶಿರವನ್ನು ಅವನ ಮಗನೇ ಕರೆಯಲಿ ಎನ್ನುವ ಹಾಗೆ ಜ್ವಾಲೆಯ ಪ್ರೇರಣೆಯ ಪ್ರಕಾರವಾಗಿ ನಿನ್ನ ಪಾಲಿಗೆ ಬಂದಿರುವಂತಹ

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: Admissions open for BA, BSc, BCA, BCom ಮತ್ತು BBA. Visit ಭಂಡಕಾಸ್ Arts and Science College, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ನಮ್ಮೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಅಂತ ಕೇಳ್ರೆ ಅವರು ಬೇರೆ ಯಾರು ಅಲ್ಲ, ನಮ್ಮ ಕರಾವಳಿಯ ಪ್ರಸಿದ್ಧ ನಿರೂಪಕರು, ಉಪನ್ಯಾಸಕರು. ಮೊನ್ನೆಯಷ್ಟೇ ಸ್ಪಾರ್ಕ್ ನಿರೂಪಣಾ ರತ್ನ ರಾಜ್ಯ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡವರು. ಇವರು ನಮ್ಮ ಉದಯ್ ನಾಯಕ್ ಸರ್ ಅವರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ಹೆಂಗಿದ್ರಿ ಸರ್, ಹುಷಾರಿದ್ರೆ?
3: ಹುಷಾರಿದೆ ಮೇಡಮ್.
2: ಸರಿ, ಓಕೆ ಸರ್, ಒಂದು ಖುಷಿ ಆಯ್ತು. ಸ್ಪಾರ್ಕ್ ನಿರೂಪಣಾ ರತ್ನ ಅವಾರ್ಡ್ ರಾಜ್ಯ ಪ್ರಶಸ್ತಿ ನಿಮ್ಗೆ ಸಿಕ್ತಂತ ಹೇಳಿ ಭಾರಿ ಖುಷಿ ಆಯ್ತು. ಕಂಗ್ರಾಚುಲೇಷನ್ಸ್ ನಿಮ್ಗೆ.
3: ಥ್ಯಾಂಕ್ ಯು ಮೇಡಮ್.
2: ಅದು ಹ್ಯಾಂಗ್ ಸರ್, ಅದು ಯಾವ ತರ ಅದರದ್ದು ಆಯ್ಕೆ ಪ್ರಕ್ರಿಯೆ?
3: ಸ್ಪಾರ್ಕ್ ಅಕಾಡೆಮಿ ಅಂತ ಹೇಳಿದ್ರೆ ಬೆಂಗಳೂರಿನ ಒಂದು ಶ್ರೇಷ್ಠವಾದ ಅಕಾಡೆಮಿ ಅದು. ಆ ಮೂಲಕ ಪ್ರತಿ ವರ್ಷ ಟೀಚರ್ಸ್ ಗೆ ಮತ್ತೆ ಉಪನ್ಯಾಸಕರಿಗೆ ಪ್ರಸಿದ್ಧ ಪಡೆದಂತ ನಿರೂಪಕರು ಆ ಟೀಚರ್ಸ್ ಮತ್ತೆ ಉಪನ್ಯಾಸಕರು ಆಗಿದ್ರೆ ಅವರಿಗೊಂದು ಪ್ರಶಸ್ತಿ ಕೊಡ್ತಾರೆ ಅವರು. ಅದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಕೇಳಿದ್ರು, ನಮ್ಮ ಫ್ರೆಂಡ್ ಒಬ್ಬರು ನಂಗೆ ಕಳಿಸಿದ್ರು, ನಾನು ಅಪ್ಲೈ ಮಾಡಿದ್ದೆ. 232 ಜನ ಆ ರಾಜ್ಯದ ಎಲ್ಲರೂ ಕೂಡ ಅದಕ್ಕೆ ಅಪ್ಲೈ ಮಾಡಿದ್ರು, ನಾನು ಕೂಡ ಒಬ್ಬ ಅದರಲ್ಲಿ. 236 ಜನ ಏನ ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ರು ಮೇಡಮ್. ಮಾನದಂಡ ಹೇಗಿದೆ ಅಂತ ಹೇಳಿದ್ರೆ, 7 ದಿನಗಳ ಕಾಲ ಆನ್ಲೈನ್ ಕ್ಲಾಸ್ ಕೊಡ್ತಾರೆ, ನಿರೂಪಣೆಗೆ ಸಂಬಂಧಪಟ್ಟಂತ ಕ್ಲಾಸ್. ಅದ್ಭುತ ಕ್ಲಾಸ್ ಕೊಟ್ಟಿದ್ರು, ತುಂಬಾ ಖುಷಿ ಆಯ್ತು ನನಗೆ. ಒಂದಿಷ್ಟು ರೂಢಿಸಿಕೊಂಡೆ ನಾನು, ನನಗೆ ಅತಿ ಅಗತ್ಯವಾಗಿ ಬೇಕಾಗಿರುವಂತಹ ಪಾಯಿಂಟ್ಸ್ ಗಳೆಲ್ಲ ಸಿಕ್ತು. ಅದಾದ ಮೇಲೆ ಒಂದು ರಿಟರ್ನ್ ಎಕ್ಸಾಮ್ ಮಾಡ್ತಾರೆ, 10 ಕ್ವಶನ್ ಕೇಳ್ತಾರೆ. ಆ ಕ್ವಶನ್ ಗೆ ಅನುಗುಣವಾಗಿ ನಾವು ಆನ್ಸರ್ ಕೊಡಬೇಕಾಗತ್ತೆ. ನಾವು ಅಪ್ಲೈ ಮಾಡಿದ್ವಿ, ಅದು ಕಳಿಸ್ಕೊಟ್ಟಿದ್ವಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಪ್ರಕ್ರಿಯೆ ಹೇಗಪ್ಪ ಅಂದ್ರೆ, ನೀವು ಇದುವರೆಗೆ ಯಾವ್ಯಾವ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡಿದ್ರಿ, ಆ ನಿರೂಪಣೆಗೆ ಸಂಬಂಧಪಟ್ಟಂತಹ ಚಿತ್ರಗಳ ಸಾಕ್ಷ್ಯಚಿತ್ರಗಳು, ಆ ಸಾಕ್ಷ್ಯಚಿತ್ರಗಳ PDF ಅನ್ನು ಅವ್ರಿಗೆ ಕಳಿಸಿಕೊಡ್ಬೇಕು. ಕಳಿಸಿಕೊಟ್ಟ ಆದ್ಮೇಲೆ ಅವರು top 10 ಲಿಸ್ಟ್ ಅನ್ನ ಮಾಡ್ತಾರೆ. ಆ top 10 ಅಲ್ಲಿ ನಾನು ಕೂಡ ಒಬ್ಬ. ತುಂಬಾ ಖುಷಿ ಆಯ್ತು. ಅದಾದ ಮೇಲೆ ಮೇಡಮ್ ಇಂಟರ್ವ್ಯೂ, ಆನ್ಲೈನ್ ಇಂಟರ್ವ್ಯೂ ಮಾಡ್ತಾರೆ. 15 ನಿಮಿಷಗಳ ಕಾಲ ಇಂಟರ್ವ್ಯೂ ತಗೊಳ್ತಾರೆ. ಇಂಟರ್ವ್ಯೂ ತಗೊಳ್ಳುವವರು ತುಂಬಾ ಶ್ರೇಷ್ಠ ನಿರೂಪಕರೇ ಆಗಿರ್ತಾರೆ ಅವರು. ಸೊ ಹಾಗಾಗಿ 15 ನಿಮಿಷಗಳ ಕಾಲ ಇಂಟರ್ವ್ಯೂ ಅಲ್ಲಿ ಒಂದಿಷ್ಟು ಕ್ವಶನ್ಸ್ ಕೇಳಿದ್ರು, ಒಂದು ಪ್ರೋಗ್ರಾಮ್ ಕಾನ್ಸೆಪ್ಟ್ ಅನ್ನ ಕೊಟ್ರು, ಈ ಪ್ರೋಗ್ರಾಮ್ ಬಂದ್ರೆ ನೀವು ಹೇಗೆ ನಿರೂಪಣೆ ಮಾಡ್ತೀರಾ ಅಂತಕ್ಕಂಥದನ್ನ ಕೊಟ್ರು. ಸೊ ಅದನ್ನ ನಾವು ಮಾಡಿ ತೋರಿಸಿದ್ವಿ, ತುಂಬಾ ಖುಷಿ ಆಯ್ತು ಅವರಿಗೆ. 1-2 ಡೇಸ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಇಷ್ಟೆಲ್ಲ ಪ್ರೊಸೆಸ್ ಆದ ಮೇಲೆ ತುಂಬಾ ಖುಷಿ, ಅಂದ್ರೆ ಎಲ್ಲರ ಪ್ರೀತಿಯ ಸಹಕಾರ ಇದ್ದೇ ಇದೆ. ನನಗೆ ಆಲ್ ಓವರ್ ಕರ್ನಾಟಕದಲ್ಲಿ ಫಸ್ಟ್ ಬಂತು.
2: ಫಸ್ಟ್,
3: ಓಕೆ ಮೇಡಮ್.
2: ಓಕೆ,
3: ಖಂಡಿತ, ಥ್ಯಾಂಕ್ ಯು.
2: ಕಂಗ್ರಾಚುಲೇಷನ್ಸ್ ಸರ್ ನಿಮ್ಗೆ.
3: ಥ್ಯಾಂಕ್ ಯು ಮೇಡಮ್.
2: ಆ ದೊಡ್ಡ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿಯೇ ಅಷ್ಟು ಜನ 235-239 ವಿದ್ಯಾರ್ಥಿಗಳಿರುವಂತಹ ಆ ಸ್ಪರ್ಧೆಯಲ್ಲಿ ನಮ್ಮೂರಿನ ನೀವು ನಿರೂಪಕರಾಗಿ ಗೆದ್ದು ಬಂದ್ರಲ್ಲ, ಅದು ನಮಗೆ ಭಾರಿ ಖುಷಿ, ಭಾರಿ ಹೆಮ್ಮೆ.
3: ಥ್ಯಾಂಕ್ ಯು ಮೇಡಮ್.
2: ಉಪನ್ಯಾಸದ ಜೊತೆಗೆ ನಿರೂಪಣೆಯನ್ನ ನೀವು ಮಾಡ್ತಾ ಇರೋರು.
3: ಹೌದು.
2: ಇದಕ್ಕೆ ನೀವು ಟೈಮ್ ಅಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡ್ಕಂತ್ರಿ ಸರ್?
3: ಮೇಡಮ್, ಏನಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಮಗಿರಿ ಗೋಪಾಲಕೃಷ್ಣ ಅಡಿಗರು ಒಂದು ಮಾತು ಹೇಳಿದ್ರು, ಏನಾದ್ರೂ ಮಾಡುತ್ತಿರುತ್ತಮ್ಮ ಸುಮ್ಮನೆ ಕೋರ್ಬೇಡ ಅಂತ ಹೇಳಿ. ಅದಕ್ಕನುಗುಣವಾಗಿ ಬರೀ ಟೀಚಿಂಗ್ ಅನ್ನೋದಕ್ಕಿಂತ ಪ್ರವೃತ್ತಿ ನಾನು ನಿರೂಪಣೆ, ಯಾವತ್ತು ನಾನು ನಿರೂಪಣೆಯಲ್ಲಿ ತುಂಬಾ ನನಗೆ ಖುಷಿ ಇದೆ. ಯಾಕಂದ್ರೆ ಇವತ್ತು ಜಿಲ್ಲೆ ರಾಜ್ಯದ ಬೇಕ ಸಿಕ್ಕಾದಷ್ಟು ವೇದಿಕೆ ಹತ್ತಿದ್ದೇನೆ, ಹೊಸ ಹೊಸದನ್ನು ಕಲಿತಾ ಇದ್ದೇನೆ, ಆ ಖುಷಿ ನನಗೆ ಇದೆ. ಬಟ್ ನಮ್ಮ ಮನೆಯವರು, ನನ್ನ ಮಿಸ್ಸಸ್, ನನ್ನ ಮಗಳು ತುಂಬಾ ಸಪೋರ್ಟ್ ಮಾಡ್ತಾರೆ ಈ ಪ್ರೋಗ್ರಾಮ್ ಅಂತ ಹೇಳಿ ಬಂದಾಗ. ಎಲ್ಲರ ಬೆಂಬಲ ಪ್ರೋತ್ಸಾಹವನ್ನ ತಗೊಂಡು ಅದು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೇನೆ ಮೇಡಮ್.
2: ಓಕೆ, ಟೈಮ್ ಮ್ಯಾನೇಜ್ ಮಾಡಿಕೊಂಡು ನೀವು ಇಂತಹ ಅವಕಾಶಗಳನ್ನು ಅದ್ಭುತವಾಗಿ ಬಳಸಿಕೊಳ್ತಾ
3: ಇದ್ದೀರಿ.
2: ಈಗ ನಾ ಎಂತಕ್ಕೆ ಎಂಬುದಂದ್ರೆ, ಈ ನಿರೂಪಕ ರಾಯಕರ ಅವ್ರ ಹತ್ರ ಏನು ಬೇಸಿಕ್ ಮೂಲಭೂತ ಕ್ವಾಲಿಟೀಸ್ ಗುಣಗಳು ಇರ್ಕ?
3: ಮೇನ್ ಆಗಿ ಮಾತಿನ ಬಂಡವಾಳ. ಒಳ್ಳೆಯ ಕನ್ನಡ ಇದ್ರೆ, ಒಳ್ಳೆ ಇಂಗ್ಲಿಷ್ ನಾಲೆಜ್ ಇದ್ರೆ ಖಂಡಿತವಾಗಿ ಒಬ್ರು ಒಳ್ಳೆ ನಿರೂಪಕರಾಗ್ಲಿ ಸಾಧ್ಯತೆ ಇದೆ. ಒಂದಿಷ್ಟು ನುಡಿಮುತ್ತುಗಳೆಲ್ಲ ಬೇಕಾಗತ್ತೆ ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನ ಹೇಳಬೇಕು ಅಂತಾದ್ರೆ. ಸೊ ಪ್ರೇಯರ್ ಮಾಡುವಾಗ, ವೆಲ್ಕಮ್ ಸ್ಪೀಚ್ ಮಾಡುವಾಗ, ಉದ್ಘಾಟನೆ ಮಾಡುವಾಗ, ಸ್ಪೋರ್ಟ್ಸ್ ಅಂತ ಹೇಳಿ ಬಂದಾಗ, ಅಥವಾ ಸಾಂಸ್ಕೃತಿಕ ವೈಭವ ಅಂತ ಹೇಳಿ ಬಂದಾಗ, ಒಂದಿಷ್ಟು ಥಾಟ್ಸ್ ಎಲ್ಲ ಇದ್ರೆ ಒಂದು ಒಳ್ಳೆ ನಿರೂಪಕರಾಗ್ಲಿ ಸಾಧ್ಯತೆ ಇದೆ. ಸೊ ಹಾಗಾಗಿ ಅವೆಲ್ಲವನ್ನ ನಾನು ರೂಢಿಸಿಕೊಂಡಿದ್ದೇನೆ, ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು.
2: ಓಕೆ, ಇನ್ನಷ್ಟು
3: ಪಳಗ್ಲಿಕ್ಕೆ.
2: ಈಗ ನಾಯಂತಕ್ಕೆ ಎಂಬುದು ಗೊತ್ತಾ, ಈ ನಿರೂಪಕರಿಗೆ ಓದುವ ಹವ್ಯಾಸ ಅನ್ನೋದು ಎಷ್ಟು ಸಹಕಾರಿಯಾಗ್ತ?
3: ತುಂಬಾ ಸಹಕಾರಿಯಾಗತ್ತೆ. ನಾನು ತುಂಬಾ ಓದ್ತೇನೆ, ಒಂದಿಷ್ಟು ಸೋತು ಗೆದ್ದವರ ಸ್ಟೋರೀಸ್ ಎಲ್ಲ ಓದು ಜಾಸ್ತಿ ನಾನು. ಬಿಕಾಸ್ ಆಫ್ ದ ರೀಸನ್ ಏನಂತ ಹೇಳಿದ್ರೆ ಮೇಡಮ್, ಒಂದೊಡ್ಡ ಪ್ರೋಗ್ರಾಮ್ ಇದೆ, ಒಂದು 10-15 ನಿಮಿಷ ನಾನು ಮಾತಾಡಬೇಕಾಗತ್ತೆ. ಆ ಸಮಯದಲ್ಲಿ ನಾನು ಆ ಸೋತು ಗೆದ್ದವರ ಸ್ಟೋರೀಸು, ಈ ಥಾಟ್ಸ್ ಗಳನ್ನ ಹೇಳ್ತಾ ಹೋದ್ರೆ ಪ್ರೇಕ್ಷಕರನ್ನ ನಾನು ಅಟ್ರಾಕ್ಷನ್ ಮಾಡ್ಕೊಳ್ಳಿಕ್ ಸಾಧ್ಯತೆ ಇದೆ. ಹೌದು, ಅದನ್ನು ರೂಢಿಸಿಕೊಂಡಿದ್ದೇನೆ ನಾನೀಗ.
2: ಸೊ ನೀವು ಅದಕ್ಕೋಸ್ಕರ ಅದೇನೋ ಪೂರ್ವ ತಯಾರಿ ಎಂಬುತ್ತರ ಓದ್ರಿ, ಅಥವಾ ಓದಿದ್ದನ್ನ ಇಲ್ಲಿ ಬೇಕಾದಲ್ಲಿ ಅಳವಡಿಸ್ಕೊಂಡ್ರಿ. ಅದರಲ್ಲಿ ಹೇಳಿ ಕೇಳಿ ನೀವು ಕನ್ನಡ ಉಪನ್ಯಾಸಕರು ಅಲ್ದಾ?
3: ಹೌದೌದು.
2: ಅದೆಷ್ಟು ಸಹಕಾರಿ ಆಯ್ತು ನಿಮ್ಗೆ ಕನ್ನಡ ಮಾತಿಗೆ?
3: ತುಂಬಾ ತುಂಬಾ ಹೆಲ್ಪ್ ಆಯ್ತು ಮೇಡಮ್. ಯಾಕಂದ್ರೆ ನಾನು ಹೇಳ್ತಾರೆ, ನುಡಿಯಲ್ಲಿ ಮುತ್ತು, ನಡೆಯಲ್ಲಿ ಗತ್ತು, ಗಾನದಿ ಗಮ್ಮತ್ತು, ಕನ್ನಡ ಪದಗಳ ಕಿಮ್ಮತ್ತು, ಕಲಿತರೆ ಜ್ಞಾನದ ಅಪಾರ ಸಂಪತ್ತು, ಇದು ಕನ್ನಡ ಭಾಷೆಯ ಗಮ್ಮತ್ತು ಅಂತ ಹೇಳ್ತಾರಲ್ಲ. ನಾನು ಬೇರೆ ಬೇರೆ ವಿಷಯಗಳಲ್ಲಿ ನಾನು ಆಲ್ರೆಡಿ ಮಾಸ್ಟರ್ ಆಫ್ ಆರ್ಟ್ಸ್ MA ಮಾಡಿದ್ದೇನೆ, ಕನ್ನಡವು ಇನ್ನೊಂದು. ಸೊ ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅದನ್ನ ಬಳಸ್ಕೊಳ್ಳೇಬೇಕಾಗತ್ತೆ, ಅದನ್ನ ಬಳಸ್ಕೊಳ್ತಾ ಇದ್ದೇನೆ.
2: ಓಕೆ, ನನಗೆ ಯಾವಾಗಲೂ ಅನ್ಸೋದು, ಈ ನಿರೂಪಕರು ಮಧ್ಯದಲ್ಲಿ ಒಂದು ನುಡಿಮತ್ತು, ಇಲ್ಲ ಮಧ್ಯದಲ್ಲಿ ಯಾರು ಕವಿಯ ಒಂದು ಕವಿಯ ಕವಿತೆಗಳು, ಅಥವಾ ಯಾವುದೋ ಮಹಾಭಾರತ, ಇಲ್ಲ ನಮ್ಮ ರಾಮಾಯಣದ ಸಂದರ್ಭ ಸನ್ನಿವೇಶಗಳು, ಅಥವಾ ಇನ್ಯಾವುದೋ ಕಾದಂಬರಿಯ ಸನ್ನಿವೇಶಗಳು, ಅಥವಾ ಪ್ರಸ್ತುತ ಬದುಕಿನ ಸನ್ನಿವೇಶಗಳು, ಇದನ್ನೆಲ್ಲ ಪೋಣಿಸ್ತಾ ಹೋದ್ರೆ ಆ ನಿರೂಪಣೆ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತದೆ. ನೀವು ಕವಿಯ?
3: ಕವಿ ಅಲ್ಲ ಮೇಡಮ್, ಅಷ್ಟು ದೊಡ್ಡ ಮಟ್ಟ ಬೆಳಿಲ್ಲ ನಾನು. ಒಂದಿಷ್ಟು ಬರೀತೇನೆ, ಆದ್ರೆ ಅದು ನಿರಂತರವಾಗಿ ಬರಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವೇ, ಯಾಕಂದ್ರೆ ಕಾರ್ಯದ ಒತ್ತಡ, ಪ್ರೋಗ್ರಾಮ್ಗಳು ಇತ್ಯಾದಿ ಇರೋದ್ರಿಂದ. ಬಟ್ ಪ್ರಯತ್ನ ಯಾವತ್ತು ಜಾರಿಯಲ್ಲಿದೆ. ಹೌದು.
2: ಈಗ GP ರಾಜರತ್ನಂ ಅವರ ರತ್ನನ್ ಪದಗಳು ಇರ್ಬೋದು, ಮಂಕುತಿಮ್ಮನ ಕಗ್ಗ DVG ಅವರದ್ದು ಇರ್ಬೋದು, ಇಂಥವನ್ನೆಲ್ಲ ಹೆಕ್ಕಿ ತಂದು ಮಾತಿನ ಮಧ್ಯದಲ್ಲಿ ಪೋಣಿಸಿದ್ರೆ ಅದರ ಬೆಲೆಯೇ ಜಾಸ್ತಿ ಆಗ್ಬಿಡುತ್ತೆ. ನೀವು ಅದನ್ನ ತುಂಬಾ ಚಂದ ಮಾಡ್ತೀರಿ, ನಾ ಕೇಳಿದ್ದೆ. ಸೊ ಅದು ಹ್ಯಾಂಗದ, ಆ ಹೊತ್ತಿ ಪಟಕ್ಕಂತ ನೆನಪಾಯ್ಕಲ್ಲ ಸರ್, ಹ್ಯಾಂಗದ?
3: ತುಂಬಾ ಖುಷಿ ನಂಗೆ DVG ಅವರ ಕಗ್ಗದಲ್ಲಿ ಇರ್ತಕ್ಕಂತಹ ನುಡಿಮುತ್ತುಗಳು. ವಹಿಸು ಕೆಲ ಭಾರಗಳ, ಸಹಿಸು ಕೆಲ ನೋವುಗಳ, ಪ್ರಹರಿಸಲಿ ಅನಿತು, ಯುಕ್ತಗಳನ್ನರಿತು, ಧೈರ್ಯದಿ ನಿಮ್ಮ ಮನಸ್ಸಿಟ್ಟು ಕುಣಿ ಕುಣಿದು, ವಿಹರಿಸಲಾತ್ಮಯದಿ ಮಂಕುತಿಮ್ಮ ಅಂತ ಹೇಳಿ. ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿ, ಜೀವನದಲ್ಲಿ ಕಷ್ಟಗಳು, ನೋವುಗಳು, ಸಂಕಟಗಳು ಬಂದೇ ಬರ್ತವೆ, ಅವೆಲ್ಲವನ್ನ ಎದುರಿಸ್ಕೊಂಡು ಮುಂದಕ್ಕೆ ಹೋದ್ರೆ ಒಂದು ಒಳ್ಳೆ ದಿನ ಬಂದೇ ಬರ್ತದೆ ಅಂತಕ್ಕಂತಹದ್ದು. ಬರೀ DVG ಮಾತುಗಳು ಮಾತ್ರ ಅಲ್ಲ, ಒಂದಿಷ್ಟು ಕವಿಗಳ ಮಾತುಗಳನ್ನು ನಾನು ಕಲ್ತ್ಕೊಂಡಿದ್ದೇನೆ. ಒಂದು DVG ಕಕ್ಕದಲ್ಲಿ 25-30 ಥಾಟ್ಸ್ಗಳು ನನಗೆ ಗೊತ್ತಿದೆ, ಅಥವಾ ಬೇಂದ್ರೆಯವರದ್ದು, ಕುವೆಂಪು ಅವರದ್ದು, ಅವೆಲ್ಲ ನಾನು ಯಾಕೆ ಕಲಿತೆ ಅಂದರೆ, ಸಂದರ್ಭಕ್ಕೆ ಅನುಗುಣವಾಗಿ ನಿರೂಪಣೆಯಲ್ಲಿ ಬಳಸ್ಕೊಂಡ್ರೆ ಅದೊಂದು ಎಫೆಕ್ಟಿವ್ ನಿರೂಪಣೆ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತ ಮನೋಭಾವನೆ ನಂದು.
2: ಹಾಂಗಾಗಿ ನಿಮ್ಗೆ ಬಾಯಿ ತೆಗೆದ್ರು ಒಂದಲ್ಲ ಒಂದು ಮುತ್ತಿನ ತೋರಣ ಆ ನುಡಿ ಮುತ್ತಿನಲ್ಲಿ ಬಂದು ಬಿಡುತ್ತೆ ಅಂತ ಹೇಳ್ಕೊಂಡೆ.
3: ಹೌದು ಮೇಡಮ್.
2: ಆದ್ರೆ ಈ ನಿರೂಪಣೆ ಆ ಪ್ರವೃತ್ತಿ ಆಗದ್ದು ಯಾವ ವಯಸ್ಸಿನಿಂದ, ಅಂದ್ರೆ ವಿದ್ಯಾರ್ಥಿ ಆಗಿದ್ದನ್ನ ಅಥವಾ ಈಗ ಉಪನ್ಯಾಸಕರಾದ್ಮೇಲೆ ಅವಕಾಶಗಳು ಬಂದಾಗ ಮತ್ತಷ್ಟು ಇದಾದ ಹ್ಯಾಂಗದ?
3: ನಾನು BEd ಮಾಡುವ ಸಮಯದಲ್ಲಿ ಫಸ್ಟ್ ಇಯರ್ಸ್ ಮಕ್ಕಳನ್ನ ನಾವು ವೆಲ್ಕಮ್ ಮಾಡಬೇಕಾಗತ್ತೆ. ಆ ಸಮಯದಲ್ಲಿ ನಂಗೊಂದು ಅಪರ್ಚುನಿಟಿಯನ್ನ ಕೊಟ್ಟರು. ಆ ಸಮಯವನ್ನ ಬಳಸ್ಕೊಂಡು ಆವಾಗ ಲೆಕ್ಚರ್ಸ್ ತುಂಬಾ ಚೆನ್ನಾಗಿ ಮಾಡಿದೆ ಉದಯ್ ಅಂತ ಹೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ರಲ್ಲ, ಬಹುಶಃ ಇವತ್ತು ರಾಜ್ಯದವರೆಗೆ ಹೋಗ್ಲಿಕ್ಕೆ ಒಂದು ಸಹಕಾರಿ ಆಯ್ತು. ಸಮ್ ಟೈಮ್ ನಮ್ಗೆ ಫ್ರೀಯೇ ಸಿಗುವುದಿಲ್ಲ. ಈ ನವೆಂಬರ್ ಡಿಸೆಂಬರ್ ಬಂತು ಅಂದ್ರೆ ಎಸ್ಪೆಷಲಿ ಸ್ಕೂಲ್ ಪ್ರೋಗ್ರಾಮ್ಸ್ಗಳು, ಈಗ ಹೆಚ್ಚಿನವರು ನನ್ನ ಫ್ರೆಂಡ್ಸೇ ಆಗಿದ್ದಾರೆ ಸ್ಕೂಲ್ ಟೀಚರ್ಸ್, ನಮ್ದೊಂದು ಸ್ಕೂಲ್ ಡೇ ಇದೆ ಸರ್, ಅದನ್ನ ನಿರ್ವಹಿಸಿ ಕೊಡಿ. ಕಂಟಿನ್ಯೂ ಒಂದು 20-25 ಪ್ರೋಗ್ರಾಮ್ ಮಾಡಿದ್ದು ಉಂಟು. ನವೆಂಬರ್ ಡಿಸೆಂಬರ್ ಮಂತ್ ಅಲ್ಲಿ. ಸೊ ಆ ಖುಷಿ ಇದೆ ಮೇಡಮ್, ಹೊಸದನ್ನ ಕಲಿತಾ ಇರ್ತೇವೆ ಅಂತಕ್ಕಂತ ಖುಷಿ ಇದೆ. ಅದಕ್ಕೆಲ್ಲ ಕಾರಣ ಎಲ್ಲರ ಸಪೋರ್ಟ್ ಹಾಗೆ.
2: ಓಕೆ, ನೀವು ಈ ತರ ನಿರಂತರವಾಗಿ ಮಾಡಬೇಕಾದ್ರೆ ನಿಮಗೂ ಸ್ಟ್ರೈನ್ ಆಗ್ತ, ಇಲ್ಲಿಗೆ ನಿಮ್ಮ ಉಪನ್ಯಾಸದ ತಯಾರಿಯು ಮಾಡ್ಕೊ, ಮಕ್ಕಳ ಪಾಠ ಮಾಡ್ಕಲ್ಲ, ಆ ಜವಾಬ್ದಾರಿ ಇದೆ. ಈಚೆ ನಿರೂಪಣೆ ಅದಕ್ಕೂ ತಯಾರಿ ಬೇಕಾ, ಸುಮ್ನೆ ಕೈ ಬೀಸ್ಕೊಂಡು ಹಾಪ್ಕೋತಿಲ್ಲ, ಅದು ಬೇಕಾದ್ನೆಲ್ಲ ಹ್ಯಾಂಗ್ ಸರ್ ಮಾಡ್ತೀರಿ ನೀವು?
3: ಎಲ್ಲವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಮೇಡಮ್. ಯಾವ್ದು ಆಗುದಿಲ್ಲ ಅಂತ ಹೇಳಿ ಅಲ್ಲ, ಬಟ್ ಸಮಯಕ್ಕನುಗುಣವಾಗಿ ಅದನ್ನ ಬಳಸ್ಕೊಂಡ್ರೆ ಎಲ್ಲವೂ ಸಾಧ್ಯ ಇದೆ. ಆಗುದಿಲ್ಲ ಅನ್ನೋದು ಯಾವುದು ಕೂಡ ಇಲ್ಲ. ಬಟ್ ಇದುವರೆಗೆ ನಾನು ನಂಗೆ ಎಲ್ಲಿಯೂ ತೊಂದರೆ ಆಗಲಿಲ್ಲ. ನನ್ನ ಕ್ಲಾಸ್ ರೂಮ್ ಟೀಚಿಂಗ್ ಇರ್ಬೋದು, ಕಾಲೇಜ್ ಪ್ರೋಗ್ರಾಮ್ಸ್ ಇರ್ಬೋದು, ಕಾಲೇಜ್ ವರ್ಕ್ ಇರಬಹುದು, ನೋ ಅದು ಯಾವುದಕ್ಕೂ ನಾನು ತೊಂದರೆ ಮಾಡಲಿಲ್ಲ, ಮುಂದೆ ಮಾಡುವುದಿಲ್ಲ, ಸಾಧ್ಯ ಆದಷ್ಟು ಬಳಸ್ಕೊಂಡು ಮಾಡ್ತಾ ಇರ್ತೇನೆ ಅಂತ.
2: ಈಗ ನಿದ್ದೆ ಬಿಡುಕಿರತ್ತೆ, ಹೆಚ್ಚಿನ ಕಾರ್ಯಕ್ರಮಗಳು ರಾತ್ರಿ ಇರುತ್ತೆ,
3: ಹೌದು,
2: ಬೆಳಗಿನ ಜಾವದವರೆಗೆ ಇರುತ್ತೆ,
3: ಹೌದು,
2: ಕಡಿ ಬಂದು ಮತ್ತೆ ನಿಮ್ಮ ಕೆಲಸಕ್ಕೆ ನೀವು ಹಾಜರಾಯ್ಕೆ ಇರುತ್ತೆ,
3: ಹೌದು ಹೌದು.
2: ಅಷ್ಟೊತ್ತಿಗೆ ನಿಮ್ ಮೂಡ್ ಎಲ್ಲ ಹ್ಯಾಂಗಿರುತ್ತೆ, ಯಾಕಂದ್ರೆ ಇದು ಯೂಶುವಲಿ ಆಪ್ ಅಂತದ್ದು.
3: ಎಸ್,
2: ನಿಮ್ಮದೆಲ್ಲ ಹ್ಯಾಂಗಿರುತ್ತೆ
3: ರಾತ್ರಿ? 1 ಗಂಟೆ 2 ಗಂಟೆ ಸಭಾ ಕಾರ್ಯಕ್ರಮಕ್ಕೆ ಗೆಸ್ಟ್ 8 ಗಂಟೆಗೆ ಬರ್ತಾರೆ ಅಂತ ಹೇಳಿದಾಗ 9 ಗಂಟೆ 10 ಗಂಟೆ ಆಗಿದ್ದಿರ್ತದೆ, ನೀವು ನೋಡಿದ್ರಿ. ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೇಕಾದ್ರೆ ಆ ಸ್ಕೂಲ್ ಅವ್ರು ಬಂದಿಲ್ಲ, ಈ ಟೀಮ್ ಬಂದಿಲ್ಲ ಅಂತ ಹೇಳಿ ಹೇಳಿ ಒಂದು 11 ಗಂಟೆಗೆ ಸ್ಟಾರ್ಟ್ ಆಗೋದಿರ್ತದೆ, 2 ಗಂಟೆ ಮುಗಿಯುವುದು ಇರ್ತದೆ. ಬಟ್ ಅದು ಯಾವುದು ಕೂಡ ಅಲ್ಲೇ ಬಿಟ್ಟು ಬರ್ಬೇಕು, ಯಾಕಂದ್ರೆ ನೆಕ್ಸ್ಟ್ ಡೇ ನಾನು ಒಂದಿಷ್ಟು ಮಕ್ಕಳು ನಾನು ಟೀಚ್ ಮಾಡಬೇಕು, ನನ್ನಿಂದ ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಇದುವರೆಗೆ ನನ್ನ ಲೈಫಲ್ಲಿ ಒಂದು 18 ವರ್ಷ ಸರ್ವಿಸ್ ಆಯಿತು, ನನ್ನ ಟೀಚಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಒಂದು ದಿವಸನೂ ಆ ಥರದ ಸಮಸ್ಯೆಗಳು ಆಗಲಿಲ್ಲ, ಮುಂದೆ ಆಗಬಾರ್ದು ಅಂತ ಹೇಳಿ ಇದ್ದೇನೆ.
2: ಆದರೆ ಹೆಚ್ಚಿನ ನಿರೂಪಕರು ಅತಿಥಿಗಳಿಗೆ ಭಾಷಣ ಮಾಡೋ ಕೊಡೋದಕ್ಕಿಂತ ನಿರೂಪಕರೇ ಜಾಸ್ತಿ ಮಾತಾಡ್ತಾರೆ, ಅಂದ್ರೆ ಅವರ ಭಾಷಾ ಪಾಂಡಿತ್ಯ, ಭಾಷಾ ಪ್ರೌಢಿಮೆ, ಅವರ ನಿರರ್ಗಳವಾದ ಮಾತನ್ನ ಎಲ್ಲ ಕೇಳಕ್ಕೆ ಕಾಣ್ಕಂತ ಅವ್ರಿಗೊಂದು ಆಸೆ, ಅದನ್ನಲ್ಲಿ ಪ್ರಯೋಗ ಮಾಡಕ್ಕೆ ಮಾತ್ರ ಅವ್ರು ನಿರೂಪಕರಾಗಿ ಹೋದಾಗ ಮಾತ್ರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ?
3: ಖಂಡಿತ ಮೇಡಮ್, ನಾನು ಅದನ್ನು ನೋಡಿದ್ದೇನೆ. ಏನ್ ಬೇಕು ಸಮಯಕ್ಕೆ ಅನುಗುಣವಾಗಿ ಅಷ್ಟೇ ಹೇಳಿ ಮುಗಿಸಿದ್ರೆ ಚಂದ, ಯಾಕಂದ್ರೆ ನಮ್ಮ ಮಾತುಗಳಿಗಿಂತ ಅತಿಥಿಗಳ ಮಾತು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರು ಯಾವ ಅತಿಥಿಗಳಾಗ್ಲಿ ನಮ್ಮ ಮಾತನ್ನು ಕೇಳಲಿಕ್ಕೆ ಬರುವುದಲ್ಲ, ಅತಿಥಿಗಳು ಫಾರ್ ಎಕ್ಸಾಂಪಲ್ ಆಗಿ ರಿಸೋರ್ಸ್ ಪರ್ಸನ್ ಬಂದಿದ್ದಾರೆ, ಒಳ್ಳೆ ಮಾತಾಡ್ತಾರೆ, ನನ್ನ ಮಾತು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ, ಅವ್ರ ಮಾತು ಇಂಪಾರ್ಟೆಂಟು. ನಾನು ಹೇಳೋದಿಷ್ಟೇ, ಆ ಸಮಯಗಳಲ್ಲಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನೀವು ಮಾತಾಡಿ, ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಸಮಯ ಸಂದರ್ಭ ನೋಡ್ಕೊಳ್ಳಿ, ಅದನ್ನು ನೋಡಿಕೊಂಡು ನೀವು ಮಾತಾಡಿ. ಇಲ್ಲ ಕಾರ್ಯಕ್ರಮ ತುಂಬ ಲೆಂದಿ ಇದೆ, ತುಂಬ ಬೋರ್ ಆಗ್ತಾ ಇದೆ, ಮಧ್ಯ ಮಧ್ಯ ಥಾಟ್ಸ್ಗಳನ್ನು ಅಥವಾ ನ್ಯಾನೋ ಕಥೆಗಳು ಅಂತ ಹೇಳಿ, ಬಟ್ ತುಂಬಾ ಇಂಟ್ರೆಸ್ಟಿಂಗ್ ನ್ಯಾನೋ ಕಥೆಯನ್ನು ಹೇಳಿ ಅಲ್ಲ, 1 ನಿಮಿಷ 2 ನಿಮಿಷದಲ್ಲಿ ಮುಗ್ದು ಹೋಗುತ್ತೆ. ನಮ್ಮ ಮಾತಿನ ಬಂಡವಾಳವೇ ಪ್ರಧಾನ ಆಗಬಾರ್ದು ಅಂತ ನಾನು ಹೇಳುದು ಮೇಡಮ್.
2: ಸೊ ನೀವು ಸ್ಕ್ರಿಪ್ಟ್ ಎಲ್ಲ ಮಾಡ್ಕೋತ್ರಿ ಸರ್, ಹೆಂಗೆ
3: ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾ ಇದ್ದೆ ಮೇಡಮ್? ಇವತ್ತು ದೇವರು ಒಂದು ಒಳ್ಳೆ ಶಕ್ತಿ ಕೊಟ್ಟಿದ್ದಾನೆ. ಈ ಪ್ರೋಗ್ರಾಮ್ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತೇವೆ, ಇವ್ರಿಗೆಷ್ಟು ಇವ್ರಿಗೆಷ್ಟು, ಬೈ ಚಾನ್ಸ್ ಇವ್ರು ಆ ಟೈಮ್ ಅಲ್ಲಿ ಬರ್ದಿದ್ರೆ ಏನ್ ಮಾಡುದು, ಮೊದಲು ವ್ಯವಸ್ಥೆ ಮಾಡ್ಕೊಳ್ತೇವೆ. ಎಷ್ಟೋ ಪ್ರೋಗ್ರಾಮ್ಗಳಿಗೆ ಹೋದಾಗ, ನಿನ್ನೆ ನೈಟ್ ಒಂದು ಪ್ರೋಗ್ರಾಮಿಗೆ ಹೋಗಿದ್ದೆ, ಅಲ್ಲಿಯ ಯುವಕರು ಹೇಳುದು, ಸರ್ ನಾವು ಆದ್ರೆ ಆ ಪ್ರೋಗ್ರಾಮ್ ಖಂಡಿತವಾಗಿ ಸಕ್ಸಸ್ ಆಗೋದಿಲ್ಲ ಆಗಿತ್ತು, ಅದು ಹೆಂಗ್ ಮ್ಯಾನೇಜ್ ಮಾಡಿದ್ರಿ, ನಂಗೆ ಯಾವ ಅಜೆಂಡಾ ಕೊಡ್ಲಿಲ್ಲ, ಗೆಸ್ಟ್ ಬಂದು ಸ್ಟೇಜ್ ಅಲ್ಲಿ ಕೂತ್ಕೊಂಡಾಯ್ತು, ಒಬ್ರು ಸ್ವಾಮೀಜಿ ಕೂತ್ಕೊಂಡಾಯ್ತು, ಪ್ರೋಗ್ರಾಮ್ ನ ರೂಪುರೇಷೆಯೇ ಕೊಡ್ಲಿಲ್ಲ, ನಾವು ಅದಕ್ಕೆ ರೆಡಿ ಇರ್ಬೇಕು, ಅದು ಮಾಡಿದ್ದೇವೆ. ಸೊ ಆ ಖುಷಿ ಇದೆ,
2: ಸ್ಪಾಂಟಾನಿಟಿ. ಅದ್ರ ಒಟ್ಟಿಗೆ ನೋಡಿ, ನೀವೇ ಆಗ ಹೇಳಿದ್ರಿ ನಿಮ್ಮ ತಯಾರಿ ವಿಷಯದಲ್ಲಿ ಸ್ಪಾರ್ಕ್ ನಿರೂಪಣಾ ರತ್ನ ರಾಜ್ಯ ಪ್ರಶಸ್ತಿ ಪಡ್ಕೊಂಡಾಗ ತರಬೇತಿ, ರಾಜಕೀಯ ಕಾರ್ಯಕ್ರಮಗಳಾದ್ರೆ ಹೇಗೆ, ಧಾರ್ಮಿಕ ಕಾರ್ಯಕ್ರಮಗಳಾದ್ರೆ ಹೇಗೆ, ಶೈಕ್ಷಣಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆ ವೇದಿಕೆಗೆ ತಕ್ಕಂತ ನಿಮ್ಮ ನಿರೂಪಣಾ ಶೈಲಿಯನ್ನು
3: ಬದಲಾಯಿಸ್ಕೊಂಡ್
2: ಹೆಂಗ್ ಬದಲಾಯಿಸ್ಕೊಂಡ್ರೆ, ಈಗ ಸ್ವಾಮೀಜಿ ಬಂದು ಕೂಕೊಂಡಿರ, ಅವರನ್ನ ಮುಖ್ಯವಾಗಿ ನಾವು ಸಂಬೋಧನೆ ಮಾಡೋದೇ ವೆರಿ ಇಂಪಾರ್ಟೆಂಟ್
3: ಇಂಪಾರ್ಟೆಂಟ್
2: ಅಲ್ದ, ಬೇರೆಯವ್ರನ್ನೆಲ್ಲ ಕರ್ದಂಗೆ ಶ್ರೀ ಶ್ರೀ ಅಂತ ಕರೆದು ಹೆಂಗ್ ನಿಭಾಯಿಸ್ತೀರಿ ನೀವು?
3: ಅದಕ್ಕೆ ಹಿಂದೆ ನಾವು ತುಂಬಾ ತಯಾರಿ ಮಾಡ್ಕೊಂಡಿರ್ಬೇಕು. ನಾಳೆಗೆ ಸ್ವಾಮೀಜಿ ಬರ್ತಾ ಇದ್ದಾರೆ, ಅವರನ್ನು ಹೆಂಗ್ ಕರಿಬೇಕು, ಧಾರ್ಮಿಕ ಕಾರ್ಯಗಳನ್ನ ಹೇಳಬೇಕು, ಅವ್ರು ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿ. ನಿನ್ನೆಯ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗೆ ನಂಗೆ ತುಂಬಾ ಖುಷಿಯಾಗಿ ಹೋಗುವಾಗ ಆಶೀರ್ವಾದವನ್ನು ಮಾಡಿ ಹೋದ್ರು, ತಯಾರಿ ಮಾಡ್ಕೊಂಡಿದ್ವಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಮೇಡಮ್, ಯಾಕಂದ್ರೆ ಬೇರೆ ಬೇರೆ ಧರ್ಮದ ಗುರುಗಳು ಬಂದಾವಾಗಲೂ ಕೂಡ ಹಾಗೆ ಅವರಿಗೆ ಸಂಬಂಧಪಟ್ಟಂತ ಕೆಲವು ಪಾಯಿಂಟ್ಸ್ಗಳು, ಅವ್ರು ಮಾಡಿದ ಕೆಲಸಗಳು ಇವೆಲ್ಲ ಹೇಳ್ಕೊಂಡು, ಮತ್ತೆ ಪದನಾಮ ಗೆಸ್ಟ್ಗಳದ್ದು ಅದು ವೆರಿ ಇಂಪಾರ್ಟೆಂಟ್, ಆ ಪದನಾಮಗಳಲ್ಲಿ ವ್ಯತ್ಯಾಸ ಆಗಿ ಏನೇನೂ ಆಗೋದೆಲ್ಲ ಇರ್ತದೆ, ಸೊ ಫೈನಲಿ ತುಂಬ ಪ್ರಾಬ್ಲಮ್ಸ್ ಆಗೋದೆಲ್ಲ ಕಂಡಿದ್ದೇವೆ ನಾವು. ಸೊ ಅದೆಲ್ಲ ಜಾಗ್ರತೆ ಮಾಡ್ಕೊಳ್ಬೇಕು ಅಂತ ನಾನು ಹೇಳೋದು ಮೇಡಮ್.
2: ತುಂಬಾ ಜಾಗ್ರತೆ, ಅದಕ್ಕೆ ತಯಾರಿ ಬೇಕೇ
3: ಬೇಕು.
2: ಆತಿಲ್ಲ. ಆಮೇಲೆ ಇನ್ನೊಂದು, ನೀವು ಆಗ ಹೇಳಿದ್ರಿ ನಿನ್ನೆ ಹೋದ ಕಾರ್ಯಕ್ರಮದಲ್ಲಿ ಅಜೆಂಡಾಗಳೇ ಕೊಟ್ಟಿಲ್ಲ, ಬಟ್ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತಲ್ದ ಅಂದ್ರೆ ನೀವು ಸಮಯವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್ ನೀವೀಗ ಹೋಗಿ ದೀಪ ಹಚ್ಚು ಉದ್ಘಾಟನೆ ಅಂತ ಹೇಳ್ತೀರಿ, ಅಲ್ಲಿ ಕಾಲ್ ದೀಪನೇ ಇಡ್ಲ. ಸೊ ಆಗ ಇನ್ನೊಂಥರ, ಮತ್ತೆ ಈಗ ಹೂ ಕೊಡುವರು ಯಾರ, ಹೂ ಕೊಡುದು ಇತ್ತ ಇಲ್ಲಿ ಅವರಲ್ಲಿ, ಪ್ರಾಸ್ತಾವಿಕ ಮಾತಾಡ್ತಾರ ಇಲ್ಲಿಯಾ, ಸೊ ಇಂಥದ್ದೆಲ್ಲ ಇರುತ್ತ. ಸೊ ಅದೆಷ್ಟು ಇಂಪಾರ್ಟೆಂಟ್, ಮೊದಲೇ ನಾವು ಆರ್ಗನೈಸರ್ ಜೊತೆಗೆ ಕಾಂಟ್ಯಾಕ್ಟ್ ಆಯ್ಕೊಂಡ್ ಒಂದ್ ವಾರ ಮುಂಚೆನೆ ಅವ್ರದ್ ಏನೆಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ ಗಳಿದಾವೆ, ಅವ್ರು ಎಂತ ಮಾಡ್ಕೊಂಡ್ರೆ ಅಂದ್ಕೊಂಡಿರ್, ಕೆಲವರಲ್ಲಿ ತುಂಬಾ ಕ್ರಿಯೇಟಿವ್ ಇಪ್ಪರಲ್ಲ, ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು, ಇವುಗಳ ಪ್ರಾಮುಖ್ಯತೆಯನ್ನ ಹೇಳಿ ಸರ್.
3: ಅಂತ ಸಮಯದಲ್ಲಿ ನಿಮ್ಗೆ ಸಿಗ್ಲೇ ಇಲ್ಲ, ಅಜೆಂಡಾ ಸಿಗ್ಲಿಲ್ಲ, ಹೋಗುಚ್ಚ ಕೊಡೋರು ಸಿಗ್ಲಿಲ್ಲ, ಇನ್ನೋಗ್ರೇಷನ್ ಯಾರಂತ ಗೊತ್ತಿಲ್ಲ, ಯಾವತ್ತೂ ಕೂಡ ವೇದಿಕೆಯ ಮುಂದೆ ನಿಂತ್ಕೊಂಡು ಕರಿಬೇಡಿ, ತಕ್ಷಣ ವೇದಿಕೆ ಹಿಂದಕ್ಕೆ ಕರೀರಿ. ಕರೆದು ಬಂದು 2 ನಿಮಿಷದಲ್ಲಿ ಮುಗಿಸ್ಬೇಕು, ತುಂಬ ಸ್ಪೀಡ್ ಇರಬೇಕು ಅಂತ, ಜಾಗ್ರತೆ ತುಂಬ ಸ್ಪೀಡ್ ಇರಬೇಕು. ವೇದಿಕೆ ಹಿಂದಕ್ಕೆ, ನಿನ್ನೆ ಹಾಗೆ ಮಾಡಿದೆ, ವೇದಿಕೆ ಹಿಂದಕ್ಕೆ ಕರೆದೆ, ಎಲ್ಲ ಬಂದರು, ಪಟ ಹೇಳಿದರು, ಪಟ ಬರ್ಕೊಂಡೆ. ಇಮಿಡಿಯೇಟ್ಲಿ ನಾವು ಅಂದ್ಕೊಂಡದೆಲ್ಲ ಆಯಿತು. ವೇದಿಕೆ ಮುಂದೆ ಹೋಗಿ ನಾವು ನೀನು ಬಾ ಏನು ಕತೆ ಇದು ಅಂತ ಹೇಳಿದ್ರೆ ಖಂಡಿತ ಅಭಾಸ ಆಗುತ್ತೆ. ಅದು ಲೈವ್ ಪ್ರೋಗ್ರಾಮಿಗೆ ಹೋದರೆ ತುಂಬ ಡೇಂಜರ್, ಏನು ಮಾಡ್ರೆ ಇವರು ಹೋಗಿದ್ದಾರೆ ಏನು ಕತೆ ಇವ್ರದ್ದು ಅಂತ ಹೇಳಿ ಜನ ಮಾತಾಡ್ತಾರೆ, ಬಿಟ್ಟರೆ ಅಲ್ಲಿ ಫ್ಯಾಕ್ಟ್ ಏನಾಗಿದೆ ಅದನ್ನು ಅಬ್ಸರ್ವ್ ಅಂತಿಲ್ಲ.
2: ಇನ್ನು ಕೆಲ ಸಂದರ್ಭ ಇರುತ್ತೆ ಅಂತಂದ್ರೆ ತಿಥಿಗಳ ಮಾತಾಡೋಕೆ ನಿಂತರೆ ಹೇಳುದೇ ಇಲ್ಲ, ಆಕ್ಚುಲಿ 1 ಗಂಟೆಯಲ್ಲಿ ಆ ಸಭಾ ಕಾರ್ಯಕ್ರಮ ಮುಗಿಬೇಕು, ಇನ್ನೊಂದು 5 ಜನ ಮತ್ ಮಾತಾಡೋಕಿದ್ರು, ಇವ್ರು ಮಾತಾಡೋಕ್ ಮೈಕ್ ಬಿಟ್ಟು ಬರ್ತಿಲ್ಲ. ಆಗ ನೀವೆಂತ ಮಾಡ್ತೀವಿ
3: ಆ ಸಮಯದಲ್ಲಿ? ಒಂದಿಷ್ಟು ಅಪ್ಸೆಟ್ ಆಗೋದು ಸ್ವಾಭಾವಿಕ, ಯಾಕಂದ್ರೆ ನೆಕ್ಸ್ಟ್ ಕಲ್ಚರಲ್ ಪ್ರೋಗ್ರಾಮ್ ಇದೆ, ಮತ್ತೆ ಅವ್ರು ರೆಡಿ ಆಗಿದ್ದಾರೆ. ಶಾಲಾ ಮಕ್ಕಳ ಕಾರ್ಯಕ್ರಮಕ್ಕಿಂತ ಹೋದ ಅನುಭವ ನಾ ಹೇಳುದು, ಆಯ್ತು 9:00 ಶಾಲಾ ಮಕ್ಕಳ ಕಾರ್ಯಕ್ರಮ ಸ್ಟಾರ್ಟ್, 11 ಗಂಟೆ ಯಾರು ಸ್ಟೇಜ್ ಮುಗ್ದಿಲ್ಲ. ಆ ಮಕ್ಕಳು ಸಣ್ಣ ಮಕ್ಕಳು, ಅಂಗನವಾಡಿಯೋ KGಯೋ, ತುಂಬಾ ಕಷ್ಟ ಆ ಸಮಯದಲ್ಲಿ. ಈಗ ಚೀಟಿ ಕೊಡೋದೆಲ್ಲ ಕಾಮನ್ ಅದು, ಬಟ್ ಮೊದಲೇ ಹೇಳಿಟ್ರು ಒಳ್ಳೇದು, ಸರ್ ಪ್ರೋಗ್ರಾಮ್ ಹೀಗಿದೆ ಬಟ್ ಮಕ್ಕಳು ತಯಾರಿಯಲ್ಲಿದ್ದಾರೆ, ಚುಟುಕಾಗಿ ಮಾತಾಡಿ, ಅಥವಾ ಸ್ಟಾರ್ಟಿಂಗಲ್ಲಿ ಒಂದು ಕಾಮನ್ ಆಗಿ ಒಂದು ಲೈನ್ ಹೇಳಿ ಬಿಡೋದು ಒಳ್ಳೆ. ನಾನು ಹೇಳ್ತೇನೆ ತುಂಬ ಲಾಂಗ್ ಇದ್ರೆ, ಸಮಯದ ಅಭಾವ ಇದೆ, ಟೈಮ್ ಇಸ್ ಮನಿ, ಹೊತ್ತೇ ಹಣ. ಸೊ ಈ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಜಾಸ್ತಿ ಇರುವುದರಿಂದ ಬಂದಿರುವ ಎಲ್ಲ ಅತಿಥಿಗಳು ಒಳ್ಳೆ ಮಾತಾಡುವ ಅತಿಥಿಗಳೇ ಆಗಿರ್ತೀರ. ಸೊ ಸಮಯದ ಅಭಾವ ಇರುವುದರಿಂದ ಎಲ್ಲ ಅತಿಥಿಗಳು ಶುಭ ಹಾರೈಸಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ಎಫೆಕ್ಟ್ ಆಗಬಹುದು. ಏನು
2: ಅದನ್ನ ಮೊದಲೇ ಚಂದದಲ್ಲಿ ಅವರಿಗೊಂದು ಸೂಚನೆ ಅಂತ ಹೇಳಿದ್ರೆ ಆಗ್ಲೇ ಆತಿಲ್ಲ. ಆಗ ಕೆಲವರು ನಾನು ಶುಭ ಹಾರೈಸ್ತೇನೆ ಅಂತ ಪಟ್ಟ ಕೂಕಂತ್ರ, ಇನ್ನು ಕೆಲವರು ನಾನು ಹೆಚ್ಚು ಮಾತಾಡೋದಿಲ್ಲ, ನಿರೂಪಕರ ಆಗಲೇ ಹೇಳಿರ ಪಟ್ಟ ಮುಗಿಸ್ಕಂದಳಿ ಅಂತೇಳಿ ಹೇಳಿ ಅವರು ಒಂದು 10-15 ನಿಮಿಷ ಮಾತಾಡುವರು ಅಲ್ದಾ. ಸೊ ಬಟ್ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಒಂದು ಫಾರ್ಮ್ಯಾಟ್ ಅಂತ ಇರುತ್ತೆ, ಸಭಾ ಕಾರ್ಯಕ್ರಮಗಳಾದಾಗ ಅದು ಜಾಸ್ತಿ. ಈ ಬೇರೆ ಕಲ್ಚರಲ್ ಆದಿದ್ದು ಇನ್ಫಾರ್ಮಲ್ ಆಗಿ ನೀವು ಎಂತ ಬೇಕಾದ್ರೂ ಮಾಡುಕ ಅಂತಹ ಒಂದು ಲಿಬರ್ಟಿ ನಿರೂಪಕನಿಗೆ ಇರುತ್ತೆ. ಈ ಸಭಾ ಕಾರ್ಯಕ್ರಮದ ಈ ಫಾರ್ಮ್ಯಾಲಿಟಿಗಳನ್ನ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀರಾ ಹೆಂಗೆ?
3: ಮಾಡ್ಲೇಬೇಕು ಮೇಡಮ್. ಈಗ ಸರ್ಕಾರಿ ಕಾರ್ಯಕ್ರಮ ಆದ್ರೆ ನಿಜವಾಗಿ ಅವರದು ರಾಜಕೀಯ ವ್ಯಕ್ತಿಗಳದ್ದು ಅದು ತುಂಬಾ ಇಂಪಾರ್ಟೆಂಟ್. ಯಾರ ಹೆಸರು ಫಸ್ಟ್ ಕರಿಬೇಕು, ಯಾರು ಸೆಕೆಂಡ್ ಕರಿಬೇಕು, ಎಲ್ಲಿ ಎಲ್ಲಿ ಯಾವ ಹೆಸರು ಬರಬೇಕು, ಪ್ರೋಟೋಕಾಲ್ ವೆರಿ ಇಂಪಾರ್ಟೆಂಟ್ ಅಲ್ಲಿ. ಸೊ ನಾಳೆಗೆ ಮೀಡಿಯಾ ಇದೆ, ಮುಂದೆ ಲೈವ್ ಇರುತ್ತೆ ಸಮ್ ಟೈಮ್, ಹಾಗಾಗಿ ಅದ್ರ ಬಗ್ಗೆ ತುಂಬಾ ಜಾಗ್ರತೆ ಮಾಡಬೇಕಾಗತ್ತೆ. ಇಷ್ಟೋ ಜಾಗ್ರತೆ ಮಾಡಿ ಹೋದರೂ ನಾವು ಏನು ಪ್ಲಾನ್ ಮಾಡ್ಕೊಂಡು ಹೋಗಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಆ ಗೆಸ್ಟ್ಗಳು ಬಂದಿರುವುದಿಲ್ಲ, ಅದೆಲ್ಲ ನಾವು ನೋಡಿದ ಅನುಭವಗಳಿದ್ದಾವೆ. ಸೊ ತುಂಬ ಆಯೋಜಕರ ಹತ್ರ ತುಂಬ ಕಾಂಟ್ಯಾಕ್ಟ್ ಇರಬೇಕು ಆ ಸಮಯದಲ್ಲಿ, ಅಂದಾಗ ಅದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆ.
2: ಹಾಗೆ ಇನ್ನೊಂದು ಸನ್ನಿವೇಶ ಬರುತ್ತೆ, ರಾಜಕೀಯ ಕಾರ್ಯಕ್ರಮಗಳಾದ್ರೆ ಅಥವಾ ಯಾವುದೇ ಕಾರ್ಯಕ್ರಮ ರಾಜಕೀಯ ನಾಯಕರು ಅಲ್ಲಿದ್ರೆ ಅವ್ರ ಟೈಮಿಗೆ ಬರೋದು, ಅವ್ರ ಮಾತಾಡಿ ಮಾತ್ರ ಹೋಗ್ಬೋದು. ಸೊ ಹಾಂಗಾಗಿ ನಾವು ಅದಕ್ಕೆ ಎಷ್ಟು ತಯಾರಿಯಲ್ಲಿ ಇರಕ್ಕ, ಈಗ ಅವ್ರು ಬತ್ತರ, ಅವ್ರು ಬಂದು ಅವ್ರನ್ನ ಕೂರ್ಸಕ್ ಸರಿಯತ್ತಿಲ್ಲ, ಅವ್ರು ಬತ್ತ ಇಲ್ಲಿ ಮಾತಾಡೋರು ಮಾತು ನಿಲ್ಲಿಸಿ ಅವ್ರನ್ನ ಸ್ವಾಗತ ಮಾಡ್ಕತ್ತ, ಕಡೆಗೆ ಅವ್ರನ್ನ ಕೂರಿಸಿ ಒಂದು ಹೂ ಕೊಡ್ಕತ್ತ, ಅದಾದ್ಮೇಲೆ ಮತ್ತವರೇ ಮಾತಾಡ್ಕ, ಅಂತದೊಂದು ಧಾವಂತ ಇರತ್ತೆ. ಅದ್ರಷ್ಟ್ರಲ್ಲಿ ನಿಮ್ಗೆ ಇಬ್ರು ನಂಗೆ ಆಲ್ರೆಡಿ ಈಗ ಹೋಯ್ಕ ಬೇರೆ ಕಡೆ ಪ್ರೋಗ್ರಾಮ್ ಇದೆ ಅಂತ ನಿಮ್ಮ ಹತ್ರ ಕೇಳಿರತ್ರ, ಇಂಥ ಸಂದಿಗ್ಧತೆಗಳಿರತ್ತ, ಅದನ್ನೆಲ್ಲ ನೀವು ಹೆಂಗ್ ಡಿಸೈಡ್ ಮಾಡ್ತೀನಿ?
3: ತುಂಬ ಇಂಪಾರ್ಟೆಂಟ್ ಪರ್ಸನ್, ಈಗ ಫಾರ್ ಎಕ್ಸಾಂಪಲ್ ಆಗಿ ಮಾನ್ಯ ಶಾಸಕರು ಅಥವಾ ಸಚಿವರು ಅವರು ಬಂದ್ರು, ಅವ್ರಿಗೆ ವೆರಿ ಇಂಪಾರ್ಟೆಂಟ್ ಇದೆ, ಅರ್ಜೆಂಟ್ ಇದೆ, ಹೋಗ್ಲೇಬೇಕು. ಬಟ್ ಆ ಟೈಮಲ್ಲಿ ಯಾವ ಉಳಿದ ಗೆಸ್ಟ್ಗಳಿದ್ದಾರೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಳ್ಳೇದು, ಸರ್ MLA ಬಂದಿದ್ದಾರೆ ತುಂಬ ಅರ್ಜೆಂಟ್ ಇದ್ದಾರೆ, ಅದ ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ ಕಾರ್ಯಕ್ರಮ ಅವ್ರದ್ದು, ಸೊ ನೀವು ಆಮೇಲೆ ಮಾತಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಸರಿ ಆಗಬಹುದೇನು. ಆಗಿದ್ದು ಇದೆ ಆಗದೇ ಇದ್ದದ್ದು ಇದೆ.
2: ಆಗದಿದ್ದಾಗ ಅವರ ಮುನಿಸು ನಿರೂಪಕರ ಮೇಲೆ. ಓಕೆ, ಹಾಗೆಯೇ ಎಷ್ಟೊಂದು ಸಂದರ್ಭದಲ್ಲಿ ನಾವು ಕೆಲವರು ಮಾತುಗಳನ್ನ ಕಟ್ ಮಾಡಿದ್ದೆ ಅಂದ್ರೆ ಟೈಮ್ ಆಯ್ತು ಅಂತ, ಆಗಲೂ ಅವರ ಮುನಿಸು ನಿರೂಪಕರ ಮೇಲೆ. ಆಕ್ಚುಲಿ ಆರ್ಗನೈಸರ್ ಹೇಳ್ತಾರೆ ಸಾಕು ಅದನ್ನ ಕಟ್ ಮಾಡಿಸಿ ಅಂತ ಹೇಳ್ತಾರೆ, ಯಾಕಂದ್ರೆ ಇಷ್ಟೊತ್ತಿಗೆ ಮುಗಿಸಿ ಇನ್ನೊಂದು ಕಾರ್ಯಕ್ರಮ ಇದೆ ಅಂತ ಹೇಳಿ. ಬಟ್ ನಿರೂಪಕರಿಗೆ ಅವ್ರಿಗೆ ಹೇಳದೆ ಇರ್ಲಿಕ್ಕೆ ಆಗಲ್ಲ,
3: ಹೇಳಲೇಬೇಕಾಗುತ್ತೆ.
2: ಸೊ ಇವರು ಮುನಿಸಿಕೊಳ್ಳುದು ನಿರೂಪಕರ ಮೇಲೆ, ಇಂತಹ ಸಂದರ್ಭಗಳು ಇದ್ದಾವೆ. ಅದೆಷ್ಟೊಂದು ಸಂದರ್ಭ ಇರುತ್ತೆ, ನೀವು ಹೋದಲ್ಲಿ ಸರಿಯಾದ ಕರೆಂಟು ಮೈಕು ಇಂತಹ ವ್ಯವಸ್ಥೆಗಳೇ ಇರಲ್ಲ. ನಾವೇನೋ ನಿರೂಪಣೆಗೆ ದೊಡ್ಡದಾಗಿ ತಯಾರಿ ಮಾಡ್ಕೊಂಡು ಹೋಗಿರ್ತೀವಿ, ಅಲ್ಲೋಗಿ ನೋಡಿದ್ರೆ ಎಂತವ್ ಇರುವುದಿಲ್ಲ. ಇನ್ನೊಂದು ಕೆಲವು ಸಂದರ್ಭಗಳಿರುತ್ತೆ, ಅಲ್ಲಿ ಪ್ರೇಕ್ಷಕರೇ ಇರುವುದಿಲ್ಲ. ಇಂತ ಸಂದರ್ಭಗಳು ಬಂದಿದಾವ ಲೈಫ್ ಅಲ್ಲಿ?
3: ಖಂಡಿತ ಮೇಡಮ್. ಸರ್, 2000 ಜನ ಸೇರ್ತಾರೆ, ಒಂದು ಅದ್ಭುತ ಕಾರ್ಯಕ್ರಮ. 200 ಜನ ಇಲ್ಲದೆ ಇರುವ ವೇದಿಕೆಗಳು ನೋಡಿದ್ದೇವೆ ನಾವು. ಸೌಂಡ್ ಮಟ್ಟಿಗೆ ಸೂಪರ್ ಸೌಂಡ್ ಅಂತ ಹೇಳ್ತಾರೆ, ಸೌಂಡ್ ಯಾರಿಗೂ ಕೇಳದೇ ಇರುವಂತ ಸೌಂಡು ನೋಡಿದ್ದೇವೆ ನಾವು. ಹಾಗಂತ ಅವ್ರನ್ನ ದೂರ್ತಾ ಇಲ್ಲ ನಾನು, ಬಟ್ ಇದೆಲ್ಲ ಆದ ಅನುಭವಗಳು. ನಾವು ನಮ್ಮ ನಿರೂಪಣೆ ಚೆನ್ನಾಗಿರಬೇಕು ಅಂದ್ರೆ ಸೌಂಡ್ ವೆರಿ ಇಂಪಾರ್ಟೆಂಟ್. ಅಷ್ಟು ಚಂದದ ಸೌಂಡ್ ಇದ್ರೆ 50% ಸಕ್ಸಸ್ ಅದು. ನಾನು ಯಾವಾಗ್ಲೂ ಕಾರ್ಯಕ್ರಮಕ್ಕೆ ಹೋಗುವ ಮೊದಲು ಕೇಳುದು, ಸೌಂಡ್ ಯಾರಿಗೆ ಹೇಳಿದ್ದೀರಾ ಸರ್, ಯಾರು ಸೌಂಡು ಇವರು, ಹಾ ರೆಡಿ. ಒಂದಿಷ್ಟು ಜನ ನಮ್ಮ ಕಾಂಟ್ಯಾಕ್ಟ್ ಪರಿಚಯದಲ್ಲಿದ್ದಾರೆ, ಗೊತ್ತಿದೆ ಅವ್ರಿಗೆ ನಾವು ಹೇಗೆ ಅಂತ ಗೊತ್ತಿದೆ. ಹಾಗೆ ಮಾಡ್ತಾರೆ. ಸೌಂಡ್ ಇಂಪಾರ್ಟೆಂಟು. ಪ್ರೇಕ್ಷಕ ಬಂಧುಗಳು ಅದೇ ಹೇಳಿದ್ನಲ್ಲ, ಹೇಳಲಿಕ್ಕೆ ಆಗುದಿಲ್ಲ ಮೇಡಮ್. ಅದು ಆ ಸಂದರ್ಭಕ್ಕೆ ಅನುಗುಣವಾಗಿ ಜೊತೆಯಾಗ್ತಾರೆ. ಸಭಾ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಹೋಗೋಣ, ಯಕ್ಷಗಾನ ಅಲ್ವಾ ಅಥವಾ ಕಲ್ಚರಲ್ ಪ್ರೋಗ್ರಾಮ್ ಅಲ್ವಾ, ಆ ಮೈಂಡ್ ಸೆಟ್ ಇದ್ದವರು ಇರ್ತಾರೆ. ಸೊ ಇದೆಲ್ಲ ನೋಡಿದ್ದೇವೆ.
2: ಸಂದರ್ಭಗಳು ಹೆಂಗಿರತ್ ಕೇಳಿದ್ರೆ, ಆ ನೀವೊಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಬಂದವರು ಗುರುತಿಸುವಿಕೆ ಅಂತ ಇರುತ್ತೆ. ಆಕ್ಚುಲಿ ಗುರುತಿಸುವಿಕೆ ಬಹಳ ಕಷ್ಟ ಅಂತ ನನಗೂ ಅನ್ಸೋದು. ಅವ್ರ ಸರಿ ಹೆಸರು ನಮಗ್ ಸರಿ ಗೊತ್ತಿರ್ತಿಲ್ಲ, ಇವ್ರು ಬಿಡಬೇಕೆ ಒಂದು ಹೇಳಿ, ಅವರ ಡೆಸಿಗ್ನೇಷನ್ ಎಂತದ್ದು ಅದು ಸಮ ಗೊತ್ತಿರ್ತಿಲ್ಲ. ಇವರಿಗೂ ಆ ಕಾರ್ಯಕ್ರಮಕ್ಕೂ ಆ ಕಾರ್ಯಕ್ರಮ ಸಂಯೋಜಕರಿಗೂ ಎಂತ ಸಂಬಂಧ ಅದು ಗೊತ್ತಿರ್ತಿಲ್ಲ. ಇಂತ ಸಂದಿಗ್ಧತೆಗಳನ್ನ ಹೆಂಗ್ ನಿಭಾಯಿಸ್ತ
3: ಆಗಿದೆ ಅಂತ ಸಾಕಷ್ಟು ಆಗಿದೆ. ಒಂದು 8 ಜನ ಹೆಸರನ್ನ ಕೊಟ್ರು, ಆಮೇಲೆ ಆಯೋಜಕರ ಸುದ್ದಿ ಇಲ್ಲ, ಇಲ್ಲೆಲ್ಲೋ ಇರ್ತಾರೆ, ಬಂದಿದ್ದಾರೆ, ಲಾಸ್ಟ್ಗೆ ಹೆಸರೇ ಹೇಳಿಲ್ಲ ಅನ್ನೋದು ಕೂಡ ಬರಬಾರ್ದಲ್ಲ. ಸೊ ತುಂಬಾ ಜಾಗ್ರತೆ ಮಾಡ್ತೇವೆ ನಾವು. ಇಲ್ಲ, ಪ್ರೋಗ್ರಾಮ್ ಮುಗಿಯುವ ತನಕ ಗುರುತಿಸುವುದೇ ಮುಗಿಯುವುದಿಲ್ಲ ಮೇಡಮ್. ಸ್ವಾಗತ ಭಾಷಣ ಆಯ್ತು, ಎಲ್ಲ ಆಯ್ತು, ಧನ್ಯವಾದ, ಆದ್ರೂ ಗುರುತಿಸುವುದು ಮುಗಿಯುವುದಿಲ್ಲ. ಆ ತರ ಆಗಿದ್ದು ಉಂಟು. ನಾನು ಹೇಳೋದು ಇಷ್ಟೇ, ತುಂಬಾ ಜಾಗ್ರತೆ ಮಾಡ್ಬೇಕು ಆ ಟೈಮಲ್ಲಿ ಎಲ್ಲ. ಅವ್ರ ಮೈಂಡಲ್ಲಿ ಇದೆ, ಹಾ ನಾನು ಬಂದಿದ್ದೇನೆ, ಗುರುತಿಸ್ತಾರೆ ಇವರು ಅಂದದ್ದು ಇರ್ತದೆ. ನಾವು ಗುರುತಿಸದೇ ಇದ್ರೆ ಅವ್ರು ಬೇರೆ ಯಾರ ಮೇಲೆ ಹೊರೆ ಹಾಕೋದಿಲ್ಲ, ಗುರುತಿಸ್ತಿಲ್ಲ ಇವರು ಅಂತ. ನಮ್ಗೆ ಅವ್ರು ಯಾರು ಏನು ಗೊತ್ತೇ ಇರುವುದಿಲ್ಲ, ನಿರೂಪಕರ ಮೇಲೆ ಬರೋದದು. ಸೊ ತುಂಬಾ ಜಾಗ್ರತೆ ಮಾಡಲೇಬೇಕಾಗತ್ತೆ.
2: ಮತ್ತೆ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದು,
3: ಹೌದು.
2: ಈಗ ಎಷ್ಟೊಂದು ಸಂದರ್ಭದಲ್ಲಿ ಪಟ ಪಟ ಬಂದಿರ್ತಾರೆ, ಅಲ್ಲಿ ಬಂದು ಕೂಕೊಂಡಾಯ್ತು ಎಂದ ಇವ್ರ ಹೆಸರು ಹೇಳಿ ನಮ್ ಬರ್ಕಂ ಪುರ್ಸತಿಲ್ಲ, ಆ ಹೊತ್ತಿಗೆ ನೆನ್ಪಿರತ್ತೆ ಮೈಂಡಲ್ಲಿ. ಇನ್ನೊಂದು 5 ನಿಮಿಷ ಆಪತ್ತಿಗೆ ಇನ್ನೊಂದು ಹೊತ್ತು ಹೆಸರು ಮಂಡಿಗೆ ಬಂದು ಆ ಹೆಸರು ಮರ್ತು ಹೊತ್ತ, ಅದು ಗಣೇಶನ ಸುರೇಶನ ರಮೇಶನ ಯಾವ ಹೆಸರು ಗೊತ್ತಿಲ್ಲ. ಸೊ ಈ ಅಂತ ಸಂದರ್ಭಗಳು ಬಂದಿದ್ವ ನಿಮ್ಮ ಲೈಫ್?
3: ಅಯ್ಯೋ, ಗೆಸ್ಟ್ಗಳು 8 ಸರ್, 8 ಜನ ಗೆಸ್ಟ್, ಮತ್ತೆ ಯಾರು ಇಲ್ಲ, 15 ಜನ ಗೆಸ್ಟ್. ಆ ಹೆಸರು ಇಲ್ಲ, ರೆಸಿಗ್ನೇಷನ್ ಇಲ್ಲ, ಹೆಸರು ಕರೀರಿ ಅಂತಾರೆ, ಅವ್ರು ಬಂದು ಕೂತ್ಕೊಳ್ತಾರೆ, ಅವ್ರು ಮಾತಾಡ್ತೇ ಅಂತಾರೆ. ಆ ಸಮಯಗಳು ಬಂದಾಗ ಆ ಸ್ಪಾಟಲ್ಲಿ ರೆಡಿ ಆಗೋದಿತ್ತಲ್ಲ, ಸಿಟ್ಸಿಟ್ ಬರುತ್ತೆ ಸಮಟೈಮ್. ಯಾಕಂದ್ರೆ ಕ್ಲಿಯರ್ ಆಗಿ ಆಯೋಜಕರು ಕೊಟ್ಟಿರೋದಿಲ್ಲ ಮಾಹಿತಿಯನ್ನು. ಪದನಾಮ ಹೇಳದೇ ಇದ್ರೆ ನನ್ನ ಪದನಾಮ ಹೇಳಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ನಿಭಾಯಿಸ್ಕೊಂಡು ಹೋದ್ರೆ ಯಶಸ್ವಿ ನಿರೂಪಕ ಆಗತ್ತೆ, ಆಗುದಿಲ್ಲ ಅಂತಿಲ್ಲ. ಹಾ, ಅದು ಇಂಪಾರ್ಟೆಂಟ್. ಸ್ಪಾಟಲ್ಲಿ ಏನ್ ಮಾಡ್ತೇವಲ್ಲ, ನಾವೇನೇ ಬಯಾಟ್ ಮಾಡಿಕೊಂಡು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಹೋದ್ರೆ ನನ್ನ ಪ್ರಕಾರ ಅದು 100% ಫುಲ್ಫಿಲ್ ಆಗುದೇ ಇಲ್ಲ. ಆ ಟೈಮ್ ಅಲ್ಲಿ ಮಾಡೋದು ವೆರಿ ಇಂಪಾರ್ಟೆಂಟ್.
2: ಹಂಗೆ ನರ್ವಸ್ ಆಗಿದೆ, ನಗು ಮೊಗದಲ್ಲಿ ಮ್ಯಾನೇಜ್ ಮಾಡೋದು ಕೂಡ ಎಷ್ಟೋ ನಿರೂಪಕರಲ್ಲಿ ಲಾಯ್ಕ್ ಮಾತಾಡ್ತಾರೆ, ಲಾಯ್ಕ್ ನಿರೂಪಣೆ ಮಾಡ್ತಾರೆ. ಎಲ್ಲರಿಗೂ ಆ ನಿರೂಪಕ ಬೇಕು ಅಥವಾ ನಿರೂಪಕಿ ಬೇಕು, ಅವರೇ ಬೇಕು. ಅದೇ ಧರ್ಮಕ್ಕೆ ಬಂದ್ ಮಾಡಿಕೊಟ್ರೆ ಅಡ್ಡಿಲ್ಲ ಮಗಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಅನುಭವ?
3: ಕುಯಂಪ್ರವರು ಮಾತನ್ನ ಹೇಳಿದ್ರು ಮೇಡಮ್, ಬೆಳೆದು ಬೆಳೆಸುವುದು ಗೆಲುವು ಅಂತ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಒಂದು ಹಂತಕ್ಕೆ ಗುರುತಿಸಿಕೊಳ್ಳುವ ಟೈಮ್ ವರೆಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡುವ. ಯಾಕಂದ್ರೆ ನಿದ್ದೆ ಬಿಟ್ಟು, ಮನೆ ಬಿಟ್ಟು, ಫ್ಯಾಮಿಲಿ ಬಿಟ್ಟು ರಾತ್ರಿ 2-3 ಗಂಟೆವರೆಗೆ ನಾವು ನಿರೂಪಣೆ ಮಾಡ್ಲಿಕ್ಕೆ ಹೋದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿದ್ರೆ ನಮ್ಮ ಒಂದು ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಅರ್ಥ. ನಿಜ ಹೇಳ್ತೇನೆ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಹಾಗೆ ಆಗಿದೆ. ನಾನು ಹೇಳೋದಿಷ್ಟೇ, ನಿರೂಪಕರಿಗೆ ಒಂದು ಒಳ್ಳೆಯ ಸಂಭಾವನೆ ಕೊಡಿ, ತುಂಬಾ ಅಂತ ನಾನು ಹೇಳ್ತಾ ಇಲ್ಲ, ಸಂಭಾವನೆ ಕೊಡಿ. ಫ್ರೀಯಲ್ಲಿ ಬನ್ನಿ ಮಾಡಿ, ಆ ಕಾಲ ಹೋಗಿದೆ. ನನ್ನ ಪ್ರಕಾರ ಅದು ಕಷ್ಟ. ನಾವೆಲ್ಲ ಬೆಳೆಯುವ ಟೈಮಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿದ್ದೇವೆ. ಇವತ್ತು ಯಾಕಂದ್ರೆ ನಮ್ಮ ವರ್ಕ್ ಬೇಕಾದಷ್ಟಿದೆ. ಮತ್ತೆ ನಿರೂಪಣೆ ನಮ್ ಪ್ರವೃತ್ತಿ ಮೇಡಮ್, ನಾನೊಬ್ಬ ಉಪನ್ಯಾಸಕ, ನಾನು ಅದನ್ನೇ ಮಾಡ್ಕೊಂಡು ಹೋಗುವುದಲ್ಲ, ಇದ್ರ ಜೊತೆಗೆ ಬೇರೆ ಬೇರೆ ವರ್ಕ್ಗಳಿದ್ದಾವೆ. ಸೊ ಕಂಪೇರ್ ಮಾಡಿದ್ರೆ ಸಂಭಾವನೆ ಇಲ್ಲದೆ ಇದ್ರೆ ಅದು ನಮ್ಮ ಮಾತುಗಳಿಗೆ ಅಥವಾ ಇದಕ್ಕೆ ಬೆಲೆ ಇಲ್ಲ ಅಂತ ಅರ್ಥ. ಸೊ ಬೇಕೇ ಬೇಕು ಸಂಭಾವನೆ, ಅದೇ ಲೈಫ್ ಅಲ್ಲ
2: ಬಟ್ ಬೇಕು.
3: ಈಗ ವೃತ್ತಿಪರ ನಿರೂಪಕರಿದ್ದಾರೆ, ಲೈಫ್ ಅದೇ ಇರುತ್ತೆ, ಅವರು ಅವರು ಇದೇ ಬೇರೆ, ಬಟ್ ನಮ್ಮದೆಲ್ಲ ಇದೇ ಬೇರೆ ಹಾಗೆ.
2: ಸೊ ಆದ್ರೆ ಸಂಭಾವನೆ ಬೇಕು
3: ಬೇಕು,
2: ಅದ್ರ ಬಗ್ಗೆ ಸ್ವಲ್ಪ ಭಾವನೆ ನಿಮ್ಮಲ್ಲೂ ಇರಲಿ ಕರೆಯುವಾಗ. ಅವ್ರು ಅವ್ರ ಪಾಪದವ್ರ ಮರೆ, ಅವ್ರು ಅಡ್ಡಿಲ್ಲ, ಅವ್ರು ಹಾಗೆ ಒಂದ್ ಮಾಡ್ತಾರೆ, ನೀ ಕರೆ ಅಡ್ಡಿಲ್ಲ ಅಂತ. ಇವ್ರ ಪಾಪ ಇವ್ರ ದಾಕ್ಷಿಣ್ಯಕ್ ಬಿದ್ದು ಅವ್ರು ನಮ್ ಕೂತಿತ್ತಲ್ಲ ಅಂತ ಹೇಳ್ಕೊಂಡು ಈ ದಾಕ್ಷಿಣ್ಯದೊಳಗಿತ್ತಲ್ಲ ಹೋಯ್, ಇವ್ರ ಟೈಮ್, ಇವ್ರ ಎನರ್ಜಿ, ಇವ್ರದ್ದು ಕಾರ್ ಇದು ಪೆಟ್ರೋಲ್ ಇಲ್ಲಿ ಮನೆಗ್ ಬೈಸ್ಕೊಂಡ್ ಎಲ್ಲಾ ಸೇರ್ಕೊಂಡ ಕಡೆಗೆ ಎಂತ ಕ್ವಾದ್ನೋದಕ್ಕಂತ
3: ಅನ್ನಿಸ್ಬಾರ್ದು.
2: ಹಾಗೆ ಇನ್ನೊಂದು ಕೇಳೋದಾದ್ರೆ, ಈ ನಿರೂಪಣೆ ಅನ್ನೋದನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಚಂದದಲ್ಲಿ ಹೇಳ್ಕೊಡುದಾರೆ. ಯಾಕಂದ್ರೆ ಈ ಶಾಲಾ ದಿನಗಳಲ್ಲಿ, ಕಾಲೇಜು ದಿನಗಳಲ್ಲಿ ಅವ್ರಿಗೆ ವೇದಿಕೆಗಳನ್ನ ಕೊಟ್ಟರು ಅವ್ರು ತುಂಬಾ ಚಂದ ಬೆಳೀತಾರೆ, ತುಂಬಾ ಚೆನ್ನಾಗಿ ಬೆಳೀತಾರೆ. ಅದು ಸ್ಟಾರ್ಟ್ ಮಾಡ್ಬೇಕಾಗಿರೋದು ಆಕ್ಚುಲಿ ಅಲ್ಲೇ, ಮಕ್ಕಳ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅಲ್ಲಿಂದ ಬೆಳೆಯುತ್ತೆ. ನಾವು ಹೆಂಗ್ ಮಾಡ್ಲಿಕ್ಕೆ
3: ಮೇಡಮ್, ನಾನು ಪ್ರೇರಣಾ ಯೂಟ್ಯೂಬ್ ಚಾನೆಲ್ ಅಂತ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದೆ. ಯಾವಾಗ ಕೊರೋನಾ ಟೈಮಲ್ಲಿ 2 ಇಯರ್ಸ್ ಕಂಟಿನ್ಯೂ ರನ್ ಮಾಡಿದ್ದೆ, ಬರೀ ನಿರೂಪಣೆ, ಮಕ್ಕಳಿಗೆ ನಿರೂಪಣೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು, ಒಂದಿಷ್ಟು ವೇದಿಕೆಯನ್ನು ಒದಗಿಸಿಕೊಟ್ಟೆ. ಆ ಮಕ್ಳು ಇವತ್ತು ಇಂಜಿನಿಯರ್ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು CA ಮಾಡ್ತಾ ಇದ್ದಾರೆ, CS ಮಾಡ್ತಾ ಇದ್ದಾರೆ, ಅದ್ಭುತ ನಿರೂಪಕರು ಆದವರು ಇದ್ದಾರೆ. ಆ ಖುಷಿ ನನಗಿದೆ.

0: ಅಂಡ್ ಕಾಲೇಜಸ್ ಎಂತಕ್ಕಂದ್ರೆ ಮಕ್ಕಳಿಗದು ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡುತ್ತೆ, ಅವರ ಕಮ್ಯುನಿಕೇಶನ್ ಅನ್ನ ಇಂಪ್ರೂವ್ ಮಾಡುತ್ತೆ. ನಾಳೆ ಅವರಿಂದ ಯಾವ ಲೆವೆಲ್ಗೂ ಅದರಿಂದ ಹೋಗ್ಬಹುದು. ಯಾಕಂದ್ರೆ ನಾವುಗಳು ಕೂಡ ಕಾಲೇಜ್ ದಿನಗಳಲ್ಲಿ ಆ ವೇದಿಕೆಯನ್ನ ಬಳಸಿಕೊಂಡಿದ್ದಕ್ಕೆ ಇವತ್ತಿಲ್ಲಿ ಇಷ್ಟಪ್ಪ ಮಾತಾಡ್ತಿರ್ಬೋದು.
1: ಹಾಗಾಗಿ
0: ಕಾನ್ಫಿಡೆನ್ಸ್ ಬಂದದ್ದೇ ಆ ವೇದಿಕೆಗಳಿಂದ. ಅದನ್ನ ಮಕ್ಕಳಲ್ಲಿ ಇದು ಮಾಡಿ ನಮ್ಮಲ್ಲಿ ಹೆಚ್ಚಿನ ಕಡೆ ಎಂತ ಅಂದ್ರೆ ಯಾರೋ ಒಬ್ಬರು ನಿರೂಪಕರು ಲೈಕ್ ಮಾತಾಡ್ತಾರೆ, ಅದು ಯಾವ್ದು ಸ್ಟೂಡೆಂಟ್ ಇರ್ಬೋದು ಇಲ್ಲ ಯಾವ್ದು ಲೆಕ್ಚರರು ಅಥವಾ ಟೀಚರ್ ಇರ್ಬೋದು, ಅವರಿಗೆ ಕೊಡು, ನೀವೇ ಮಾಡಿ ನೀವೇ ಮಾಡಿ ನೀವೇ ಮಾಡಿ. ಹಂಗಲ್ಲ, ಅಲ್ಲಿ ಬೇರೆ ಪ್ರತಿಭೆಗಳು ಸುಮಾರು ಜನ, ಒಂದ್ ಸ್ವಲ್ಪ ಎಕ್ಸ್ಪ್ಲೋರ್ ಕೂಡ ಮಾಡ್ಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಅಂತ ಹೇಳುದು. ಅಲ್ಲಿ ಈಗ ಒಂದ್ ಕಾರ್ಯಕ್ರಮಕ್ಕೆ ಹೋಯ್ಕರ ಒಂದ್ ಗಾನ ಅಂಗಿ ಹಾಕೋ ಹೋಯ್ಕಲ್ಲ ಮಾರ್ರೆ, ಅದನ್ನೆಲ್ಲ ನೀವು ಅದಕ್ಕೆ ಇಷ್ಟು ಗಮನ ಕೊಡೋದು ಮುಖ್ಯ.
1: ಮೇಡಮ್, ಡ್ರೆಸ್ ಕೋಡ್ ವೆರಿ ಇಂಪಾರ್ಟೆಂಟ್. ನಿರೂಪಕರಿಗೆ ಸ್ವಲ್ಪ ಗುರ್ತಿಸ್ಕೊಂಡಿದ್ದಾನೆ ಅಂದ್ರೆ ಡ್ರೆಸ್ ಕೋಡ್ ಇಂಪಾರ್ಟೆಂಟ್. ಇವತ್ತು ಈ ಶರ್ಟ್ ಹಾಕೊಂಡು ಹೋದ್ರೆ ನೆಕ್ಸ್ಟ್ ಹೋದ್ರೆ ಮೊನ್ನೆನು ಈ ಶರ್ಟ್ ನೋಡಿದಂಗಿತ್ತು ಅನ್ನುವರು ಇದ್ದಾರೆ. ಬ್ಲೇಜರ್ಗಳು, ದೊಡ್ಡ ಪ್ರೋಗ್ರಾಮಿಗೆಲ್ಲ ಹೋದಾಗ ಬ್ಲೇಜರ್ಗಳು, ಓವರ್ ಕೋಟ್ಗಳು, ಒಳ್ಳೆ ಶರ್ಟ್ಗಳು, ಡಿಸಿಪ್ಲಿನ್ ಇರ್ತಕ್ಕಂತಹ ಡ್ರೆಸ್ ಕೋಡ್ ಇದ್ರೆ ಇನ್ನು ಆ ಕಾರ್ಯಕ್ರಮನೂ ಚೆನ್ನಾಗುತ್ತೆ ಮತ್ತೆ ಗುರ್ತಿಸಿಕೊಳ್ಳಿಕ್ಕೂ ಈಸಿ ಅಂತ ಹೇಳಿ
0: ನಮ್ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಚಂದ ಕಾಣ್ತಿದ್ದೋ ಅನ್ನೋದು. ಹಾಗೆ ನೀವು ಆಗ ಹೇಳಿದ್ರಿ ಪ್ರೊಫೈಲ್ ಅಂದ್ರೆ ಪಿಪಿಟಿ ಅಲ್ಲಿ ಎಲ್ಲ ನಿರೂಪಕರಿಗೆ ಇದೆ ಒಂದ್ ಸಮಸ್ಯೆ, ಫೋಟೋ ಎಲ್ಲ ಸುಮಾರು ತೆಗ್ದಿರ್ತಾರೆ, ಹೋಗಿ ಬಂದ ಮೇಲೆ ಆ ಫೋಟೋ ತಕೊಂಡ್ಕಲ್ಲ, ಅದನ್ನ ಹೆಂಗ್ ತಕೊಂಡ್?
1: ಅಯ್ಯೋ ಮೇಡಮ್, ಇದು ನಿಜ ಹೌದು, ಕಳಿಸ್ತೇನೆ ಸರ್, ನಾಳೆ ಪಕ್ಕ ಕಳಿಸ್ತೇನೆ. ಕೀಡಿ ಕೀಡಿ ಕೀಡಿ ಕೀಡಿ ಯಾವತ್ತೋ ಫೋಟೋ ಬರ್ತದೆ, ಎಲ್ಲ ಮುಗ್ದಿದೆ ಆವಾಗ, ಯೂಸ್ ಇಲ್ಲ. ಒಂದು ಕ್ರೇಜ್ ಎಲ್ಲರಿಗೂ ಇದ್ದೇ ಇರುತ್ತಲ್ಲ ಮೇಡಮ್. ನಾನು ಇಷ್ಟುವರೆಗೆ ಏನು ನಿರೂಪಣೆ ಮಾಡಿದ್ದೆ ನಂಗೆ ಗೊತ್ತು, ಒಂದಿಲ್ಲ ಒಂದು ದಿವಸ ಮುಂದೆ ಯೂಸ್ ಆಗಬಹುದು ಅಂತ ಅಂದುಕೊಂಡು ಸಾಧ್ಯ ಆದಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವತ್ತು ಪ್ರೋಗ್ರಾಮ್ ಅದು ಇವತ್ತು ಸಿಗದೆ ಇದ್ರು ಸಾಧ್ಯ ಆದಷ್ಟು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ.
0: ಅದು ನಿಮಗೆ
1: ಪ್ಲಸ್, ಅದು
0: ಪ್ಲಸ್ ಆಯ್ತು ಮೊನ್ನೆ.
1: ಹಾ, ಮೊನ್ನೆ ನಿಜವಾಗಿ ನಿಜವಾಗಿ ಪ್ಲಸ್ ಆಯ್ತು.
0: ನಿರೂಪಣ ರತ್ನ ರಾಜ್ಯ ಪ್ರಶಸ್ತಿ ಒಪ್ಪಕದು, ಅದು ಒಂದು ಕಾರಣ ಆಯ್ತು.
1: ಹೌದು,
0: ನೀವು ಅದು ಇಟ್ಕೊಂಡ್ರೆ ಇದ್ರೆ ನೀವು ಎಲ್ಲಿಂದ ಪಿಪಿಟಿ ಎಲ್ಲ ಮಾಡಿ ಒಂದು ಪ್ರೊಫೈಲ್
1: ಮಾಡಿ? ಕಷ್ಟ ಕಷ್ಟ
0: ಅಲ್ದಾ? ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತ್ರಿ. ಹಿಂಗ ಇಷ್ಟೆಲ್ಲ ಆಪತ್ತಿಗೆ ಈ ನಿರೂಪಣೆ ದಿನವೇ ಗಂಟ್ಲು ಕೆಟ್ಟರೆ, ಸ್ವರ ಹೊರ ಕೆಮ್ಮು ಶುರು ಆದ್ರೆ, ಈ ಸಮಸ್ಯೆ ಈ ಮಾತುಗಾರರಿಗೆ ಮತ್ತೆ ನಿರೂಪಕರಿಗೆ ಬಹಳಷ್ಟು ಅಮೂಲ್ಯ ಅನ್ಸೋದು ಅವರ ಧ್ವನಿ ಮತ್ತೆ ಮಾತು. ಸೊ ಇದನ್ನೆಲ್ಲ ಹೇಗೆ ಕಾಯ್ದಿಟ್ಟುಕೊಳ್ಳುವುದು?
1: ಏನ ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ಹೇಳ್ತಾರೆ, ಮನೆ ಮದ್ದು ಅಂತ ಹೇಳ್ತಾರೆ, ಅದೆಲ್ಲ ಈ ಕಾಳುಮೆಣಸು ಗೊತ್ತುಂಟಲ್ಲ ಅದೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಕೊಂಡು ಹೆಂಗಾರು ಮಾಡಿ ಮ್ಯಾನೇಜ್ ಮಾಡ್ಬೇಕು. ಯಾಕಂದ್ರೆ ಇವತ್ ಸಂಜೆ ಪ್ರೋಗ್ರಾಮು, ಇವತ್ತು ಬೆಳಿಗ್ಗೆ ನಂಗೆ ತುಂಬ ಟೈರ್ಡ್ ಆಗಿದೆ ಅಥವಾ ಆಗ್ತಾ ಇಲ್ಲ ಅಂದ್ರೆ ಮೊದಲ ವ್ಯವಸ್ಥೆ ಸ್ವಲ್ಪ ಕಷ್ಟ ಅವರಿಗೆ. ನಮ್ಮ ನಂಬ್ಕೊಂಡಿರ್ತಾರೆ ಪಾಪ,
0: ಹೌದು
1: ನಮ್ಮ ನಂಬ್ಕೊಂಡಿರ್ತಾರೆ. ಸೊ ಏನಾದ್ರೂ ಮಾಡಿ ಮ್ಯಾನೇಜ್ ಮಾಡಲೇಬೇಕು, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ ಒಂದು ವೀಕ್ ಇದೆ, ಒಂದು ವಾರ ಇದೆ, 4-5 days ಇದೆ ಅಂದ್ರೆ ಏನೋ ಅದು ಬದಲು ವ್ಯವಸ್ಥೆ ಅಥವಾ ನಮ್ಗೆ ಸರಿ ಆಗುತ್ತೆ ನಾಳೆ ಬರ್ತೆ ಅಂತ ಹೇಳ್ಬೋದು, ಅದೆಲ್ಲ ಆಗಿದ್ದುಂಟು. ಸೊ ನಾವು ಅದನ್ನ ಹೆಲ್ತ್ ಕಡೆನೂ ಕೂಡ ಗಮನ ಕೊಡ್ಬೇಕು ಮೇಡಮ್,
0: ತುಂಬಾ ಕೊಡ್ಬೇಕು.
1: ಹೌದು,
0: ಸ್ವರ ಧ್ವನಿ ಕೈ ಕೊಡ್ದಿದ್ದಾಗ ಕೈ ಹಿಡಿದು
1: ನಡೆಸಬೇಕಾಗುತ್ತೆ.
0: ಮತ್ತೆ ಟೈಮ್ಗೆ ರೀಚ್ ಆಗೋದು, ಪಂಕ್ಚುಯಾಲಿಟಿ ಫಾರ್ ನಿರೂಪಕ, ನಿರೂಪಕ ಹೌ ಇಂಪಾರ್ಟೆಂಟ್ ಇಟ್ ಇಸ್.
1: 8 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ 7:30 ಹೋಗಿ ರೀಚ್ ಆಗೋದಲ್ಲ, 1 ಗಂಟೆ ಮೊದ್ಲಾರು ಹೋಗ್ಬೇಕು. ಯಾಕಂದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು 9 ಗಂಟೆಗೆ ಮಾಡ್ಲಿ, ಅವರು 10 ಗಂಟೆಗೆ ಮಾಡ್ಲಿ, ಅವ್ರು ಹಾಕಿದ್ರು ಟೈಮ್ 8 ಗಂಟೆಗೆ. 1 ಗಂಟೆ ಮೊದಲು ಹೋದ್ರೆ ಒಂದಿಷ್ಟು ಕಂಟೆಂಟ್ಗಳು ಅಥವಾ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಥವಾ ಇನ್ನೂ ಇನ್ಫಾರ್ಮೇಶನ್ ತಗೊಳ್ಳಿಕ್ಕಾಗುತ್ತೆ. ಹಾಗಾಗಿ ಇನ್ ಟೈಮಿಗೆ ಹೋಗೋದಕ್ಕಿಂತ ಬಿಫೋರ್ ಹೋಗಿ ನಾವು ರೆಡಿ ಆಗೋದು ತುಂಬಾ ಒಳ್ಳೇದು. ಅಲ್ಲಿ ಜನ ಇರ್ಲಿ ಇಲ್ಲದೆ ಇರ್ಲಿ ಇಂಪಾರ್ಟೆಂಟ್. ಹೌದು,
0: ಕೆಲವೊಂದು ಸ್ಟೇಜ್ ಅಲ್ಲಿ ಸ್ವಯಂ ಸೇವಕರೇ ಇರೋದಿಲ್ಲ, ಸನ್ಮಾನ ಕುರ್ಚಿ ತಕೊಂಡು ನಾವ್ ಹಿಡ್ಕತ್ತ, ಇಲ್ಲ ಯಾರ ಬಂದ್ರೆ ಎಕ್ಸ್ಟ್ರಾ ಎಂತ ಮಾಡುದು, ಟೈಮ್ ಇಲ್ಲ ಮತ್ತೆ ತಕೊಂಡು ಕುರ್ಚಿ ಇಡ, ಆ ಡಯಾಸ್ ತೆಗ್ದು ಆಚೆಗಿಡ, ಪೋಡಿಯಂ ಅನ್ನು ತೆಗ್ದು ಈಚೆಗಿಡ, ಆಚೆಗಿಡ. ಸೊ ಇಂಥದ್ದೆಲ್ಲ ನೀವು ಮಾಡಿದ್ರೆ
1: 100% ಮೇಡಮ್, ಎಷ್ಟೋ ವೇದಿಕೆಯಲ್ಲಿ ಸನ್ಮಾನಕ್ಕೆ ಅನೌನ್ಸ್ ಮಾಡುದು ನಾನೇ, ಕುರ್ಚಿ ಇಡುದು ನಾನೇ ಆಗಿದೆ, ಅದೆಲ್ಲ ಅನುಭವಗಳಾಗಿದೆ.
0: ಯಾಕಂದ್ರೆ ನಾನು ಈ ಕಾರ್ಯಕ್ರಮದ ನಿರೂಪಕ ಒಂದು ಜಾಬ್ ಇಟ್ಕೊಂಡ್ರೆ
1: ಸಾಧ್ಯ ಇಲ್ಲ ಮೇಡಮ್ ಅಲ್ಲಿ. ಮತ್ತೆ ನಾನು ಪ್ರತಿ ಪ್ರೋಗ್ರಾಮಿಗೆ ಹೋದಾಗ, ಎಸ್ಪೆಷಲಿ ಯುವಕ ಮಂಡಲದ ಕಾರ್ಯಕ್ರಮಗಳಿಗೆ ಹೋದಾಗ, ಯುವಕರಿಗೆಲ್ಲ ಒಂದು 5 ನಿಮಿಷ ನಾನು ಮಾತಾಡಿಸ್ದೆ, ಇಲ್ಲಿ ನೋಡಿ ಈ ತರ ಮಾಡಿದ್ರೆ ಈ ಪ್ರೋಗ್ರಾಮ್ ಚಂದ ಬರ್ತದೆ, ಒಂದ್ ಸ್ವಲ್ಪ ರೆಡಿಯಾಗಿ ಆಯ್ತಾ ಅಂತ ಹೇಳಿ ಅಲ್ಲಿ ತಗೊಳ್ತಾರೋ ಬಿಡ್ತಾರೋ ಪಾಲಿಸ್ತಾರೋ ಗೊತ್ತಿಲ್ಲ, ಬಟ್ ಒಂದ್ ಗೈಡ್ ಮಾಡಿದ್ರೆ ಸ್ವಲ್ಪ ಜನ ಆದ್ರೂ
0: ಚೂರು ರೆಡಿ
1: ಆಗ್ಬಹುದೇನು ಅಂತ.
0: ಓಕೆ, ನೀವು ಮಕ್ಕಳಿಗೆ ಕೋವಿಡ್ ಟೈಮ್ ಅಲ್ಲಿ ನಿರೂಪಣ ಬಗ್ಗೆ
1: ಅಂದ್ರೆ ಏನ್ ಮಾಡಿದ್ದೇನೆ ಅಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡಿದ್ದೇವೆ. ಇವಾಗ ನಾವು ಲೈವ್ ಅಂದ್ರೆ ಈ ನಮ್ಮ ಫಾರ್ ಎಕ್ಸಾಂಪಲ್ ಆಗಿ ನಮ್ಮ ಕಾಲೇಜ್ನಲ್ಲಿ ಕಾರ್ಯಕ್ರಮಗಳು ಬಂದಾಗ ಮಕ್ಕಳಿಗೆ ಟ್ರೈನ್ ಮಾಡ್ತೇವೆ. ಪ್ರಶಸ್ತಿ ಡೇ ಬರುತ್ತೆ, ಟ್ಯಾಲೆಂಟ್ ಡೇ ಅಂತ ಹೇಳಿ ಬರ್ತದೆ, ಕಾಲೇಜ್ ಡೇ ಅಂತ ಹೇಳಿ ಬರ್ತದೆ. ಆ ಕಲ್ಚರಲ್ ಪ್ರೋಗ್ರಾಮ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಮಕ್ಕಳಿಗೆ ಬಿಟ್ಬಿಡ್ತೇವೆ. ಮಕ್ಕಳು ರೆಡಿ ಆಗ್ತಾರೆ. ಮಕ್ಕಳು ಪಿ ಯು ಸಿ ಮುಗಿಸ್ಕೊಂಡು ಹೋಗುವಾಗ ಖುಷಿ ಏನು ಗೊತ್ತುಂಟ, ನಾನು ಈ ಕಾಲೇಜ್

0: ಸ್ಟೇಜ್ನಲ್ಲಿ ಈ ಪ್ರೋಗ್ರಾಮಲ್ಲಿ ಆಂಕರಿಂಗ್ ಮಾಡಿದೆ. ಆ ಖುಷಿ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ.
1: ಓಕೆ, ಬಟ್ ನಿಮ್ಮ ತರಬೇತಿ ಅವರಿಗೆ ಇರುತ್ತೆ?
0: ಇರುತ್ತೆ, ಖಂಡಿತ ಇರ್ತದೆ. ಹೌದು ಹೌದು, ಇದ್ದೇ ಇರುತ್ತೆ. ಪರ್ಫೆಕ್ಟ್ ಕಾರ್ಯಕ್ರಮ ಬರಬೇಕಾಗುತ್ತೆ.
1: ವೆರಿ ನೈಸ್, ಸೂಪರ್ ಸರ್, ಖುಷಿ ಆಯ್ತು.
0: ಥ್ಯಾಂಕ್ ಯು ಮೇಡಮ್.
1: ನಾವು ಇಬ್ರು ಮಾತಾಡಿದ್ದು ನಿರೂಪಣೆ ಬಗ್ಗೆನೆ.
0: ಹೌದು,
1: ಯಾಕೆಂದ್ರೆ ವಿಷಯ ಇದ್ದದ್ದೇ ನಿರೂಪಣೆ ಬಗ್ಗೆ. ಬಂದು ಕೂತ್ಮೇಲೆ ನಂಗೆ ಬೇರೆ ವಿಷಯ ಕಾಣ್ತಾ ಇರ್ಲಿಲ್ಲ. ನೀವು ಉಪನ್ಯಾಸಕರು, ಕನ್ನಡವನ್ನ ಪಾಠ ಮಾಡ್ತೀರಿ, ಬಹಳಷ್ಟು ಹುದ್ದೆಗಳನ್ನ ನಿರ್ವಹಿಸ್ತೀರಿ, ಅದೆಲ್ಲ ಓಕೆ. ಬಟ್ ನನ್ನ ಮುಂದೆ ಉದಯ ನಾಯಕ್ ಅವರು ಕೂತಾಗ ನಂಗೆ ಕಣ್ಣದ್ದು ನಿರೂಪಣೆ. ಹಾಗಾಗಿ ನಿರೂಪಣೆ ಮಾತುಕತೆ ಕುಂದಾಪುರ ಮಾತುಕತೆ ಆಗಿ ಹೋಯ್ತು. ಅಡ್ಡಿಲ್ಲ ಸರ್, ನೀವು ಇಲ್ಲಿ ತನಕ ಬಂದು ನಮ್ಮೊಂದಿಗೆ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ತುಂಬಾ ಲಾಯಕ್ ಮಾತಾಡ್ರಿ. ಕುಂದಾಪುರ ಮಾತುಕತೆಯಲ್ಲಿ ಕುಂದಾಪುರ ಕನ್ನಡ ಮಾತ್ರ ಸ್ವಲ್ಪ ಆಚಿಚಿಗೆ.
0: ಅಂಧದ ಭಾಷೆ, ಗಂಧದ ಭಾಷೆ, ಗತ್ತಿನ ಭಾಷೆ, ಗಮ್ಮತ್ತಿನ ಭಾಷೆ, ಅದ್ ನಮ್ ಕುಂದಾಪುರ ಕನ್ನಡ ಭಾಷೆ ಅಂತ ಹೇಳಿ ಕುಂದಾಪುರ ಕನ್ನಡ ದಿನಾಚರಣೆ ಮಾತ್ರ ಅಲ್ಲ, ಯಾವತ್ತೂ ಇರಬೇಕು. ಸೊ ನಾವು ಪಾಠ ಮಾಡುವ ಸಮಯದಲ್ಲಿ ಎಲ್ಲ ಬಳಸ್ಲಿಕ್ಕೆ ಸ್ವಲ್ಪ ಕಷ್ಟ, ಮನೆಯಲ್ಲೆಲ್ಲ ಬಳಸ್ಕೊಳ್ತಾರೆ. ನಿರೂಪಕರು ಏನ್ ಗೊತ್ತುಂಟ, ಆ ಕುಂದಾಪುರ ಕನ್ನಡ ಬಳಸ್ಕೊರು ತುಂಬಾ ಕಡಿಮೆ. ನಾನೀಗ ಮಡಿಕೇರಿಗೆ ಹೋಗ್ತೇನೆ ಪ್ರತಿ ವರ್ಷ, ಅಲ್ಲಿ ಹೋಗಿ ಇದನ್ನ ಹೇಳಲಿಕ್ಕೆ
1: ಆಗೋದಿಲ್ಲ.
0: ಹೆಚ್ಚಾಗಿ ನಮ್ದು ಅಚ್ಚ ಕನ್ನಡದನ್ನೇ ಇತ್ತದೆ, ಬಟ್ ಪ್ರಯತ್ನ ಇತ್ತದೆ.
1: ಆದ್ರೆ ಎಂತ ಗೊತ್ತ ಸರ್, ನಾನೊಂದು ಅಬ್ಸರ್ವ್ ಮಾಡಿದ್ದು, ನಮ್ಮಲ್ಲಿ ಈ ಮಾಸ್ಟರ್, ಉಪನ್ಯಾಸಕರು, ಲೆಕ್ಚರರ್ಸ್ ಎಲ್ಲ ಇರ್ತಾರಲ್ಲ, ಅವ್ರು ಹೆಚ್ಚಾಗಿ ಮೈಕ್ ಹಿಡಿದಿರ್ತಲ್ಲ, ಅವರು ಶಿಷ್ಟ ಕನ್ನಡವನ್ನೇ ಮಾತಾಡೋದು, ಅದೊಂದು ಅಭ್ಯಾಸ ಆಗಿ
0: ಹೋಗಿದೆ.
1: ಮೈಕ್ ಬಂತಂದ್ರೆ ಕುಂದಾಪುರ ಕನ್ನಡ ಮರ್ತೋಗ್ಬಿಡುತ್ತೆ. ಸೊ ಅದೊಂದು ಅತ್ತ ನನ್ಗನ್ಸುತ್ತೆ, ನಾವು ಕಾನ್ಶಿಯಸ್ಲಿ, ಪ್ರಜ್ಞಾಪೂರ್ವಕವಾಗಿ ಅದು ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್, ಒನ್ ಬಟನ್, ಸ್ವಿಚ್ ಆನ್ ಕುಂದಾಪುರ ಕನ್ನಡ, ಎಸ್ ಈಗ ನಾವು ಮಾತಾಡ್ತಿದ್ದೋ ಕುಂದಾಪುರ ಕನ್ನಡದಲ್ಲಿ, ಸ್ವಿಚ್ ಆನ್ ನಾರ್ಮಲ್ ಕನ್ನಡ, ಓಕೆ ಈಗ ಮಾತಾಡ್ತಾ ಇರೋದು ನಾರ್ಮಲ್ ಕನ್ನಡ. ಸೊ ಹಾಂಗ ಒಂಚೂರು ಸ್ವಿಚ್ ಆನ್ ಸ್ವಿಚ್ ಆಫ್ ಆತ ಇದ್ರೆ ಅದು ಸ್ವಲ್ಪ ಕಷ್ಟ, ಯಾಕಂದ್ರೆ ಅದೇ ತರದಲ್ಲಿ ನಮ್ಮ ಸಿಸ್ಟಮ್ ಬಂದಿರೋದ್ರಿಂದ. ಆದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನಿರೂಪಣೆ ಬಗ್ಗೆ ತುಂಬಾ ಚಂದ, ನಿಮ್ಮ ಮಾತಕ್ಕೆಂತ ನೀವು ತುಂಬಾ ಶಾರ್ಟ್ ಆಗಿ ಮಾತಾಡ್ತೀರಿ ಸರ್, ತುಂಬಾ ಉದ್ದಕ್ಕೆಲ್ಲ ಹೇಳೋದಿಲ್ಲ, ಹಾಗೆ ನಿಮ್ಮ ನಿರೂಪಣೆ ಕೂಡ ಸ್ವಲ್ಪ ಶಾರ್ಟ್ ಆಗಿರುತ್ತೆ ಅಂತ
0: ನಾನು.
1: ಎಷ್ಟೆಷ್ಟು ಕ್ರಿಸ್ಪ್ ಆಗಿ ಮಾತಾಡಕ್ ಸಾಧ್ಯವೋ ಅಷ್ಟು
0: ಸಾಕಾಗುತ್ತೆ.
1: ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಮೇಡಮ್.
1: ಕೇಳುಗ್ರೆ, ನಾವಿಷ್ಟು ಸರಿ ಮಾತಾಡಿದ್ದ ಉದಯ್ ನಾಯಕ್ ಅವರ ಜೊತೆಗೆ ನಮ್ಮ ಕರಾವಳಿಯ ಪ್ರಸಿದ್ಧ ನಿರೂಪಕರು, ಹಾಗೆ ಹೆಮ್ಮಾಡಿ ಜನತಾ ಪಿಯು ಕಾಲೇಜಿನ ಕನ್ನಡ ಉಪನ್ಯಾಸಕರು, ಹಾಗೆಯೇ ಈಗ ಮೊನ್ನೆಯಷ್ಟೇ ಸ್ಪಾರ್ಕ್ ನಿರೂಪಣಾ ರತ್ನ ರಾಜ್ಯ ಪ್ರಶಸ್ತಿಯನ್ನ ಗಳಿಸಿಕೊಂಡವರು. ಈ ಕಾರ್ಯಕ್ರಮ ನಿಮ್ಗೆಲ್ಲ ಇಷ್ಟ ಆಯ್ತಂತ ಅನ್ಕಂತ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಕುಂದಾಪುರ ಆಪ್ ಮೂಲಕ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಟ್ಸ್ಆಪ್ ಮೆಸೇಜ್ ನಲ್ಲಿ ಕಳಿಸಬಹುದು. ನೀವು ಕೇಂದ್ರಿಪದ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.
2: ನನ್ ಬಂಡಕಸ್ ಕಾಲೇಜ್ ಅಂತ ಡಿಸೈಡ್ ಮಾಡಿ ಆಯ್ತು, ನನ್ ಡಿಸಿಷನ್ ಮಧ್ಯೆ ನೀವು ತಲೆ ಹಾಕ್ರೆ ಜಾಗೃತಿ.
3: ಎಂತ ಜೋರ್ ಮರೆ ಈ ಹೆಣ್ಣ, ಆಯ್ತಕ್ಕೆ ನಿನ್ನ ಭಂಡಾರ್ಕರ್ಸ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೆ.
2: ಬಿಎ, ಬಿಎಸ್ಸಿ, ಬಿಕಾಂ, ಬಿಬಿಎ ಮತ್ತು ಬಿಸಿಎ ಗಳ ಅಡ್ಮಿಷನ್ ಗಾಗಿ ಬನ್ನಿ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಉತ್ತಮವಾದ ಲ್ಯಾಬೋರೇಟರೀಸ್, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ಕಂಪ್ಯೂಟರ್ ಸೈನ್ಸ್ ಬ್ಲಾಕ್, ಆಡಿಯೋ ವಿಜುವಲ್ ಹಾಲ್ಸ್, ಲೈಬ್ರರಿ ಅಂಡ್ ಮ್ಯೂಸಿಯಂ, ಸೆಪರೇಟ್ ಕಾಮನ್ ರೂಮ್ಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್, ಆಡಿಟೋರಿಯಂ ಅಂಡ್ ಪ್ಲೇ ಗ್ರೌಂಡ್, ಇಂಡೋರ್ ಗೇಮ್ಸ್ ಕಾಂಪ್ಲೆಕ್ಸ್, ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಗರ್ಲ್ಸ್, ಓಪನ್ ಏರ್ ಥಿಯೇಟರ್, ಲೇಡೀಸ್ ಹಾಸ್ಟೆಲ್, ಕಮ್ಯುನಿಟಿ ರೇಡಿಯೋ, ರೇಡಿಯೋ ಕುಂದಾಪುರ, ಬಾಟನಿಕಲ್ ಗಾರ್ಡನ್, ಸೈನ್ಸ್ ರಿಸರ್ಚ್ ಲ್ಯಾಬ್, ಐಒಟಿ ಲ್ಯಾಬ್ ಅಂಡ್ ಡೇಟಾ ಸೈನ್ಸ್ ಲ್ಯಾಬ್. ಅಡ್ಮಿಷನ್ ಓಪನ್ ಆಗಿದೆ, ಬನ್ನಿ ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರ, ಶಾಸ್ತ್ರಿ ಸರ್ಕಲ್.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ಬೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನು ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

ಇವತ್ತು ನಮ್ಮ ಒಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬ್ರಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬ್ರಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬ್ರಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: ಇದೀಗ ಪ್ರಸಾರವಾಗಲಿರುವಂತಹ ಯಕ್ಷಗಾನ ರಸರಂಗ ರಿಜಿಸ್ಟರ್ಡ್ ಕೋಟ ಇವರ ಪ್ರಸ್ತುತಿಯಲ್ಲಿ ಉದಯ್ ಕುಮಾರ್ ಹೊಸಾಳ ಸಂಯೋಜನೆಯಲ್ಲಿ ಮಂದಾರ್ತಿ ಮಾರಣಕಟ್ಟೆ ಹಾಗೂ ಅಮೃತೇಶ್ವರಿ ಮೇಳದ ಆಯ್ದ ಕಲಾವಿದರ ಕೂಡುವಿಕೆಯಲ್ಲಿ ಹನುಮದ್ ವಿಲಾಸ ಭಾಗ ಒಂದು. ಹಿಮ್ಮೇಳದಲ್ಲಿ ಉದಯ್ ಕುಮಾರ್ ಹೊಸಾಳ, ಮಹೇಶ್ ಮಂದಾರ್ತಿ, ಗಣೇಶ್ ಶಣೈ ಶಿವಪುರ. ಮುಮ್ಮೇಳದಲ್ಲಿ ತುಂಬ್ರಿ ಭಾಸ್ಕರ, ನೀರ್ಜಡ್ಡು ಚಂದ್ರಕುಲಾಲ, ಗುಂಡಿ ಬೈಲ್ ಗಣಪತಿ ಭಟ್, ಹೆನ್ನಾಬೈಲ್ ಸಂಜೀವ, ಆದಿತ್ಯ ಹೆಗಡೆ, ಸತೀಶ್ ಹಾಲಾಡಿ, ವಿಶ್ವನಾಥ ಕೆರಾಡಿ. ವಿಡಿಯೋ ಕೃಪೆ ಯಶಸ್ವಿ ಕಲಾವೃಂದ ರಿಜಿಸ್ಟರ್ ಕೊಮೆ ತೆಕ್ಕಟ್ಟೆ.
1: ಇಂದಿರೆಗೆ ತಲೆ ಬಾಗಿ ಪರಮಾನಂದ ಭಕ್ತಿಯೊಳಗ

0: ಪಿತ್ತಪರಾವತಿ ಅನೇಕರಿಗೆ ಪ್ರಶ್ನೆಯಾಗಿಯೇ ಕಾಣುತ್ತಾ ಇದೆ. ಹಾಗಾದ್ರೆ ದ್ವಾರಾವತಿ ಇಲ್ವಾ? ಉಂಟಲ್ಲ ಅಂದ್ರೆ ಮೊದಲು ದ್ವಾರಾವತಿ ಇತ್ತ ಎಂದು ಜನ ಅವರಲ್ಲಿ ಅವರು ಪ್ರಶ್ನೆ ಮಾಡಿಕೊಳ್ಳುದು. ಹಾಗಾದ್ರೆ ದ್ವಾರಾವತಿ ಹೇಗೆ ಬಂತು, ಎಲ್ಲಿಂದ ಬಂತು? ಸ್ವತಃ ದ್ವಾರಾವತಿ ನಿರ್ಮಾಣ ಮಾಡಿದಂತ ನಿರ್ಮಾಪಕ ರಾಮ್.
1: ಓಹೋ,
0: ಅದಕ್ಕಾಗಿ ಅಲ್ವೇ ಬಲರಾಮ್ ಎನ್ನುವಂತ ಮುದ್ದಾದ ಹೆಸರಿದ್ದರು ದ್ವಾರಕೀಶ ಮಹಾಪ್ರಭುಗಳು. ಯಾಕೆ ದ್ವಾರಾವತಿಯ ನಿರ್ಮಾಪಕರು ಎನ್ನುವ ಕಾರಣಕ್ಕಾಗಿ. ಒಂದು ಸಂದರ್ಭದಲ್ಲಿ ಚಂದ್ರವಂಶದವರೇ ನಾವು, ಚಂದ್ರವಂಶದ ಒಂದು ಕವಲು ನಾವು. ಹಾಗಾದ್ರೆ ಇನ್ನೂ ಯಾವುದೋ ಅವರು ಹಂಚಿಕೊಂಡಿದ್ದೇವೆ. ಯಾಕೆ?
1: ಯಾಕೆ
0: ಯಯಾತಿ ಮಹಾರಾಜನಿಗೆ ಶಾಪ ಬಂದಂತಹ ಸಂದರ್ಭದಲ್ಲಿ ಹುಶಾಪವನ್ನು ಕೇಳಿದಾಗ ಶುಕ್ರಾಚಾರ್ಯರು ಹೇಳಿದಂತೆ, ನಿನ್ನ ಯೌವನವನ್ನು ಯಾವಾಗ ನಿನ್ನ ಮಗ ಸ್ವೀಕಾರ ಮಾಡ್ತಾನೋ ಅವನಿಗೆ ಕೊಟ್ಟು, ನಿನ್ನ ವೃದ್ಧಾಪ್ಯವನ್ನು ಅವನಿಗೆ ಕೊಟ್ಟು ಅವನ ಯೌವನವನ್ನು ನೀನು ಪಡೆದುಕೋ ಎಂದು ಹೇಳಿದಾಗ, ಈ ಯಯಾತಿ ಮಹಾರಾಜ ದೀರ್ಘಕಾಲದ ಸುಖವನ್ನು ಅನುಭವಿಸಿದರು ಮತ್ತು ಯೌವನ ಬೇಕು ಎನಿಸಿದ್ದೇ ಇಲ್ಲ. ಹೋಗಿ ಒಬ್ಬೊಬ್ಬರೆಲ್ಲ ಕೇಳಿದಂತೆ, ಆ ಸಾಲಿನಲ್ಲಿ ನಮ್ಮ ಪೂರ್ವಿಕರು ಒಬ್ಬ ಎದ್ದು ಎನ್ನುವ, ನಿನ್ನ ಪ್ರಾಯವನ್ನು ನನಗೆ ಕೊಡ ಮಗನೇ, ನನ್ನ ವೃದ್ಧಾಪ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿದಂತೆ. ಅಮ್ಮ ಆಗುದಿಲ್ಲ ಅಂತ ಹೇಳಿದ. ನೀವಾದ್ರೂ ಹೋಗ್ತೀರಾ? ಮಂಡ್ಯ ಸರಿ ಹೇಳ್ತೇನೆ ನಾನು. ವಯಸ್ಸಾದ ವೃದ್ಧಾಪ್ಯವನ್ನು ಸ್ವೀಕಾರ ಮಾಡಿ ಯೌವನ ಕೊಡ್ಲಿಕ್ಕೆ ಯಾರು ಒಪ್ಪುದಿಲ್ಲ ಬುದ್ಧಿಜೀವಿಗಳು.
1: ಹೌದು,
0: ಬುದ್ಧಿ ಸರಿ ಇದ್ದ ನಮ್ಮ ಎದು ಒಪ್ಪಲಿಲ್ಲ. ಆವಾಗ ಶಾಪ ಕೊಟ್ಟಿದ್ದಂತೆ ಯಯಾತಿ, ಸಿಂಹಾಸನಕ್ಕೆ ಅನ್ನಹಲೆ ನಾಗು. ಅಲ್ಲಿಂದ ಹೊರಟ, ಆಯ್ಕೆ ಮಾಡಿದ. ಏನ್ ಮಾಡುವಂತ ಆಯ್ಕೆ ಮಾಡಿ ಉದ್ಯೋಗ, ಹೊಸ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡ. ಯಾವುದು?
1: ಯಾವುದು?
0: ಗೋವುಗಳನ್ನು ಕಾಯುವುದು. ಕೆಲವರಿದ್ದಾರೆ ದನ ಕಾಯುವುದು ಅಂತ ನಿಕೃಷ್ಟವಾದಂತಹ ಕೆಲಸ. ಅವ ಯಾವುದಕ್ಕೂ ಬರುವುದಿಲ್ಲ, ದನ ಕಾಯ್ದಕ್ಕೆ ಹೋಗ. ಅದರ ಅರ್ಥ ಹಾಗಲ್ಲ, ನಮ್ಮ ಪೂರ್ವಿಕ ಅದನ್ನೇ ಆಯ್ಕೆ ಮಾಡಿಕೊಂಡ. ಯಾಕೆ?
1: ಯಾಕೆ
0: ಗೋವು? ಗಾವೋ ವಿಶ್ವತ್ಯ ಮಾತರ, ಇಡೀ ವಿಶ್ವಕ್ಕೆ ಮಾತೃ ಸ್ವರೂಪವಾಗಿರುವುದು ಯಾವುದು ಕೇಳಿದ್ರೆ ಅದು ಗೋವು. ಆದ್ರಿಂದ ಗೋವಿನ ಸೇವೆಯನ್ನು ಮಾಡಬೇಕೆನ್ನುವ ಕಾರಣಕ್ಕಾಗಿ ಗೋವಿನ ಕಾಯ್ದು ಪ್ರಾರಂಭ ಮಾಡಿದ್ದು. ಅಲ್ಲಿಂದ ಯಾದವರೆಲ್ಲರೂ ಗೋವು ಕಾಯ್ದು ಕಾಯುವವರು ಎಂದು ಹೆಸರಾಯ್ತು ನಮಗೆ. ನಮ್ಮವರೆಲ್ಲ ಬುದ್ಧಿಜೀವಿಗಳಿಲ್ಲವಾ?
1: ಇದ್ದಾರೆ,
0: ಇದ್ದಾರೆ. ಉದಾಹರಣೆಗೆ ಪುರಾಣ ಪ್ರಸಿದ್ಧವಾದಂತಹ ರಾಜ್ಯ ಮಹಿಷ್ಮತಿ ನಗರವನ್ನು ಯದುವಂಶಿಯವರು ಕಟ್ಟಿ ಆಳಿಲ್ಲವಾ? ಅದರಲ್ಲಿ ಒಬ್ಬ ಚಕ್ರವರ್ತಿ ಎನಿಸಿಕೊಂಡು ನಮ್ಮ ಕಾರ್ತವೀರ ಅರ್ಜುನ ಸಮರ್ಥನಾದವನಿರಲಿಲ್ವಾ? ಆಗಿ ಬೇಡ, ಈಗ ಇಲ್ವಾ? ಈ ದ್ವಾರಾವತಿಯನ್ನು ಕಟ್ಟಿ ನಿಲ್ಲಿಸಿದ್ದ ಈ ಹಲದರ.
1: ಓ,
0: ಮತ್ತೆ ನಾವು ಬುದ್ಧಿಜೀವಿಗಳು ಹೇಗೆ ಕೇಳಿ? ಅವನ ಶಾಪ ವಾಕ್ಯ ನಾವು ಬಿಡಿಸಿದ್ದು. ನಾವು ಸಿಂಹಾಸನಕ್ಕೆ ಅನರ್ಹನಾಗಿ ಅಂತ ಹೇಳಿದ ಬಿಟ್ರೆ ಯಾವ ಸಿಂಹಾಸನಕ್ಕೆ?
1: ಯಾವುದು?
0: ಚಂದ್ರವಂಶದ ಸಿಂಹಾಸನಕ್ಕೆ ಅನರ್ಹರಾಗಿ. ಇದನ್ನು ತಿಳಿದುಕೊಂಡಂತ ನಾವು ಸ್ವತಃ ನಾವು ನಿರ್ಮಾಣ ಮಾಡಿ ಸಿಂಹ ವಿಸ್ತಾರವನ್ನು ಸಿದ್ಧಪಡಿಸಿ ಅದರಲ್ಲಿ ಏರಿದ್ದೇವೆ. ಯಾರಾದ್ರೂ ಪ್ರಶ್ನೆ ಮಾಡುವರಿದ್ದಾರಾ?
1: ಇಲ್ಲ.
0: ಇಡೀ ನಮ್ಮ ದ್ವಾರಾವತಿಯಲ್ಲಿ ಯಾರು ಯಾವುದನ್ನು ಹೇಗೆ ಮಾಡಬೇಕು ಅದನ್ನು ಚಾಚು ತಪ್ಪದೆ ಮಾಡಿ ಮುಗಿಸುತ್ತಾ ಇದ್ದಾರೆ.
1: ಹೌದೌದು,
0: ನಾನು ಹೇಳಿದ ಮಾತನ್ನು ಅಕ್ಷರ ಸಹ ಪಾಲಿಸ್ತಾ ಇದ್ದಾರೆ. ಬೇಕಾದ್ರೆ ಎದುರಿಗೆ ಕಾಣುತ್ತಿರುವಂತಹ ಕಬ್ಬಿಣದ ಕಂಬವನ್ನು ಮಾತಾಡಿಸಬೇಕಾ? ಆ ಕಂಬ ಮಾತಾಡಿಸಬೇಕಾ?
1: ಈಗ ಬೇಡ.
0: ಮಾತಾಡಿಸ್ತೇನು ಈಗ ಬೇಡ. ಯಾಕೆ? ಆ ಕಂಬವೂ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮತ್ತೆ ನಮಗೆ ನಿಮ್ಗೆ ಏನ್ ಕೆಲಸ?
1: ಸತ್ಯ.
0: ಹಾಗೆ ಅಂದ್ರೆ ನಮ್ಮ ವ್ಯವಸ್ಥೆ ಅಷ್ಟು ಸುವ್ಯವಸ್ಥಿತವಾಗಿ ಇದೆ ಅಂತ ಆಯ್ತು.
1: ಹೌದೌದು,
0: ಇಷ್ಟೆಲ್ಲ ವ್ಯವಸ್ಥೆ ಇದೆ. ಹೌದು, ಆದ್ರೆ ಏನ್ ಮಾಡೋಣ ಹೇಳಿ.

0: ಆಲಿಸ್ತಾರೆ, ಆಲೋಚಿಸುತ್ತಾರೆ. ಆದ್ರೆ ಒಬ್ಬ ಇದ್ದಾನೆ ನನ್ನ ಬೆನ್ನಿಗೆ ಬಿದ್ದವ.
1: ಬೆನ್ನಿಗೆ ಬಿದ್ದವ?
0: ಹೌದು.
1: ಹಾಗಂದ್ರೆ ಹಾಗಂದ್ರೆ
0: ಅವ ನನ್ನ ತಮ್ಮ ಕೃಷ್ಣ.
1: ಓ, ನಿಮ್ಮ ಪ್ರೀತಿಯ ತಮ್ಮ?
0: ಹೌದು, ಪ್ರೀತಿಯ ತಮ್ಮ. ಎಲ್ಲಿಯೂ ಅವನಿಗೆ ಸ್ಥಳ ಸಿಕ್ಕಿದೆ, ನಾವ್ಯಾವ ಸ್ಥಳದಲ್ಲಿ ಬೆಳೆದಿರೋ, ನಾವ್ಯಾವ ಸ್ಥಳದಲ್ಲಿ ಹುಟ್ಟಿದೇನೋ ಅದೇ ಸ್ಥಳದಲ್ಲಿ ಹುಟ್ಟಿ ಬರಬೇಕ. ನಮ್ಮ ಗ್ರಾಚಾರ ನೋಡಿ, ಅವ ಮಾಡಿದ ಒಂದೊಂದು ಕಾರ್ಯಗಳು ನೆನಪಿಸಿಕೊಂಡ್ರೆ ತಲೆ ಎತ್ತಿ ಸಮಾಜದಲ್ಲಿ ತಿರುಗುವುದೇ ಕಷ್ಟವಾಗಿದೆ. ಯಾರ ತಮ್ಮ?
2: ಕುಪ್ಪನ್ ತಮ್ಮ. ಕರಿಯ
0: ಕರಿಯಾದ್ರೆ ಒಂದು ಕೆಲಸ ಮಾಡು.
2: ಏನು
0: ಕರಿಯರ ಹೆಸರೇ ಬೇಡ.
2: ಕರಿ
0: ನಾನು ಕರಿಯಾದ ನಾನು ಕುಪ್ಪ ಆಗ್ಬೇಕು.
2: ಕರಿಯಾದ್ರೆ ನೀವು ಕುಪ್ಪರೆ.
0: ಅದು ಬೇಡ. ಅವ ಬರ್ತಾನಲ್ಲ, ಅವ ಬಂದಾಗ ಏನ್ ಮಾಡ್ತೀಯ?
2: ವಿಚಾರ ಮಾಡಿ ಒಳಬಿಡ್ತೀಯ.
0: ಕೃಷ್ಣ ಬರ್ತಾನ ಬಂದಾಕೆ ನಿಲ್ಲಲಿ, ಮುಚ್ಚಿ ಮಾತಾಡ್ಬೇಡ. ಮೂರು ವಾಕ್ಯ
2: ಅಂತ ಹೇಳ್ತೀನಿ. ದೊಡ್ಡವ್ರ ಮನೆ ಕೆಲ್ಸಕ್ಕೆ ಇರಬಾರ್ದು. ದೊಡ್ಡವ್ರ ಮನೆ ಕೆಲ್ಸಕ್ಕಿದ್ರೆ ಇದೇ ಆಗುದು.
1: ಹೌದಾ?
2: ಈ ಬಾಳೆ ಗಿಡಕ್ಕೆ ಏಣಿ ಹಾಕಿ ಅಚ್ಚನಿಗೆ ಹತ್ತಾಗ
1: ಆಗ್ತದೆ.
2: ಅವ ಯೋಗ ಇದ್ರೆ ಅಚ್ಚನಿಗೆ ಹತ್ತಾನೆ, ಇದ್ರೆ ವೈದ್ಯಾಲಯದಲ್ಲಿ ಇರ್ತಾರೆ. ನಮ್ ಪರಿಸ್ಥಿತಿ ಹಾಗೆ ಇತ್ತು ನೋಡಿ. ಅದಕ್ಕೆ ಹೇಳಿದ್ ಮಾಡದೇ ಇದ್ರೆ ಇವ್ರು ಬಿಡುದಿಲ್ಲ ನೋಡುವ.

0: ಹೀಗಾಗಬಾರ್ದಿತ್ತು. ಬಹಳ ವಿಷಾದನೀಯ ಸಂಗತಿ ಇದು. ಮೊನ್ನೆವರೆಗೂ ಸರಿ ಇದ್ದಿ ನೀನು, ಕೇವಲ ಬೆರಳಿಕೆಯ ದಿನದಲ್ಲಿ ಇಷ್ಟಾಗಿ ಹೋಯ್ತು ನಿನಗೆ.
1: ನನಗೆ
0: ಹುಚ್ಚು ಹೆಚ್ಚಾದದ್ದಲ್ವ, ಹುಚ್ಚು ಹೆಚ್ಚಾದದ್ದಲ್ವಾ?
1: ನನ್ನ ಮೊದಲ ಇದ್ದಿತ್ತು, ಈಗ ಹೆಚ್ಚಾಯ್ತಂತೆ. ಹಾಗೆ ಕುಂತು ಮಾತನಾಡಬೇಡಿ,
0: ಅಂತ ನೀನು
1: ಅಲ್ಲ ಈಗ ಹುಚ್ಚು ಹಿಡಿಯುವುದೇ, ಈಗ ಹುಚ್ಚು ಹಿಡಿಲಿಕ್ಕೆ ಪ್ರಾರಂಭ ಆಗಿದ್ವಿ.
0: ಏನಾಯ್ತ ನಿನಗೆ? ಸರಿ ಇದ್ದವನಲ್ವ ನೀನು?
1: ಸರಿ ಇದ್ದವ.
0: ಹಾ, ಏನು ಸಾಂಸಾರಿಕ ತಾಪತ್ರ ಆಯ್ತಾ?
1: ಹೌದು, ಈಗ ಊದು ಓದುವುದಲ್ಲ ಹೀಗೆ ಮಾಡುದು.
0: ಹಾ ಹೌದಾ?
1: ಏನ ಸುಮ್ಮನೆ ಇರಿ. ಸಾಂಸಾರಿಕ ತಾಪತ್ರ ಇಲ್ಲಿ ಸಮಸ್ಯೆ ಇದ್ದಿತ್ತ, ಅದು ಮನೆಯಲ್ಲೇ ಮಾಡ್ತಾ ಇರ್ತೇ. ಹಾಗೆ
0: ಹಾ ಸಮಸ್ಯೆನ
1: ಪರಿಹಾರ ಮಾಡ್ಕೊಳ್ಳಿಕ್ಕೆ ಮನೆಯಲ್ಲೇ
0: ಪರಿಹಾರ.
1: ಅಲ್ಲ ಅವರಿಗೆ ಜೋರಾಗುದು ಬಿಟ್ಟು ನಾ ಇಲ್ಲಿಂದ ನಿಮ್ಗೆ ಜೋರಾಗುದು ಯಾಕೆ?
0: ಅಲ್ಲದೆ ನನಗೆ ಯಾಕೆ ಜೋರಾದೆ?
1: ಇದು ನಾನಾಗಿ ಹೇಳಿದ್ದಲ್ಲ.
0: ಓ, ಇದು ನಿನ್ನ ಮಾತಲ್ಲವಾ?
1: ಅಲ್ಲ.
0: ಓ, ಹಾಗಾದ್ರೆ ಇದು ನಿನ್ನ ಮೈ ಮೇಲೆ ಏನೋ ಬಂದು ಆಡಿತ್ತು.
1: ಹೌದು, ನಮ್ಮಪ್ಪ ಇದು ಭೂತ ಎಂತದ್ದು. ನಾನಾಗ ನಾನು ಹೇಳಿದ ಮಾತಲ್ಲ ಇದು, ಇಷ್ಟವರೆಗೆ ಆಡಿದ ಮಾತು ಉಂಟಲ್ಲ, ಇದು ನಿಮ್ಮ ಅಣ್ಣ ಹೇಳಿದ ಮಾತು.
0: ಓ, ನಮ್ಮ ಅಣ್ಣನ ಪದ ಕುಂಚವ ಇದು?
1: ಹೌದು.
0: ನಿಲ್ಲು,
1: ನಿಲ್ಲಲ್ಲಿ, ಮುಚ್ಚಬಾಯ, ಮಾತಾಡ್ಬೇಡ, ನಡೆ.
0: ಇಷ್ಟು ಹೇಳಿದ್ನ?
1: ಹೌದು.
0: ಇದು ನಿನಗೆ ಹೇಳಿದ್ದ, ನನಗೆ ಹೇಳಿದ್ದ ನೀನು?
1: ನನಗಲ್ಲಿ ನನಗೆ ಬೈದ್ರು, ಅದು ನನಗೆ ಇದ್ದರ ಮೇಲೆ
0: ಕಂಠಪಾಠ ಮಾಡಿಕೊಂಡು ಬಂದ ನನ್ನ.
1: ಅದಲ್ಲ, ನನಗೆ ಹೇಳಿದ್ದಲ್ಲ.
0: ಮತ್ತೆ
1: ಅವ್ರು ಕರೆದು ಆಡಿರುವಂತ ಮಾತು, ಕೃಷ್ಣ ಬಂದು ಈ ರೀತಿ ಹೇಳ್ಬೇಕು, ಒಳಬಿಡ್ಲಿಕ್ಕಿಲ್ಲ ಅಂತ.
0: ಓ, ನಾನು ಬಂದಾಗಷ್ಟೇ ಹೇಳ್ಬೇಕು ಅಂತ ಸಿದ್ಧ ಮಾಡಿ ಬೆಳಿಗ್ಗೆ ಹೇಳುವಾಗ ಅಣ್ಣನ ಕಣ್ಣು ಹೇಗಿತ್ತು ನೋಡಿ?
1: ಸ್ವಲ್ಪ ಕೆಂಪು ಕೆಂಪಾಗಿತ್ತು.
0: ಸ್ವಲ್ಪ ಆದ್ರೆ ಹಾಗೆಲ್ಲ ತಪ್ಪಲಿಕ್ಕೆ ಇಲ್ಲ.
1: ನಾನು ಸರಿ ನೋಡಿ, ನನಗೂ ಎದ್ರಿಕೆ ಆಯ್ತು. ಅವ್ರ ಕಣ್ಣು ನೋಡಿ, ಕಣ್ಣು ಕೆಂಪಿದ್ದದ್ದಿದ್ದದೆ
0: ಇದ್ದದ್ದೆ. ಹೌದಾ? ಏನೋ ಬಿಡು, ಆಳುವ ದೊರೆಗಳಲ್ವಾ, ತಲೆಯಲ್ಲಿ ಯಾವಾಗ್ಲೂ ಅವ್ರಿಗೆ ಎಷ್ಟಿರ್ತದೆ?
1: 180 ಇರ್ತದೆ.
0: ಯಾವುದು?
1: ಅಲ್ಲ, ಅವ್ರ ತಲೆಯಲ್ಲಿ
0: ಯಾವುದು ಸಮಸ್ಯೆಗಳು?
1: ಹೌದು, ಅದೇ 100
0: ಇರುವುದೇ ಅಲ್ವಾ?
1: ಹೌದು.
0: ಯಾವುದೋ ಒಂದು ಸಮಸ್ಯೆಯ ಜಂಜಡಕ್ಕೆ ಒಳಗಾಗಿರುವ ನಮ್ಮಣ್ಣ ಬಹುಶಃ ಯಾರಿಗೋ ಹೇಳಬೇಕಾದ ಮಾತನ್ನು ಬಹುಶಃ ನನಗೆ ಹೇಳುವುದಕ್ಕಾಗಿ ನಿನ್ನನ್ನು ನಿಯೋಜನೆ ಮಾಡಿದನು ಏನು ಅಲ್ವಾ?
1: ಇರ್ಬೋದು.
0: ಸ್ವಲ್ಪ ನಾವು ಇದರಲ್ಲಿ ಪರಾಮರ್ಶೆ ಮಾಡಬೇಕೋ ಬೇಡವೋ ಹೇಳು.
1: ಮಾಡಲೇಬೇಕು.
0: ಇಲ್ಲ ಅಂತಾದ್ರೆ ನಮ್ಮ ಅಣ್ಣನಿಗೆ ನನ್ನನ್ನು ಕಂಡ್ರೆ ಅಷ್ಟೇನಂತ ಪ್ರೀತಿ ಅಲ್ವೇನ?
1: ಇಷ್ಟು ದಿನ ಇದ್ದಿತ್ತು
0: ಗೊತ್ತಿದ್ದದ್ದೇ ಅಲ್ವಾ ನಿನಗೆ?
1: ಹೌದು.
0: ಇಂಥ ಪ್ರೀತಿಯ ತಮ್ಮನ ಕುರಿತು ಇಷ್ಟು ವ್ಯಗ್ರ ನೋಟವನ್ನು ಬೀರುವುದಕ್ಕೆ ಸಾಧ್ಯವ ನಮ್ಮಣ್ಣ?
1: ನನಗಿದೆ ಪ್ರಥಮ ನೋಡಿದ್ದು
0: ಅಲ್ವಾ? ಆದ್ದರಿಂದ ಪ್ರಾಯಶಃ ಹೀಗೆ ಎಲ್ಲಿಯೋ ಆಗಿರಬಹುದು. ಅದಕ್ಕಾಗಿ ನಾವು ಸ್ವಲ್ಪ ಒಂದೇ ಮಾತಿನಿಂದ ತೀರ್ಮಾನಕ್ಕೆ ಬರುವುದಕ್ಕಾಗ್ತದೆ
1: ಮಾಡ್ಕೊಂಡು ಸಮಸ್ಯೆ
0: ಅಲ್ವಾ? ಆದ್ದರಿಂದ ಇನ್ನೊಮ್ಮೆ ಹೋಗಿ ನಮ್ಮ ಅಣ್ಣನಲ್ಲಿ ಕೃಷ್ಣ ಬಂದಿದ್ದಾನೆ, ಒಳ ಬರುವುದಕ್ಕೆ ಅವಕಾಶ ಉಂಟು ಅಂತ ಕೇಳಿಕೊಂಡು ಬರ್ತೀಯಾ?
1: ಕೇಳ್ಕೊಂಡು ಬರ್ಬೇಕ?
0: ಹೌದು. ನಂದ ಕಂದ ಮುಕುಂದ ಗೋವಿಂದ ಬಂದಿದ್ದಾನೆ.
1: ನಂದ ಕಂದ ಮುಕುಂದ
0: ಗೋವಿಂದ ಬಂದಿದ್ದಾನೆ. ಒಳಗೆ ಬಿಡಬಹುದಾ?
1: ಅದು ನಾ ಹೇಳ್ಬಹುದು. ನೀವು ಒಂದು ಉಪಕಾರ ಮಾಡ್ಬೇಕು.
0: ಏನು?
1: ಯಾವ ಕಾರಣಕ್ಕೂ ನೀವು ಒಂದು ಒಳಗೆ ಬರಬೇಡಿ.
0: ನಾನು ಒಳಗೆ ಬಂದ್ರೆ ಏನಾಗ್ತದೆ?
1: ಅವ್ರು ಯಾವಾಗ ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿಕ್ಕಾಗುದಿಲ್ಲ. ಎಲ್ಲಾದ್ರೂ ನನ್ನ ಕೊಂದ್ರೆ, ನಾನು ಸತ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಯಾರಿಗೂ
0: ನಾನಿದ್ದೇನಲ್ವಾ?
1: ಹೌದಲ್ಲ, ನಾ ಸತ್ರೆ ನನ್ನ ಹೆಂಡತಿ ಮಕ್ಕಳು ನೀವ?
0: ಹೌದು. ಅಂದ್ರೆ ಅವರ ಹೊಣೆ ವಹಿಸಿಕೊಳ್ಳುವುದಕ್ಕೆ ನಾನಿದ್ದೇನೆ.
1: ಹಾ, ಹೊಣೆಗಾರಿಕೆ ಮಾತ್ರ ಹಾಗೆ ಹೇಳಿದ್ದು. ಹಾಗಂತ ಯಾವ ಕಾರಣಕ್ಕೂ ಒಳಗೆ ಬರಬೇಡಿ.
0: ಇಲ್ಲ, ನೀನು ಬರುವಲ್ಲಿಯವರೆಗೆ, ನನಗೆ ವಿಷಯ ಮುಟ್ಟಿಸುವಲ್ಲಿಯವರೆಗೆ ನಾನು ಒಳ ಬರುವುದಿಲ್ಲ.
1: ಅದು ನಾನು ಬರ್ತೇನೆ ಎಂಬ ಭರವಸೆಯು ನನಗಿಲ್ಲ. ಆವಾಗ ಸಿಟ್ಟು ನೋಡಿ ಎಲ್ಲ ಕೊಂದಾಕಿದ್ರು ಕೊಂದಾಕಿಯಾರು.
0: ಹಾಗೆಲ್ಲ ಮಾಡುವ ಅವನಲ್ವಾ? ನಮ್ಮ ಅಣ್ಣನ ಸಿಟ್ಟು ಹೇಗೆ ಅಂತ ನನಗೆ ಗೊತ್ತಿಲ್ವಾ? ಕ್ಷಣ ಮಾತ್ರದಲ್ಲಿ ಸಿಟ್ಟು ಬರ್ತದೆ, ಮರುಗಳಿಗೆಯಲ್ಲಿ ಆ ಸಿಟ್ಟು ಮಾಯ ಆಗಿ ಹೋಗ್ತದೆ.
1: ಹೋ, ನಾ ಈಗ ಹೋಗುವಾಗ ಬದಲಾವಣೆ ಆದ್ರೂ ಅದು
0: ಆದೀತು.
1: ಹಾಗಾಗಿ ವಿಷಯ ಹೇಳ್ತೇನೆ
0: ಆದಷ್ಟು ಬೇಗ.
1: ಆಯ್ತು.

0: ವಾಸನ ಹೋಗಿ ನಿಂತೆ.
1: ಹೌದಾ?
0: ಅಲ್ಲಿ ನಿಂತಾಗ ನಿಮ್ಮ ತಮ್ಮ ಕೃಷ್ಣಯ್ಯ ಬಂದ್ರು.
1: ಏನ್ ಮಾಡಿದೆ
0: ನೀವು? ಹೇಗಾಗಿ ಮಾಡಿದೆ?
1: ಹೌದಾ?
0: ಹೌದು. ಎಲ್ಲಿ ಹೋಗ್ತಾರೆ? ಒಂದು ಅವಕಾಶ ಕೇಳಿದ್ರು.
1: ಏನಂತ?
0: ನಿಮ್ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಬೇಕಂತೆ. ನಂದನ ಕಂದ ಮುಕುಂದ ಗೋವಿಂದ ಬಂದಿದಾನಂತ ಒಂದ್ ಮಾತು ಹೇಳು ಅಂತ.
1: ಅದಕ್ಕೊಂದು

ಎಲ್ಲ ಅರೆ ಹುಚ್ಚರು ಸಂತಾನದವರು ಇದ್ದವ್ರು ನೋಡಿ ಈಗ ನನ್ನ ಸ್ವಾಸ್ಥ್ಯ ಕೆಲಸಕ್ಕೆ ಬಂದ್ರು ನೀವು.

ನನ್ನ ಮೇಲೆ. ಆದರೆ ಆ ಸಿಟ್ಟಿಗೊಂದು ಹೊಸ ಕಾರಣ ಬಿದ್ದಿರುತ್ತಾ ಇತ್ತು. ಮಾತ್ರವೇ ಅಲ್ಲ, ನನ್ನ ಮುಖಾವಲೋಕನ ಮಾಡಿದ ಮರುಕ್ಷಣದಲ್ಲಿಯೇ ಊರಿನಲ್ಲಿ ಹುಟ್ಟಿರುವಂತ ಸಿಟ್ಟೆಲ್ಲ ಮಾಯವಾಗಿ ಹೋಗ್ತಿತ್ತು ಅಣ್ಣ. ಆದ್ರೆ ಇವತ್ತು ಹಾಗಲ್ಲ, ನಿನ್ನ ಕಣ್ಣ ಗೊಂಡೆಗಳು ಕೆಂಪಡಲಿ ಹೋಗಿದೆ. ಮಾತ್ರವೇ ಅಲ್ಲ, ಮಾಣಿಕ್ಯದಂತೆ ಕೊಳೆಯುವಂತ ದೇದಿಕ್ಯಮಾನವಾಗಿರುವಂತಹ ಆ ಪ್ರಭೆಯನ್ನು ಹೊಂದಿರುವಂತ ನಿನ್ನ ಮುಖವಿಂದು ಕಪ್ಪಿಟ್ಟು ಹೋಗಿದೆ. ಮುಖ ಅಂತೇನು, ನಿನ್ನ ದೇಹದಲ್ಲವೋ ಇಂದು ಕಪ್ಪಿಟ್ಟು ಹೋಗಿದೆ ಅಣ್ಣ. ಈ ರೀತಿಯಲ್ಲಿ ಕ್ರೋಧದಿಂದ ನೀನಿದ್ದೀಯಂತಾದ್ರೆ ಯಾಕೆ ನನ್ನ ತಮ್ಮನ ಮೇಲೆ ಸಿಟ್ಟು? ಯಾಕೆ ನನ್ನ ಮುಖಕ್ಕೆ ಕೊಟ್ಟು ಮುಖವನ್ನು ಕೊಟ್ಟು ಮಾತನಾಡುವುದಿಲ್ಲ ನೀನು? ಯಾಕೆ ನನ್ನ ಮೇಲೆ ಸಿಟ್ಟು? ನಿನ್ನ ಈ ಸಿಟ್ಟಿಗೆ ಕಾರಣ ಏನು? ನನ್ನಿಂದ ಏನು ಅಪರಾಧವಾಗಿದೆ? ಸ್ವಲ್ಪ ವಿವರಿಸಿ ಹೇಳ್ತೀಯ ಅಣ್ಣ.

ಎದುರು ತವನ ಮನಸ್ಥಿತಿಯನ್ನು ನೋಡಿ ಮಾತಾಡಿಸಬೇಕೆಂದು ಅದು ಗೊತ್ತಾಗುವುದಿಲ್ಲ. ಇವರು ಮುಸುಳ್ಳು ನೋಡಿದ್ರೆ ಕರೆ ಕರೆ ಕರೆ ಮುಸ್ಯ, ಬೇರೆಯವರು ಚಂದ ನೋಡಿ ಸಹಿಸಿಕೊಳ್ಳಿಕ್ಕೆ ಉಳಿಯಾಗುವುದಿಲ್ಲ. ಒಂದ ಮಾಣಿಕ್ಯದಂತೆ ಹೊಳೆವ ನಿಮ್ಮ ಮುಖ, ಮತ್ತೆ ಎಲ್ಲ ಒಂದು ಕೊಂಕು ಮಾತು, ನಿಮ್ಮ ಕಣ್ಣು ಕೆಂಪಾಗಿದೆ. ಇದರ ಹಿಂದಿನ ಅರ್ಥ ಏನು? ಬೇಡ ಬಿಡಿ, ಕೆಲವರು ಬಲ್ಲವರನ್ನು ಮಾತು ಹೇಳ್ತೇನಪ್ಪ ಆಗುತ್ತಾ ಇದೆ. ಕರೆಯದೇ ಬರುವವನನ್ನ, ಬರೆಯದೆ ಓದುವವನನ್ನ ಕರೆಯದು ಯಾವುದರಲ್ಲೂ ಹೊಡೆ ಅಂತ ಹೇಳಿದ್ರಂತೆ. ಈಗ ಅದನ್ನೇ ಮಾಡಬೇಕು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ಅದಲ್ಲದೆ ಹೋದ್ರೆ ನನಗೀಗ ಸುಟ್ಟು ಬಂದಿದೆ, ನನ್ನನ್ನು ಬಂದು ಮಾತಾಡ್ತಾ ಇದ್ದಾನೆ.

0: Opa!
1: ಕೇವಲ ನನ್ನನ್ನು ಉದ್ದೇಶಿಸಿ ಅಲ್ಲ, ಸರ್ವನಾಮ ಪ್ರಯೋಗದಿಂದಲೇ ಮಾತನಾಡ್ತಾ ಇದ್ದೀನಿ. ಆದ್ದರಿಂದ ವಿಷಯದ ಸ್ಪಷ್ಟೀಕರಣ ನನಗಾಗಿಲ್ಲ. ಯಾರ ಮೇಲನ್ನ ಇಷ್ಟು ಕೋಪ ನಿನಗೆ ಹೇಳು? ಯಾಕೆಂದ್ರೆ ಇಲ್ಲಿಯ ಕರೆ ದೊರೆಯಾಗಿ ಬರೆಯುತ್ತಾ ಇದ್ದಂತ ನಿನ್ನ ಆಜ್ಞಾ ಉಲ್ಲಂಘನೆಯಾಗುವಂತಹ ಕಾರ್ಯ ಯಾರಾದರೂ ಮಾಡಿದ್ರು ಹೇಳು. ಅಂಥವರೆಲ್ಲ ಇದ್ದಾರ ನಮ್ಮಲ್ಲಿ? ಹಾಗೆಲ್ಲ ಮಾಡುವುದಕ್ಕೆ ಸಾಧ್ಯ ಉಂಟ? ಹೀಗೆಲ್ಲ ಇರುವಾಗ ಕೇವಲ ಒಟ್ಟು ಯಾರನ್ನ ಕುಳಿತಿಟ್ಟುಕೊಂಡು ಕೇಳಿದ್ರೆ, ನನ್ನ ಮೇಲೆ ಮುನಿಸು ತೋರಿದ್ರೆ ಇದು ಸ್ಪಷ್ಟವಾಗ್ತದ ಅಣ್ಣ. ನನ್ನಿಂದ ಏನು ತಪ್ಪಾಗಿದೆ? ನನ್ನಿಂದ ಆದದ್ದು ಯಾವುದಾದ್ರೂ ನಾನು ತಿದ್ದಿ ಕೊಡ್ತೇನಣ್ಣ. ಯಾಕೆ ಸುಮ್ಮನೆ ನನ್ನನ್ನು ಬಳಲಿಸ್ತಾ ಇದೆಯಣ್ಣ? ಅಣ್ಣ, ಇದು ವಿನೀತನಾಗಿ ಕೇಳ್ತಾ ಇದ್ದೇನೆ. ಏನು ತಪ್ಪಾಯ್ತಣ್ಣ? ಯಾರು ತಪ್ಪು ಮಾಡಿದ್ರಣ್ಣ? ನನ್ನಲ್ಲಿ ಹೇಳ್ತೀಯಣ್ಣ, ನಿಮ್ಮ ಸಿಟ್ಟಿ ಕಾರಣ ಏನು ಅಂತ?
2: ಬೇರೆ ಯಾರೋ ತಪ್ಪು ಮಾಡೋ ಧೈರ್ಯ ಯಾರಿಗೂ ಇಲ್ಲ.
1: ನೀನಿರುವಾಗ ಇಲ್ಲಪ್ಪ.
2: ಅಂದ್ರೆ ನಾನೇ ಅದನ್ನು ಮಾಡ್ತಾ ಇದ್ದೇನೆ ಅಂತಲ್ಲ?
1: ಆಗಲ್ಲ, ನಿನ್ನ ಆಡಳಿತ
2: ನನ್ನ ಆಡಳಿತ ಸುವ್ಯವಸ್ಥಿತವಾಗಿ ಉಂಟಂದ್ರೆ ನೀನು ನನಗೆ ಪರವಾನಿಗೆ ಕೊಡೋದು ಬೇಡ.
1: ಇಲ್ಲ,
2: ನಾನು ತಿಳ್ಕೊಂಡಿದ್ದೇನೆ. ಯಾರ ಮೇಲೆ ನಿಂತು ಸಿಟ್ಟು?
1: ಹೌದು,
2: ನಿನ್ನ ಮೇಲೆ ನನಗೆ ಸಿಟ್ಟು. ಹೌದು,
1: ಹಾಗಾದ್ರೆ ಸಿಟ್ಟಿ ಕಾರಣ ಬೇಡವಾ?
2: ಕಾರಣ ಹಲವಾರು ಕಾರಣಗಳುಂಟು.
1: ಅಲ್ಲ, ಒಂದಾದ್ರೂ ಹೇಳು.
2: ಒಂದಿದ್ರು ಒಂದು ಹೇಳ್ಬಹುದು. ನೂರಾರು ಇರುವಾಗ ನಾನು ಯಾವ್ದು ಹೇಳಬೇಕು, ಯಾವ್ದು ಬಿಡಬೇಕೆಂದ ಅರ್ಥ ಆಗ್ತಿಲ್ಲ ನನಗೆ.
1: ಒಂದೆರಡು ಹೇಳಿದ್ರೆ ಸಾಕಣ್ಣ, ಕಾಲಾವಕಾಶ ಬೇಕಲ್ಲ.
2: ನೀನು ಇವಾಗ ತಪ್ಪು ಮಾಡಿದಲ್ಲ, ತಪ್ಪು ಮಾಡ್ಲಿಕ್ಕಾಗಿ ಹುಟ್ಟುಕೊಂಡವನೇನು? ಬಾಲ್ಯದಿಂದಲೇ ಪ್ರಾರಂಭ ಮಾಡಿದವನೇ.
1: ಆದ್ರಿಂದಲೇ ನಾನು ಸೆರೆಮನೆಯಲ್ಲಿ ಹುಟ್ಟಿದ್ದಿರ್ಬೋದು.
2: ಸೆರೆಮನೆಯಲ್ಲಿ ಹುಟ್ಟಿದ ಪ್ರಧಾನ ಅಲ್ಲ, ಹುಟ್ಟಿದ ನಂತರದಲ್ಲಿ ನೀನು ಮಾಡಿದ್ದೇನು? ನಂದ ಗೋಪುರದಲ್ಲಿ ಅಂಬಿಗಾ ಅಂತ ನಡೆಯುವ ಸಂದರ್ಭದಲ್ಲಿ ಎಲ್ಲ ಗೋಪಿಕಾಂಗನೆಯರು ಹಾಲು ಮೊಸರುಗಳನ್ನು ಮನೆಯ ಮೂಲೆಯಲ್ಲಿ ಇಡ್ತಿದ್ದೆ. ಹುಡುಗಿ ಕೋಣೆಯಲ್ಲಿ ಮೆಲ್ಲ ಮೆಲ್ಲದ ಬೆಕ್ಕೆ ಆಗಿಲ್ಲವರೆಗೆ ಆಗಿ ಹೋಗಿ ಹಾಲು ಮೊಸರನ್ನು ಕದ್ದು ತಿಂದವನೇನು ಅಲ್ವಾ?
1: ನೀನು
2: ನಾನು ಇದ್ದೆ, ಒಪ್ಕೊಳ್ತೇನೆ. ಮುಂದೆ ಮುಂದಾಗಿ ಹೋಗುವವನೇನು? ಹಿಂಬಾಲಿಸಿದವನ? ಇದನ್ನು ತಿಳಿದಂತ ಗೋಪಿಕಾಂಗನೆಯರು, ಪಾಪ ಸಣ್ಣ ಮಗುವಲ್ವ, ಏನು ಮಾಡ್ಲಿಕ್ಕಿಲ್ಲ ಅಂತ ತಿಳಿದು ಒಂದು ಒಂದು ಸಾಧನವೊಂದನ್ನು ಮಾಡಿದ್ರು. ಕೈ ಕೈಗೆ ಸಿಗದ ಹಾಗೆ ಎತ್ತರದಲ್ಲಿ
1: ಸಿಕ್ಕ,
2: ಹೌದು, ಒಂದು ಸಾಧನವನ್ನು ಮಾಡಿ ಅದರ ಮೇಲೆ ಹಾಲಿನ ಪಾತ್ರೆ ಮೊಸರು ಕುಡಿಕೆಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಸಿಕ್ಕ ಇರುವಂತ ಹೆಸರು ಒಂದಿಟ್ರು. ಯಾರಿಗೂ ಸಿಗಬಾರದು ಎನ್ನುವ ಕಾರಣಕ್ಕಾಗಿ ಸಿಕ್ಕ. ಅದು ನೀನು ಮಾತ್ರ ಪಕ್ಕ ನೀನು. ಇದು ಗೊತ್ತಾಯ್ತು ನಿನಗೆ? ನನ್ನನ್ನು ಕರೆದದ್ದು ಅಣ್ಣ, ಅಣ್ಣ ಇಲ್ಲಿ ಬಾ ಏನಂತ ಕೇಳಿದಾಗ ಮೇಲೆ ಕಾಣುವುದು ಮೊಸರು ಕುಡಿಕೆ, ಅದು ನಮಗೆ ಸಿಕ್ಕ. ಹಾಗಾಗಿ ನೀನು ಹೀಗೆ ಬಾಗಿನಿಟ್ಟುಕೊಂಡ ಅಂತ ಹೇಳುದು. ನಾನು ಬೆನ್ನು ಬಾಗಿಸಿ ನಿಂತಾಗ ನಿನ್ನ ಚಂದನ ಬೆಕ್ಕಿನ ಹಾಗೆ ನನ್ನ ಬೆನ್ನಿನ ಮೇಲೆ ತೆಗೆದು ನಿನ್ನ ಕೈಯಲ್ಲಿ ಒಂದು ಪೆಟ್ಲಂಡೆ ಉಂಟಲ್ಲ, ಪೆಟ್ಲಂಡೆ ಅದಷ್ಟೇ ಪೆಟ್ಲಂಡೆ. ಅದೇ ಅದನ್ನ ಮಡಿಕೆ ಹೊಡೆದು ಹೋಯ್ತಾ ಹೀಗೆ ಬಾಯಿ ಕೊಡುದು, ಮೊಸರನ್ನು ಕುಡಿಯುದು, ಹಾಲನ್ನು ಕುಡಿಯುದು, ಗೋಪಿಕಾಂಗನೇರು ಬರುವುದು, ಅವರ ಕೈಗೆ ಬೇರೆಯನ್ನು ಸಿಗದಿದ್ದಾಗ ಹೀಗೆ ಕಡುಗೋಲನ್ನು ಹಿಡಿದು ನಿನ್ನ ಕೇಳದೆ ಬೀಸು, ನೀನು ಅಲ್ಲಿಂದ ಮತ್ತೆ ಚಂದನ ತೆಗೆದು ಓಡುವುದು, ಅವರ ಕಡುಗೋಲು ಏಟು ನನ್ನ ಬೆನ್ನ ಮೂಳೆ ಮೇಲೆ ಬೀಳುವುದು. ಆ ಹಳೆ ನೋವು ಇನ್ನೂ ಹೋಗ್ಲಿಲ್ಲ.
1: ಆ ಶಬ್ದ ಆದದ್ದು ಕೇಳಿದ್ದೆ.
2: ಆ
1: ಶಬ್ದ ಬಂದು
2: ಯಾವುದು? ಹಾ, ಅದು ಯಾವ ಶಬ್ದ ಗೊತ್ತುಂಟಾ? ಹಳೆ ನೋವು ನನಗೆ. ಈಗ ಹಳೆ ನೋವಿನ ನಿವಾರಣೆಗಾಗಿ ನೋವಿನ ರಸಾಯನ ನಾನು ಅಪರೂಪಕ್ಕೆ ತಗೊಂಡ್ರೆ ನಾವು ಕೊಂಡು ಕೆಂಪಾಗಿದೆ. ಯಾಕು ಒಂದ್ರೂಪ ಅದು? ಅದಾದ್ರೆ ಸಣ್ಣ ಮಕ್ಕಳಾಗಿದ್ದಾಗ ಮಾಡಿದ ವ್ಯವಹಾರ ಉಪಯೋಗ ಹೇಳೋಣ ಅಂತ. ಸ್ವಲ್ಪ ತೊಟ್ಟಾದ ಮೇಲೆ ಹೆಣ್ಣು ಮಕ್ಕಳಾದ ಸ್ನಾನ ಮಾಡುವ ಸಂದರ್ಭದಲ್ಲಿ ಮರ್ಯಾದೆ ಇದ್ದ ಗಂಡಸಲ್ಲಿ ಹೋಗ್ತಾನ? ನೀನೇನು ಮಾಡಿದೆ? ಆ ಕಳ್ಳ ಬೆಕ್ಕಿನಾಗಲಿ ಇವರಿಗೆ ಆಗಿ ಹೋಗಿ ಅವರೆಲ್ಲ ವಸನವನ್ನು ಕಳಿಸಿಟ್ಟಾಗ ಅದೆಲ್ಲ ಅವ್ರಿಗೆ ಹಿಡ್ಕೊಂಡು ಮರ ಏರಿ ಕುಳಿತೀಯ. ಅವ್ರ ಮೇಲೆ ಬಂದಾಗ ಎರಡು ಕೈ ಜೋಡಿಸಿ ಕೈ ಮುಗಿಬೇಕಂತ ಕೇಳಿದೀಯ? ಹೆಣ್ಣಾದವಳು ಎರಡು ಕೈ ಮೇಲೆ ಕೈ ಮುಗಿಬೇಕಂತ ಹೇಳಿದ್ರೆ ಅವಳ ಸ್ಥಿತಿ ಏನಾದ್ರು ಅಂತ ಹೇಳು. ಮರ್ಯಾದೆ ಬಿಟ್ಟವನೆ, ಎರಡನೇ ತಪ್ಪು. ಆಮೇಲೆ ಮತ್ತೂ ಸ್ವಲ್ಪ ದೊಡ್ಡವನಾದೆ, ಇನ್ನು ಪ್ರಾಯ ಬಂದ ಆ ಕ್ಷಣದಲ್ಲಿ ಮೊಟ್ಟ ಮೊದಲಾಗಿ ಮಾಡಿದ ವ್ಯವಹಾರ ಹೆಣ್ಣಿನ ಅಪಹರಣ ಮಾಡಿದ್ದು ನೀನು. ರುಕ್ಮಿಣಿ ನೀನು, ಇಬ್ಬರು ಪರಸ್ಪರ ಪ್ರೇಮ ಪತ್ರ ವ್ಯವಹಾರ ಪ್ರಾರಂಭ ಮಾಡಿದ್ದೆ. ಪತ್ರ ವ್ಯವಹಾರ
1: ನಡೀತಾ
2: ಪತ್ರ ಹಾಕಿ ಊರ ಹಾಳು ಮಾಡ್ಲಿಕ್ಕೆ. ಆಮೇಲೆ ಆಚೆಗೆ ಮರ್ಯಾದಸ್ಥನಾದಂತ ರುಕ್ಮ ಭೂಪತಿ ತಂಗಿಯಾದಂತ ರುಕ್ಮಿಣಿಯನ್ನು ಶಿಶುಪಾಲಿಗೆ ಕೊಡಬೇಕೆಂದು ತೀರ್ಮಾನ ಮಾಡಿದ್ದ. ಇದನ್ನ ಕಿವಿಗೆ ಬಿತ್ತು, ಓಡಿ ಬಂದೆ, ಕಾಲು ಹಿಡ್ಕೊಂಡೆ, ಅಣ್ಣ ಒಂದು ಮದುವೆ ಮಾಡಿಸ್ತು, ಮರ್ಯಾದೆ ಹೋಗ್ತದೆ, ಮರ್ಯಾದೆ ರಸ್ತೆ. ಆವಾಗ ಮರ್ಯಾದಸ್ಥನಾದಂತ ನಾನು ನಮ್ಮ ಕುಟುಂಬದ ಮರ್ಯಾದೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಅಲ್ಲಿವರೆಗಾಗಿ ಬಂದೆ. ಅವಳನ್ನೆಲ್ಲ ಹಣ ಹಿಡಿದು ಓಡಿಸಿದ್ದು ಕೊನೆಯಾಗದಕ್ಕೆ ಸಿಕ್ಕಿದವ ಆ ಪಾಪದ ರುಕ್ಮ ಭೂಪತಿ ಅವನನ್ನು ಹಿಡಿದು ಹೊಡೆದೆ. ಅವನು ಕೊಲ್ಲಬೇಕಿತ್ತು, ನಾನು ಅದನ್ನ ಮಾಡಲಿಲ್ಲ. ಮರ್ಯಾದಸ್ತ್ರ ಕೊಲ್ಲುವುದು ಒಂದೇ, ಪ್ರಾಣ ತೆಗೆದು ಒಂದೇ, ಮಾನಹಾನಿ ಮಾಡುವ ಒಂದೇ ಅಲ್ವಾ? ನೀನೇನು ಮಾಡಿದೆ ಅವನನ್ನ?
1: ಅವನು ಜುಟ್ಟೆ ಕತ್ತರಿಸಿ.
2: ಎಷ್ಟು ಸುಲಭವಾಗಿ ಜುಟ್ಟೆ ಕತ್ತರಿಸಿ? ನೀನು ಜುಟ್ಟೆ ಕತ್ತರಿಸಿದ್ರು ನನಗೆ ಬೇಸರ ಇರಲಿಲ್ಲ.
1: ಮತ್ತೆ
2: ಅಲ್ಲ, ಒಬ್ಬ ಪರಿಣಿತಿ ಹೊಂದಿದಂತ ಚೌರಿಕನ ಕರೆತಂದು ಅವನ ಮಂಡೆ ಬೋಳಿಸಬೇಕಿತ್ತು, ಅದನ್ನ ಮಾಡಲಿಲ್ಲ. ಸೊಪ್ಪು ಕಣಿದಕ್ಕೂ ಬಾರದ ಕತ್ತಿಯಿಂದ ಅವನ ಮಂಡೆಯನ್ನು ಅಟ್ಟಾರ ಅಟ್ಟಾರ ಅಟ್ಟಾರ ಅಟ್ಟಾರ ಅಂತ ಕೆತ್ತಿಲ್ಲ. ನೀನು ಅವ್ನು ಎಷ್ಟು ನೋವಾಗಿರ್ಬೋದು ಆ ಸಂದರ್ಭದಲ್ಲಿ.
1: ಇಲ್ಲ, ಆ ವಿಷಯದಲ್ಲಿ ನಾನು ಅಷ್ಟು ತಜ್ಞನಲ್ಲ, ನಿನ್ನಷ್ಟು.
2: ನೀನು ಮಾಡಿದ್ದು ಸುಳ್ಳ
1: ಸೊಪ್ಪ.
2: ಆದ್ರೆ ಅವನಿಗೆ ಈಗಲೂ ಒಂದು ಅಭಿಮಾನಿಗಳಿದ್ದಾರೆ, ನನ್ನ ಮಾತ್ರ ಮರಿಬೇಡ. ಹೌದೌದು, ಯಾವಾಗ ಅವನ ಮಂಡ್ಯ ಬಳಸಿದ್ದೇನೋ ಅದನ್ನು ನೋಡಿದಂತ ನಾಡಿದ ನಾಗರಿಕರಾದಂತಹ ಯುವಕರು ಈಗಲೂ ಕೂಡ ನೆನಪಿಗಾಗಿ ಅರ್ಧಂಬರ್ಧ ತಲೆಯಲ್ಲಿ ಗೆರೆ ಹಾಕೊಂಡು ತಲೆ ಕತ್ತರಿಸಿಕೊಳ್ತಿರೋದು ನೋಡಿಲ್ಲ ನೀನು? ಅವರೆಲ್ಲ ರುಕ್ಮಭೂಪತಿ ಅಭಿಮಾನಿಗಳು. ಅವರೆಲ್ಲ ಈ ರೀತಿಯ ತಪ್ಪಿನ ಸರಮಾಲೆಯನ್ನು ಮಾಡ್ತಿದ್ದಂತ ನೀನು ನನ್ನ ಈ ಸಭೆಗೆ ಬರಲಿಕ್ಕೆ ಅರ್ಹನೇ ಅಲ್ಲ. ನಿಲ್ಲಬೇಡ.
1: ಎಲ್ಲರಿಗೂ ಗೊತ್ತಿದ್ದದ್ದೇ ಅಲ್ವಾ?
2: ನಿನಗೆ ನೆನಪಿಲ್ಲ
1: ಅಂತ ನೀನು
2: ಬುದ್ಧಿ ಇದೆಯಾ?

0: ಬುದ್ಧಿ ಶೂನ್ಯ. ನಿನಗೆ ಹೇಳಿತ್ತು
1: ಕೂಡಿ
0: ಸಮುದ್ರವನ್ನು ಮತ್ತೆಸಿದರು ಅಮೃತಕ್ಕಾಗಿ, ಅದರ ಮೊದಲು ಹುಟ್ಟಿದ ವಿಷವೇ ಹುಟ್ಟಿತು. ಹಾಗೆ ವಿಷ ಹುಟ್ಟಿದಾಗೆ ನಮ್ಮ ಕುಟುಂಬದಲ್ಲಿ ನನ್ನ ಮರ್ಯಾದೆ ತೆಗೆದಕ್ಕೆ ಯಾಕೆ
1: ಹುಟ್ಟಿಕೊಂಡಿದ್ದೀನಿ?
0: ಉದಾಹರಣೆ ಎಲ್ಲವೂ ಕೂಡ ವಸ್ತುಸ್ಥಿತಿ ಆಗಿರುವುದಿಲ್ಲ. ಮರ್ಯಾದಸ್ಥನಂತ ಬಲರಾಮನ ಸಭೆಯಲ್ಲಿ ನಿನ್ನ ಇರಲಿಕ್ಕಿಲ್ಲ. ನನ್ನ ಯೋಗ್ಯತೆ, ನನ್ನ ಘನತೆ, ನಿನಗಿಂತ ದೊಡ್ಡವ ನಾನು, ನಾನು ಹಿರಿಯ, ನಿನ್ನ ಅಣ್ಣ ನಾನು,
1: ಅಣ್ಣ
0: ನನ್ನ ಮಾತಿಗೆ ಗೌರವ ಇಲ್ವಾ?
1: ಅಣ್ಣ
0: ನಿನ್ನ ಮನೆ ಬಿಟ್ಟು ಹೋಗ್ತೇನೆ.

0: ಮಲ್ಲಮ್ಮಣ್ಣನಿಂದ ನಾನು ಗುರುತಿಸಿದೆ. ಇದಕ್ಕೆ ಕಾರಣವಾದರೂ ಯಾವುದು?
1: ಯಾವುದು?
0: ತಾನು ಅಧಿಕಾರಿ, ತಾನು ಹೇಳಿದಂತೆ ಎಲ್ಲವರು ಕೇಳತಕ್ಕದ್ದು ಎನ್ನುವಂತ ಅಧಿಕಾರದ ಮುದ್ರೆಯುತ್ತಾ ಮುನ್ನಡೆಯುತ್ತಾ ಇದ್ದಾನೆ ಅಂತಾದ್ರೆ ಅಹಂಕಾರ ಎನ್ನುವುದು ನಮ್ಮಣ್ಣನ ನೆತ್ತಿಗಡರಿದೆ ಎನ್ನುವುದು ಸ್ಪಷ್ಟವಲ್ವೇ? ಆದರೆ ಈತನನ್ನು ಹೀಗೆ ಅಹಂಕಾರಿಯಾಗಿ ಇರಗೊಟ್ಟದ್ದೆ ಹೌದಾದ್ರೆ ಪರಿಣಾಮ ಏನಾದ್ದೆ ಆದೀತು? ನನಗೇನು ಕಷ್ಟವಾಗ್ತದೆ ಎಂದಲ್ಲ, ನಮ್ಮನ್ನು ನಂಬಿಕೊಂಡಿದ್ದ ಯಾದವರ ಪರಿಸ್ಥಿತಿ ಏನಾಗ್ಲಿಕ್ಕಿಲ್ಲ. ಆದ್ದರಿಂದ ಅಣ್ಣನ ಅಹಂಕಾರ ಅವನು ಇಳಿಸಲೇಬೇಕಾಗಿದೆ. ಏನು ಮಾಡಲಪ್ಪ, ಸಭೆಗೆ ಬಂದರೆ ಹೀಗಾಯಿತು. ಎಲ್ಲಿಯಾದರೂ ಒಂದು ತಿರುಗಿ ಬರುವ
1: ಬೇಸರ
0: ಕಳೆಯುವುದಕ್ಕೆ
1: ಇಲ್ಲ,
0: ಇಲ್ಲಪ್ಪ
1: ಸುದ್ದಿ ಇಲ್ಲ. ಗರುಡ
0: ಸುದ್ದಿ ಇಲ್ಲ. ಗರುಡ, ಏ ಗರುಡ, ಈಗ ಧ್ವನಿ ಹೊರಬಿತ್ತು
1: ಅಲ್ವಾ?
0: ಬರ ಇಲ್ಲಿ,
2: ಬರ್ಲಿ ಸಮಯ ಇಲ್ಲ.
0: ಏನ್ ಮಾಡ್ತಾ ಇದೀಯ?
2: ಬೇರೆ ಕೆಲಸ ಉಂಟು, ಬರ್ಲಿಕ್ಕೆ ಸಮಯ ಇಲ್ಲ.
0: ಹೌದು, ನಾನು ಹೇಳುವ ಈ ರೀತಿಯ ಅಲ್ವ, ನಾನು ಕರೆದಾಗ ಬರುವುದಕ್ಕೆ ಅವನಿಗೆ ಸಮಯ ಇಲ್ಲ.
1: ಸಮಯ ಇಲ್ಲ,
0: ಹೋಗಲಂತೆ. ಇನ್ನೇನು ಮಾಡುವುದಪ್ಪ? ಮಾನಸಿಕವಾಗಿ ಎಲ್ಲ ಸಮಾಧಾನವನ್ನು ಕೆಡಿಸಿಕೊಂಡ ಹಾಗಾಗಿದೆ. ಈ ಸಮಾಧಾನ ಸಿಗಬೇಕಿದ್ರೆ ಏನು ಮಾಡಬೇಕು? ಒಂದು ಸ್ಥಳ ಇದೆ, ಇದೆಲ್ಲ ಯೋಚನೆಗಳನ್ನು ಮರೆಯಬೇಕು. ಮರೆಸುವುದಕ್ಕಾಗಿ ಒಬ್ಬ ಆಕೆ ಇದ್ದಾಳೆ,
1: ಸತ್ಯಭಾಮ
0: ಮಂದಿರ. ಅಲ್ಲಿಗೆ ಹೋಗುವುದೇ ಸರಿ ಅಂತ ಕಾಣ್ತದೆ. ಅಲ್ಲಿಗೆ

0: ಏನಾಯ್ತು ಏನಾಯ್ತು?
1: ನೀನು ಅಡ್ಡ ಬಂದ.
0: ನಾನು ಅಡ್ಡ ಬಂತು ಅಂದ್ರೆ
1: ಅಪಶಕುನ.
0: ನಾನು ಅಡ್ಡ ಬಂದ್ರೆ
1: ಅಪಶಕುನ.
0: ಹೌದಾ? ಅಲ್ಲ ಅದು ಹೌದು. ನೀವು ಹೊರಟದ್ದು ಎಲ್ಲಿಗೆ?
1: ಮತ್ತು ಒಂದು ಅಪಶಕನು
0: ಎಲ್ಲಿ ಅಪಶಕುನ?
1: ನಾನು ಯೋಚನೆ ಮಾಡಿಕೊಂಡು ಹೊರಟಿದ್ದೆ. ಹೊರತಾಗಿ ಹೀಗೆ ಕೇಳುವುದ, ಎಲ್ಲಿಗೆ ಅಂತ ಕೇಳುವುದ?
0: ಎಲ್ಲಿಗೆ ಅಂತ ಕೇಳಿದ್ ಮತ್ತೆ ಎಲ್ಲಿಗೆ ಹೊರಟವ್ರು ಎಲ್ಲಿಗೆ ಅಂತ ಕೇಳಿದ್ ಮತ್ತೇನು?
1: ದೂರ
0: ಕೇಳ್ಬೇಕಲ್ಲ ವಿಜ್ಞೆಯ. ನೀನು ದೂರ ಎಲ್ಲಿಗೆ ಹೊರಟದ್ದು?
1: ಮತ್ತೆ ಪುನಃ ಎಲ್ಲಿಗೆ ಅನ್ನೋದು ಬಿಡುವುದೇ ಇಲ್ಲ.
0: ಅಲ್ಲಿ ದೂರ ಬಂತಲ್ಲ.
1: ದೂರ ಬಂದ್ರೆ ಸಾಕ,
0: ಯಾಕಂದ್ರೆ ಎಲ್ಲರೂ ಬಂದ್ರೆ.
1: ಹೌದಾ? ಈಗ ನಾನು ನನ್ನ ಹೆಂಡತಿ ಮನೆಗೆ ಹೊರಟದ್ದು.
0: ನಿನ್ನ ಹೆಂಡತಿ ಮನೆಗೆ?
1: ಹೌದು.
0: ವಿಜ್ಞೆಯ, ನಿನಗಾದ್ರು ಸಮಸ್ಯೆ ಇಲ್ಲ ನೋಡು. ನೀನು ಹೆಂಡತಿ ಮನೆ ಹೋಗ್ತೇನೆ, ನಮಗೆ ಸಮಸ್ಯೆ ಆಗುದು.
1: ನಾನು ನನ್ನ ಹೆಂಡತಿ ಮನೆಗೆ ಹೋದ್ರೆ ನಿನಗೆ ಸಮಸ್ಯೆ ಏನಾ?
0: ಸಮಸ್ಯೆ ಏನು? ನಾವಾದ್ರೆ ನಮ್ಮ ಹೆಂಡತಿ ಮನೆಗೆ ಒಂದು ಇಂಥವ್ರ ಮನೆಗಂತರ ಹೋಗ್ಬೋದು. ನಿನಗಾಗಲ್ಲ, ಹೆಂಡಂದಿರು 16,008 ಮಾಡಿದೀರು. ಯಾರು ಮನೆಗೆ ಹೋಗ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿನಗಾದ್ರು ಯಾವ ದಾರಿ ಹಿಡಿದ್ರು ಹೋದ್ರು
1: ಹೆಂಡತಿ ಮನೆ ಸಿಗ್ತದೆ.
0: ಸಿಕ್ಕೇ ಸಿಗ್ತದೆ. ಒಂದ್ ದಿವಸ ಕಾಳಿಂದಿ ಮನೆಯಲ್ಲಿ, ಒಂದ್ ದಿವಸ ರುಕ್ಮಿಣಿ ಮನೆಯಲ್ಲಿ, ಒಂದ್ ದಿವಸ ಸತ್ಯಭಾಮನ ಮನೆಯಲ್ಲಿ, ಜಾಂಬೋತಿ ಮನೆಗೆ ಹೋಗ್ತೀಯ. ನಮ್ಗಾಗಲ್ಲ, ದಿನ ಹೆಂಡತಿ ಮನೆ ಹೋಗುವ ದಾರಿ ಬಿಟ್ಟು ಒಂದ್ ದಿವಸ ಬೇರೆ ದಾರಿ ಹಿಡಿದ್ರೆ
1: ಬೇರೆಯವ್ರ ಹೆಂಡತಿ ಮನೆಗೆ ಹೋಗಿ ಮುಡ್ತೀಯ.
0: ಹಾ, ಅದು ನೋಡೋರು ಹೇಳ್ತಾರೆ. ಈ ಬದಿ ಬಾರಿ ಜೋರು ತಿರ್ಲಿಕ್ಕೆ ಶುರು ಮಾಡಿದ. ಹ್ಞೂ
1: ಅಲ್ವಾ?
0: ಹೌದು. ಈಗ ನೀನು ಹೆಂಡತಿ ಮನೆ ಹೋಗುವುದು ಯಾವ ಹೆಂಡತಿ ಮನೆಗೆ ಅಂತ ಬೇಕಲ್ಲ.
1: ಸತ್ಯಭಾಮ ಮಂದಿರಕ್ಕೆ.
0: ಸತ್ಯಭಾಮ ಮನೆಗ? ಪಿಟ್ನಯ್ಯ, ಒಂದ್ ದಿವಸ ನಿನ್ನೆ ಹೆಂಡತಿ ಮನೆಗೆ ನಾನು ಬರ್ಬೇಕಂದ್ರೆ
1: ಬಾರಿಸ್ತೇನೆ. ಅದಕ್ಕೆ
0: ಯಾಕ
1: ಮಾತನಾಡುವಾಗ ಸ್ವಲ್ಪ ಎಚ್ಚರದಿಂದ ನೀನು ಮಾತನಾಡಬೇಕು.
0: ನಾ ಏನ್ ತಪ್ಪು ಹೇಳಿದೆ?
1: ಏನು, ಒಂದು ದಿವಸ ನನ್ನ ಹೆಂಡತಿ ಮನೆಗೆ ನೀನು?
0: ಹೌದು.
1: ಯಾಕೆ?
0: ಕಾರಣ ಉಂಟು ಕೃಷ್ಣಯ್ಯ. ನಿಮ್ಗೆ ವಿಷಯ ಗೊತ್ತಿಲ್ಲಲ್ಲ, ನಿನ್ನೆ ಹೆಂಡತಿ ನನ್ನ ಹೆಂಡತಿ ಇಟ್ಕೊಂಡಿದ್ದಾಳೆ.
1: ಎಂತ ಇದು ನನ್ನ ಹೆಂಡತಿ ನಿನ್ನ ಹೆಂಡತಿಯನ್ನು ಇಚ್ಚಿಕೊಳ್ಳುವುದು? ಹಾಗೊಂದು ಕ್ರಮ ಉಂಟ.
0: ಈಗ ನೀ ನನ್ನ ಇಟ್ಕೊಳ್ಳಿಲ್ವಾ
1: ಕೆಲಸಕ್ಕೆ?
0: ಇದು ಹಾಗೆ
1: ಸಹಾಯಕ್ಕೆ.
0: ಹಾಗೆ?
1: ಓ, ಹಾಗೆ ಇಟ್ಟುಕೊಳ್ಳದ್ದು? ಸರಿಯಪ್ಪ, ಈಗ ಅವಳನ್ನ ನನ್ನ ಹೆಂಡತಿ ಇಟ್ಟುಕೊಂಡಿದ್ದಾಳೆ ಅಂತ ಇಟ್ಟುಕೊಳ್ಳುವ. ಆದರೆ ಅವಳು ಯಾಕೆ ಅಲ್ಲಿ ಹೋಗಿ ಸೇರಿದ್ದು?
0: ಅದು ಪ್ರಥಮ ರಾತ್ರಿ ದಿವಸವೇ ಹೋದ್ಲು.
1: ಪ್ರಥಮ ರಾತ್ರಿ ದಿವಸವೇ?
0: ನೀನೇ ನೋಡಿ ಕೃಷ್ಣ, ನೀನೇ ನೋಡಿ ನನ್ಗೆ ಮದುವೆ ಮಾಡಿಸಿದಲ್ವ ಕೃಷ್ಣ?
1: ಹೌದು.
0: ಆವತ್ತು ಪ್ರಥಮ ರಾತ್ರಿ ದಿವಸ ಈಗ ಬರ್ಬೋದು, ಇನ್ನೊಂದು ಗಳಿಗೆ ಬರ್ಬೋದು ಅಂತ ನಾನು ಹಾಲಿಟ್ಕೊಂಡು ಕಾಯುತ್ತೇ ಇದ್ದೆ ಕೃಷ್ಣಯ್ಯ.
1: ನೀನೇ ಹಾಲಿಟ್ಕೊಂಡು?
0: ಹೌದು.
1: ಹಾಲು ತರುವುದಲ್ಲ, ಅವಳು ಹಾಲು ತರ.
0: ಇಲ್ಲ, ಆವತ್ತು ನಾನೇ ತಗೊಂಡು, ಮತ್ತೆ ಅವಳು ತರ್ತಿದ್ದಾಳೆ. ತಗೊಂಡೋಗಿ ಇಟ್ಕೊಂಡು ಕಾಯುತ್ತೇ ಇದ್ದೆ. ನನಗೆ ಒಳ್ಳೆ ನಿದ್ದೆ ಬಂದೋಯ್ತು ಕೃಷ್ಣಯ್ಯ. ನಿದ್ದೆ ಮಾಡಿದ್ದಲ್ಲ,
1: ಬಂದದ್ದು
0: ಬಂದದ್ದು ಬಂದೋಯ್ತಾ?
1: ತಪ್ಪು ನಿನ್ನದಲ್ಲ
0: ನಿದ್ದೆ.
1: ಹೌದು.
0: ಅದು ನಿದ್ದೆ ಮಾಡುದಂದ್ರೆ ನಾವು ಮಲಗಿದಾಗ ಬೇಕಂತ ನಿದ್ದೆ ಮಾಡುದು. ಇದು ತಣ್ಣಿಗೆ ತಾಗೆ ಕಣ್ಣು ಮುಚ್ಚಿ ಹೋಗುದು, ನಿದ್ದೆ ಬರುದು.
1: ಹೌದು.
0: ಬಂದೋಯ್ತು ಕೃಷ್ಣಯ್ಯ. ಆಮೇಲೆ ಯಾರೋ ಮುಖ ಸವರಿದ ಅನುಭವ. ನನ್ನ ಹೆಂಡತಿ ಅಂತ ಬಾ ಅಂತ ಒಪ್ಕೊಂಡಿದೆ. ಒಪ್ಕೊಂಡಿದೆ ತಡ ಹೋಗಿದ್ ಕೃಷ್ಣಯ್ಯ.
1: ಹೆಂಡತಿಯ?
0: ನಾನು ಹೆಂಡತಿ ಅಂತ ಕಣ್ಣು ತೆರೆದು ನೋಡ್ತೇನೆ, ಹಿಡ್ಕೊಂಡಿದ್ದೆ ಹೆಂಡತಿಯನ್ನೆಲ್ಲ. ನಮ್ಮ ಪಕ್ಕ ಮನೆ ಕರಿ ಮಾಡ್ಬೇಕಿನ.
1: ನೀನು ಹಾಲು ತೆಗೆದುಕೊಂಡು ಹೋಗಿದ್ದಿ ಮೊದಲೇ.
0: ಅದು ಹಾಲು ಕುಡಿಲಿಕ್ಕೆ ಬಂದದ್ದು. ಸಿಟ್ಟು ಬಂದ ಕೃಷ್ಣಯ್ಯ, ಇನ್ನೊಂದು ಬಾರಿ ಬರ್ಲಿ, ಮುಸುರು ಒಡ್ದು ಹಾಕ್ತೇನೆ ಅಂತ ಮತ್ತು ಹಾಗೆ ಮಲಗಿದೆ ಬರ್ಲಿ ಅಂತ. ಮತ್ತೆ ಬಂದು ಮುಖ ಸೇವೆ ಕೃಷ್ಣ. ಈಗ ಕಳ್ಳಬೇಕು ಬಂತು ಅಂತ ಎತ್ತು ಬಂದು ಬಿಟ್ಟು ಹೋದವಳು ಇವತ್ತಿಗೂ ನಮ್ಮ ಮನೆ ಬರ್ಲಿಲ್ಲ. ನೀವು ಅಲ್ಲಿದ್ದಾಳಂತ ವಿಷಯ ತಿಳಿಯಿತು.
1: ಗೊತ್ತಾಯ್ತಾ?
0: ಹೌದು.
1: ಹಾಗಾದ್ರೆ
0: ನಿನ್ನ ಜೊತೆ ನಾನು ಬರ್ತೇನೆ ಅಂತ ಹೇಳಿದ್ದು.
1: ಆದಿತ್ತಪ್ಪ, ನೀನ್ ಎಷ್ಟು ಕಷ್ಟದಲ್ಲಿದ್ದೀಯ ಅನ್ನೋದು ನನಗೆ ಗೊತ್ತಾಯ್ತು. ಆದಿತ್ತು, ಹಾಗಾದ್ರೆ ಇಬ್ರು ಹೋಗುದು ಹೋಗುದು ಮಾಡೋದು ಬೇಡ.

0: ಅಮ್ಮ
1: ಏನೇ ಇದು? ನನ್ನನ್ನು ಕಂಡವರು ಕೆಲವರು ಆಡುವ ಮಾತೇನು?
0: ಏನು?
1: ಶುಕ್ರಾರ್ಜಿತನ ಮಗಳು ಸತ್ಯಭಾಮಿ ಅತ್ಯಧಿಕ ಗರ್ವದಲ್ಲಿ. ಯಾರಿಗೆ ಗರ್ವ? ಯಾರಿಗೆ ಗರ್ವ?
0: ನಿಮಗೆ ಗರ್ವ
1: ಇದ್ರೇನು?
0: ಹೌದು, ತಪ್ಪೇನು?
1: ಯಾರಿಗ ಇದ್ರೆ?
0: ಹೌದು,
1: ಹೌದಾ? ಇರಬೇಕಾದತ್ತೆ. ಯಾಕೆ
0: ಯಾಕೆ?
1: ಒಂದು ಮಾತು ಕೇಳ್ತೇನೆ ನಿನ್ನಲ್ಲಿ. ಸಂಪತ್ತಿರುವುದಲ್ಲಿ,
0: ನಿಮ್ಮಲ್ಲಿ
1: ಐಶ್ವರ್ಯ ಇರುವುದಲ್ಲಿ,
0: ನಿಮ್ಮಲ್ಲಿ
1: ಹೌದಾ, ರೂಪ ಇರುವುದಲ್ಲಿ,
0: ನಿಮ್ಮಲ್ಲಮ್ಮ
1: ಅಹಂಕಾರ ಇರುವುದಲ್ಲಿ,
0: ನಿಮ್ಮಲ್ಲಿ ಅದು ನಿಮ್ಮಲ್ಲೇ
1: ಯಾವುದು ಇರಬೇಕೆ?
0: ಹೌದು.
1: ಇಷ್ಟಲ್ಲ ಇರುವಾಗ ಅಹಂಕಾರ ಇಲ್ಲ ಅಂತ ಹೇಳಿದ್ರೆ ಶೋಭೆ ಉಂಟಾ?
0: ಅಮ್ಮ, ಏನೂ ಇಲ್ಲದಂತ ವ್ಯಕ್ತಿ ಒಂದ್ ರೀತಿಯಲ್ಲಿ ಅಹಂಕಾರ ಪಡ್ತಾರೆ. ಎಲ್ಲವೂ ನಿಮ್ಮಲ್ಲುಂಟು, ಅಹಂಕಾರ ಪಡೆದೇನು?
1: ಇದು ಅಹಂಕಾರ ಅಂತ ಹೇಳಿದ್ರೆ ಏನು? ಇದು ಇಷ್ಟೆಲ್ಲ ಇರುವುದಕ್ಕೆ ಇದೊಂದು ಅಲಂಕಾರ.
0: ಹೌದು,
1: ಎಲ್ಲವೂ ಇರುವಾಗ ಈ ಅಹಂಕಾರ ಅಂತ ಹೇಳಿದ್ರೆ ಯಾವ್ದು ಗೊತ್ತ ನಿನಗೆ?
0: ಯಾವುದು
1: ಅಹಂಕಾರ ಅಂತ ಹೇಳಿದ್ರೆ? ತಲೆಗೆ ಇರುವಂತದ್ದಲ್ಲ ಅಹಂಕಾರ. ಅಹಂಕಾರ ಅಂತ ಹೇಳಿದ್ರೆ ಗತ್ತುಗಾರಿಕೆ. ಯಾವ ನೀವು ಗತ್ತುಗಾರಿಕೆ ಇಲ್ಲವ ಇದ್ದದ್ದೆಲ್ಲವೂ ಪ್ರಯೋಜನ ಇಲ್ಲ.
0: ಎಲ್ಲಿ?
1: ನಮ್ಮಲ್ಲಿ.
0: ಹೌದೌದು,
1: ಇರಬೇಕಾದದ್ದೆ. ಇರುವ ಸ್ಥಿತಿಯಲ್ಲಿ ನಾನಿದ್ದೇನೆ. ಕುಳಿತವರು ಹಾಗಲ್ಲ. ನಾನು ಮದುವೆಯಾಗಿ ನನ್ನ ಗಂಡನ ಮನೆಗೆ ಬರುವಾಗ ಹೇಗೆ ಕುಳಿತ ಹೆಣ್ಮಕ್ಕಳಾಗಿ ನಾನು ಬರೀ ಕೈಯಲ್ಲಿ ಬಂದವಳಲ್ಲವೇ? ಹೌದಾ? ಹಾಗೆ ಬಂದಿದ್ದೇನೆ.
0: ಬರುವಾಗ ಹೊತ್ಕೊಂಡೇ ಬಂದಿದ್ದೀರಲ್ಲ. ಮಣಿಯನ್ನ
1: ಹೊರಿಸಿಕೊಂಡು ಬಂದಿದ್ದೇನೆ.
0: ಹೌದೌದು,
1: ತಂದು ಇಲ್ಲಿಗೆ ನಾನು ಇಟ್ಟವಳಿದ್ದೇನೆ. ಹಾಗಾದ್ರೆ ನಾನು ಬರುವ ಮೊದಲು ಈ ದ್ವಾರಕಾ ನಗರ ಹೇಗಿತ್ತು?
0: ಅಯ್ಯೋ, ನೋಡುವುದೇ ಅಲ್ಲ.
1: ಹೇಗಿತ್ತೆ?
0: ಏನು ಇರಲಿಲ್ಲ.
1: ಇಲ್ಲಿರುವಂತ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಹೆಣ್ಣಿನ ಮೈ ಮೇಲಾದ್ರೂ ಬಂಗಾರದ ತುಂಡಿತ್ತ?
0: ನನ್ನನ್ನು ನೋಡಿದ್ರೆ ಯಾರಾದ್ರೂ ಸಖಿ ಅಂತ ಹೇಳ್ತಾರ?
1: ಇತ್ತೀಚೆಗೆ ಇರೋದು ಮೈ ಮೇಲೆ ಹೇಳಿಕೊಳ್ಳುವುದಂತ ಹೇಳಿದ್ರೆ
0: ಎಲ್ಲ ನಿಮ್ಮ ಅನುಗ್ರಹ.
1: ಸಖಿಯೋ ನೀನು, ರಾಣಿಯೋ
0: ಅದೇ ನಿಮ್ಮ ಜೊತೆಯಲ್ಲಿದ್ದಂತ ಸಖಿ ಹೀಗೆ
1: ಯಾಕೆ
0: ಕೊಡ್ತೀರಲ್ಲ ಆಭರಣ?
1: ಇದೆಲ್ಲ ಎಲ್ಲಿಂದ ಬಂತು?
0: ಅದು ನಿಮ್ಮಿಂದ ಬಂತು.
1: ನಾನು ಕೊಟ್ಟದ್ದು.
0: ಹೌದು,
1: ಹೌದಲ್ಲ. ನಾನು ನನ್ನ ಸೊಂದೆ ಮನೆಯಿಂದ ಗಂಡನ ಮನೆಗೆ ಬರುವಾಗ ಸಮಂತಕ ಮನೆಯನ್ನು ತಂದಿದ್ದೇನೆ.
0: ಹೌದು,
1: ಇದೆಲ್ಲ ಮಣಿಪ್ರಭಾವಲ್ಲವೇನೆ?
0: ಹೌದಮ್ಮ.
1: ಚಿನ್ನದ ಚೂರನ್ನು ಕಾಣದಿರುವಂತ ಈ ದ್ವಾರಕ ನಗರ ಜನರು ಮೈ ಮೇಲೆ ಬೇಕಾದಷ್ಟು ಒಡವೆ ಆಭರಣ ತುಂಬಿ ತುಳುಕುತ್ತಾ ಇದೆ.
0: ಹೌದೌದು,
1: ಇದಕ್ಕೆ ಕಾರಣ
0: ನೀವಮ್ಮ ಸತ್ಯಭಾಮಾದೇವಿಯವರು.
1: ಹೌದಲ್ಲ?
0: ಹೌದೌದು.
1: ನಮ್ಮ
0: ಎಲ್ಲವರು ಒಂದೊತ್ತಿನ ಊಟ ಮಾಡಬೇಕು ಅಂತಾದ್ರೆ ಸತ್ಯಭಾಮಾದೇವಿಯವರ ಹೆಸರನ್ನು ಹೇಳಿ ಊಟ ಮಾಡಬೇಕು.
1: ನನ್ನ ಹೆಸರು?
0: ಹೌದು,
1: ನನ್ನ ಹೆಸರು. ಹೌದಲ್ಲ, ಹೋಗಲಿ ಬಿಡ. ಈಗ ಇಷ್ಟಿರುವಾಗ ನಾನು ಅಹಂಕಾರವನ್ನು ಪಟ್ಟರೆ ಅಪರಾಧವಲ್ಲ?
0: ಅಪರಾಧವೇ ಅಲ್ಲ.
1: ಉಳಿದವರ ಹಾಗೆ ನಾನಲ್ಲ. ಮತ್ತೊಂದು ಮಾತು, ನಮ್ಮಲ್ಲಿ ಎಲ್ಲಾ ಯೋಗ್ಯತೆ ಉಂಟು. ಹೌದಾ? ಆದ್ರೆ ನೀನು ಗೊತ್ತು, ಅವರಿಗೆ ಗೊತ್ತು, ಇವರಿಗೆ ಗೊತ್ತು, ಇದು ನಮ್ಮ ಯಜಮಾನ್ರಿಗೆ ಗೊತ್ತೇ ಇಲ್ವೋ ಅಂತ ನಾನು ನೋಡುವುದು.
0: ಯಜಮಾನ್ರಿಗ ಏನಾಯ್ತಮ್ಮ?
1: ಗೊತ್ತುಂಟು ಅಂತ ಆಗಿದ್ರೆ, ಗೊತ್ತಾಗಿದ್ರೆ ಅವ್ರು ನನ್ನ ಬಳಿ ಇರ್ತಾ ಇದ್ರೋ ಇಲ್ವಾ?
0: ಹೌದು, ಇರ್ತಾ ಇದ್ರು.
1: ಹೌದಾ? ನೀನು 3 ದಿನದಿಂದ ನೋಡಿದ್ಯಾ?
0: ಇಲ್ಲಮ್ಮ.
1: ಎಲ್ಲಿ ಹೋದ್ರಿ ಅವರು?

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದಿಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಕೂಡಲೇ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: पहली नजर मेरी जिंदगी के फैसले आजमाना दो अगर ಮಳಿ ಬಂದ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ ಅಲ್ಲ ನಮ್ಮನಿ ಗೆದ್ದೆಗೆ ಅಂತ ಸುರಂಗ ಮಾಡಿದ ನಿನ್ ಗಂಡ ಕನ್ಸು ಶೀಲ ನನ್ ಗಂಡನ್ ಸುದ್ದಿ ಬರ್ಬೇಡ ದೇವ್ರ ಕಣಗಿ ಗನ್ಸಿನ ಬಗ್ಗೆ ಮಾತಾಡಿದ್ರೆ ಒಳ್ಳೆದಿಲ್ಲ ನಿಂಗೆ
1: ಅದಕ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ ಹೋಗ್ದೇನು ಅಲ್ಲ
0: ಬಾರಿಗಾರು ಹೋಗ್ರ ಆದ್ರೆ ಆಚೆಗಾರು ಹೋಗ್ರಲ್ಲ ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ
2: ಅಯ್ಯಬ್ಬೆ ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ ಕಂಡರ್ ಎಂತ ಅನ್ಕಂತಿಲ್ಲ ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ
0: ಅಲ್ಲ ಗಿರ್ಜಾ ಇಲ್ ಕಾಣ ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೆ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ
1: ಹೌದ್ ಗಿರ್ಜಕ್ಕ ಆಗ್ಲಿನ್ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್ ನೀನೇ ಹೇಳ ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ ಎಲ್ಲ ಜನರೇ ಮಾಡ್ತಿದ್ದೀರ ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು
2: ಅದೆಂತೋ ಹೇಳ್ತಾರಲ್ಲ ಕಲ್ತದ ಹೆಚ್ಚಾರೆ ಕಾಲ್ ಮೇಲತ್ತಂಬ ಹೌದು ಒಪ್ಕಂಬ ಪ್ರಪಂಚದಗೆ ತಂತ್ರಜ್ಞಾನ ಮುಂದೊಯ್ತು ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ ಎಲ್ಲ ಕೈ ಮೀರಿ ಮುಂದ್ ಹೋಯ ಆರು ಎಂತದೇ ಹೇಳಿ ಆಗಳಿನ ಜೀವನವೇ ಚಂದ ಅಲ್ದ
1: ಹೇ ಅಲ್ಕಣ ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೆ
2: ಜಲ್ಜ ಅದ್ ನಿಮ್ಮನಿದನು ಅಲ್ದ
0: ಅಯ್ಯಯ್ಯೋ ದೇವ್ರೆ ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕ್ ಹೋಗ್ ಕಣಿತಲ್ಲ
3: ಏ ಬಬ್ಬರಿಯಾ

पहली नजर मेरी जिंदगी के फैसले आजमाना दूँ अगर

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: बधाई है, बधाई है,
3: बधाई है, बधाई है, बधाई है, बधाई है, आज राम जन्म की

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನನ್ನೊಟ್ಟಿಗೆ ಇವತ್ತು ಅತಿಥಿ ಜ್ಯೋತಿಯಲ್ಲಿ ಯಾರಿದ್ರಂತ ಕೇಂದ್ರೆ, ಇವರು ಇತಿಹಾಸಕಾರರು. ಇತಿಹಾಸಕಾರರು ಎಂತ ಬೇಕು ಮಾರ್ರೆ, ಆದದನ್ನೇ ಹೇಳ್ತಾ ಕೇಂತ ಕೂಕಂಗೆ ಅಂತ ಅದಂತ ಕೇಂದ್ರೆ. ನಾವು ಇತಿಹಾಸನ ತಿಳ್ಕೊಳ್ಲೇಬೇಕತ್ತು, ಯಾಕಂದ್ರೆ ಹಿಸ್ಟ್ರಿ ರಿಪೀಟ್ಸ್, ಇತಿಹಾಸ ಮರುಕಳಿಸುತ್ತೆ ಅಂತ ಹೇಳ್ತಾರೆ. ಅದೇ ಇತಿಹಾಸನ ತಿಳ್ಕೊಂಬಕ್ಕೆ ಬಹಳಷ್ಟು ವಿಧಾನಗಳು ಸುಲಭದ್ದೇನಲ್ಲ, ಅಂತದಕ್ಕೆ ತುಂಬಾ ಪ್ರಯತ್ನ ಪಟ್ಟವರು ಇದ್ದಾರೆ. ಅದರಲ್ಲಿ ಆರ್ಕಿಯಾಲಜಿ ಅಂತ ನೀವು ಕೇಳಿಕ್ಕು ಸಾಕು. ಆರ್ಕಿಯಾಲಜಿ ಅಂದ್ರೆ ಕನ್ನಡದಲ್ಲಿ ಪುರಾತತ್ವ ಶಾಸ್ತ್ರ. ಅಯ್ಯೋ, ಪುರಾತತ್ವ ಮತ್ತೆ ವಾಪಸ್ ಹಳತಿ ಅಂತ ಕಂದ್ಕೇಂಡ್ರೆ, ಅಫ್ ಕೋರ್ಸ್ ನಾವು ಹಳತಿ ತಿಳ್ಕೊಂಡ್ರೆ ಆ ಹಳತಿ ಇರೋ ಅಲ್ಲಿಗೆ ಹೋಗಿ, ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಎಂತ ಕುರುಗಳು ಬಿಟ್ಟು ಹೋಗಿರೋ ಅಂತೇಳಿ ಹುಡ್ಕಕ್ಕಾತ್. ಹೆಚ್ಚಾಗಿ ಆರ್ಕಿಯಾಲಜಿಯಲ್ಲಿ ಅಥವಾ ಪುರಾತತ್ವ ಶಾಸ್ತ್ರದಲ್ಲಿ ಮಾಡೋದು ಇದನ್ನೇ. ಯಾವುದೋ ಒಂದು ಪ್ರದೇಶದ ಬಗ್ಗೆ ಒಂಚೂರು ಇಲ್ಲೇನೋ ಒಂದು ಇತಿಹಾಸ ಆಯಿರ್ಕ ಎಂಥದ್ದು ನಮಗೆ ಸಿಗತ್ತ ಅಂತ ಗೊತ್ತಾರ ಕೂಡಲೇ ಇತಿಹಾಸಜ್ಞರು ಅಲ್ಲಿಗೆ ಹೋತ್ರ ಹೋಯ್ ಹುಡ್ಕತ್ರಿ, ಯಾವ ಕುರು ಒಂದು ಶಾಸನ ಸಿಕ್ಕತ್ತಾ, ಅಥವಾ ಅಲ್ಲೇನೋ ಗೋಡಿ ಮೇಲೆ ಅಥವಾ ಕಲ್ ಮೇಲೆ ಚಪ್ಪಡಿ ಕಲ್ ಮೇಲೆ ಎಂತಾರು ಬರ್ದದಿತ್ತ, ಅಥವಾ ದೇವಸ್ಥಾನಗಳು ಹ್ಯಾಂಗಿತ್ತ, ಅಲ್ಲೇನಾದ್ರೂ ಬರ್ದಿದಾರ, ನಾಣ್ಯಗಳು ಏನಾದ್ರೂ ಸಿಕ್ಕತ್ತಾ, ಚೂರಾದ ಮಡಕೆ ಮತ್ತೊಂದು ಸಿಕ್ಕತ್ತ, ಹಿಂಗೆಲ್ಲ ಹುಡುಕುದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಹೆಚ್ಚಾಗಿ ಮಾಡೋದು ಇದನ್ನೇ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡುವ, ನಮ್ಮ ಕರಾವಳಿಯಲ್ಲಿ ಎಲ್ಲೆಲ್ಲ ಈ ತರದೆಲ್ಲ ಹುಡುಕಾಟ ನಡೆದಿದೆ, ಪುರಾತತ್ವವಾಗಿ ಅಂದ್ರೆ ಆರ್ಕಿಯಾಲಜಿಕಲಿ ನಾವು ಎಲ್ಲೆಲ್ಲ ಏನೆಲ್ಲ ಗುರುತಿಸಿಕೊಂಡಿತ್ತು ಒಂಚೂರು ಕೇಂಬ. ಇದು ಕೇಂಬಕ್ಕೆ ನಮ್ಮೊಟ್ಟಿಗೆ ಆರ್ಕಿಯಾಲಜಿಸ್ಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಆರ್ಕಿಯಾಲಜಿ ವಿಭಾಗದಲ್ಲಿ ಬಹಳಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲೂ ಕೆಲಸ ಮಾಡಿದವರು, ನಮ್ಮೂರಲ್ಲೇ ಇದ್ದವರು, ಇವರ ಹೆಸರು ಅದ್ರ ಬಗ್ಗೆ ಬಹಳ ಪುಸ್ತಕಗಳನ್ನ ಬರೆದವರು ಪ್ರೊಫೆಸರ್ ಟಿ ಮುರುಗೇಶ್ ಅವರಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಹೇಗಿದ್ರಿ ಸರ್, ಹುಷಾರಿದ್ರ್ಯಾ?
3: ಲೈಕ್ ಇದ್ರೆ
2: ಕುಂದಾಪುರಕರಣ ಮಾತಾಡಿದ್ರೆ ಸರ್ ನೀವು ಹೇಗೆ?
3: ನನ್ನ ಹೆಚ್ಚಿನ ಸಂಶೋಧನೆಗಳು ಕುಂದಾಪುರ ತಾಲೂಕಲ್ಲೇ ಇರೋದು.
2: ಹೌದಾ? ವಾವ್. ನಾ ಯಾಕೆ ಅಂದ್ರೆ ನೀವು ಮೂಲತಃ ಶಿವಮೊಗ್ಗ ಕಡೆಯವರಲ್ಲ,
3: ಚಿಕ್ಕಮಂಗ್ಳೂರು
2: ಕಡೆಯವರು ಹೇಳಿದ್ರೆ, ಅದೇ ಚಿಕ್ಕಮಂಗ್ಳೂರು ಮದ್ವೆ ಆಗಿರೋರು ಕೂಡ ಶಿವಮೊಗ್ಗದವರು. ಹಂಗಾಗಿ ನೀವು ಕರಾವಳಿಯವರು ಮೂಲತಃ ಅಲ್ಲ, ಆದ್ರೆ ಅದೆಷ್ಟೋ ವರ್ಷಗಳಿಂದ ಕರಾವಳಿಯ ನೀರು, ಕರಾವಳಿಯ ಮಣ್ಣು, ಕರಾವಳಿಯ ಬದುಕಿನಲ್ಲಿ ಕರಾವಳಿ ಒಟ್ಟಿಗೆ ಬರ್ತಾ ಹೋಗಿಪ್ಪಾರಲ್ಲ. ಹಂಗಾಗಿ ನಂಗೆ ಖುಷಿ ಆದ್ಯಂತ ಕೇಂದ್ರೆ ಕುಂದಾಪುರ ಕನ್ನಡನೇ ಹೇಳಿಬಿಟ್ಟಲ್ಲ ಸರ್. ನಮ್ ಕುಂದಾಪುರ ತಾಲೂಕಲ್ಲಿ ಎಲ್ಲೆಲ್ಲ ನೀವು ಈ ತರ ಗುರುತಿಸಿದ್ರಿ, ಆರ್ಕಿಯಾಲಜಿಕಲಿ ಹುಡ್ಕೊಂಡು ಹೋಗಿ ಓ ಈ ಪ್ಲೇಸು ಆ ಪ್ಲೇಸು ಅಂತ ಹೇಳಿ ಹೇಳುದಾರೆ?
3: ಕುಂದಾಪುರದಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡಿದಂತ ಸಂಶೋಧನೆ ಅಂದ್ರೆ ಅದು ಈಗಿನ ಅವಲಕ್ಕಿ ಪಾರೆ ಅನ್ನುವಂಥದ್ದು. ಅವಲಕ್ಕಿ ಪಾರೆ ಅಂತ ಹೇಳಿದ್ರೆ ನೀವು ಕೊಲ್ಲೂರಿಗೆ ಹೋಗುವ, ಕುಂದಾಪುರದಿಂದ ಕೊಲ್ಲೂರಿಗೆ ಹೋಗುವ ರಸ್ತೆಯಲ್ಲಿ ಅಲ್ಲಿ ನಿಮಗೆ ಆ ಒಂದು ಸೈಟ್ ಜಾಗ ಸಿಗುತ್ತೆ. ಅಂದ್ರೆ ಅದು ಅಭಯಾರಣ್ಯದಲ್ಲಿದೆ,
2: ಅಭಯಾರಣ್ಯದ ಒಳಗ
3: ವನ್ಯಜೀವಿ ಅಭಯಾರಣ್ಯದಲ್ಲಿ, ಅದರಲ್ಲೂ
2: ಆಯ್ತಾ
3: ಅಲ್ಲಿದೆ. ಇದನ್ನ 2019 ಫೆಬ್ರವರಿ 17 ಈ ಒಂದು ಸೈಟ್ ಅನ್ನು ನಾವು ಕಂಡಿಡಿದ್ವಿ.
2: ಅಲ್ಲ, ನಿಮ್ಗೆ ಅದು ಹ್ಯಾಂಗ್ ಗೊತ್ತಾಯ್ತು? ಊರ್ ಇಷ್ಟಪ್ಪ ಇತ್ತು ಅದ್ರಲ್ಲಿ ಅಲ್ಲಿಗೆ ಹೋಗಿ ಹುಡ್ಕೋಕಲ್ಲಿ ಹ್ಯಾಂಗ್ ಗೊತ್ತಾತ?
3: ಅದೇ ನಾವು ಅಂದ್ರೆ ಜನರ ಸಂಪರ್ಕವನ್ನ ಮುಖ್ಯವಾಗಿಟ್ಕೊಳ್ತೇವೆ. ಅಂದ್ರೆ ಯಾವುದೇ ಸಂಶೋಧನೆ ಮಾಡಬೇಕಾದ್ರೂ ಕೂಡ ಸ್ಥಳೀಯರ ಸಹಕಾರ ಇಲ್ಲದೆ ಹೋದ್ರೆ ಯಾವ ಸಂಶೋಧನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಪಾಠ ಮಾಡುವಾಗ ಶಾಸನಗಳು ಅಂತೇಳಿ ವಿದ್ಯಾರ್ಥಿಗಳು ಹೇಳ್ತಾನೆ, ಅವ್ರಿಗೆ ತೋರಿಸ್ತೇನೆ, ಅದ್ರ ವಿಷಯ ಮಾಹಿತಿ ಕೊಡ್ತಾನೆ. ಅವ್ರ ಮಕ್ಕಳಿಗೆ ಒಂದು ಓ ಈ ಬರ್ದದ್ದು ಕಲ್ ಮೇಲೆ ಬರ್ದದ್ದಿದ್ರೆ ಅದಕ್ಕೆ ಶಾಸನ ಅಂತ ಹೇಳ್ತಾರೆ ಅಂತ ಒಂದು ಕಲ್ಪನೆ ಬರುತ್ತೆ,
2: ಎಪಿಗ್ರಫಿ.
3: ಆದ್ರೆ ನಮ್ಮ ಸಾಮಾನ್ಯ ಜನರಿಗೆ ಅದು ಗೊತ್ತಾಗ್ತಿಲ್ಲ.
2: ಕರೆಕ್ಟ್.
3: ಅವರು ಇಲ್ಲಿ ಸ್ಥಳೀಯವಾಗಿ ಅದಕ್ಕೆ ಶಾಸನಕ್ಕೆಲ್ಲ ಇಲ್ಲಿ ಸ್ಥಳೀಯ ಜನರು ಉಪಯೋಗಿಸುವಂತ ಭಾಷೆ ಏನು ಅಂತ ಹೇಳಿದ್ರೆ ಬರದಕಲ್ಲು ಬೋಳೆ. ನಾವು ಅದೇ ಇದನ್ನು ಕೇಳಬೇಕು ಅವರಿಗೆ,
2: ಅದೇ ಭಾಷೆಗೆ ಕೇಳ್ಕೊಂಡು
3: ಇಲ್ಲಿ ಬರದಕಲ್ಲೆಲ್ಲ ಇತ್ತ ಈ ತರ ಕೇಳುವಾಗ, ಓ ಅಲ್ಲಿತ್ತು ಮರ್ರ, ನಾ ಅಲ್ಲಿ ಕಂಡಿದ್ದೆ ಮರ್ರ.
2: ಅದರೊಟ್ಟಿಗೆ ಕೆಲವು ಗಡಿಕಲ್ಲು ಇರುತ್ತಲ್ಲ ಸರ್,
3: ಗಡಿಕಲ್ಲು ಇರುತ್ತೆ, ಗಡಿಕಲ್ಲು ಇರುತ್ತೆ, ಆಯ್ತಾ. ಸೊ ಆ ರೀತಿಯಲ್ಲಿ ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗ ಸ್ಥಳೀಯ ಜನರನ್ನ ವಿಚಾರಿಸ್ತಾ ಇದ್ವಿ. ಹಾಗೆ ವಿಚಾರಿಸುವಾಗ ಲೋಕಲ್ ಜನರನ್ನ ಮತ್ತು ನಮ್ಮ ಹತ್ರ ಇರತಕ್ಕಂಥ ಕೆಲವು ಚಿತ್ರಗಳನ್ನ ಅವ್ರಿಗೆ ತೋರಿಸ್ತಾ ಇದ್ವಿ.
2: ನಿಮ್ಗೆ ಆ ಚಿತ್ರ ಎಲ್ಲಿ ಸಿಕ್ತಿತ್ತು?
3: ಬೇರೆ ಕಡೆ, ಕರ್ನಾಟಕದ ಬೇರೆ ಕಡೆ ಇರುವಂತಹದನ್ನೇ ನಾವಿಲ್ಲಿ ತೋರಿಸ್ತಾ ಇದ್ವಿ. ಇಂಥದ್ದೆಲ್ಲರ ಇತ್ತ ಮಾರ್ರ, ಇತ್ತ ಮಾರ್ರ ಅಂದ್ರೆ ಅದು ಚಿತ್ರ ನೋಡಿದ ಕೂಡಲೇ ಅವ್ರಿಗೆ ಫ್ಲಾಶ್ ಆಗ್ತಾ ಇತ್ತು, ಆಯ್ತಾ. ಓ ಇದಿತ್ತು ಮರ್ರ, ಇಲ್ಲಿ ನಮ್ಮ ಪಾರೆ ಹೆಂಗಿತ್ತು ಒಂದು, ಇಲ್ಲಿ ಪಾರೆ ಮರ್ರ, ಇಲ್ಲಿ ಅವಲಕ್ಕಿ ಪಾರೆ ಅಂತ ಇತ್ತು ಮರ್ರ, ಬನ್ನಿ ವಾಪ ಅಂದ್
2: ಕರ್ಕೋತ್.
3: ಅಲ್ಲಿ ಹೋಗಿ ನೋಡಿದ್ರೆ ವಿ ಆರ್ ಶಾಕಿಂಗ್, ಯಾಕೆಂದ್ರೆ ಅಲ್ಲಿ ಕಂಡು ಬಂದಂತಹ ಚಿತ್ರಗಳು ಇಡೀ ಕರ್ನಾಟಕದ ಅತ್ಯಂತ ಪ್ರಾಚೀನ ಶಿಲಾಯುಗದ ಚಿತ್ರಗಳಾಗಿದ್ದು.
2: ಪ್ರೀ ಹಿಸ್ಟಾರಿಕ್ ಏಜ್
3: ಅಂದ್ರೆ ಕನಿಷ್ಠ ಕ್ರಿಸ್ತಪೂರ್ವ 6,000 ಹಳೆಯ ಚಿತ್ರಗಳು.
2: ಓ ಎಂತ ಚಿತ್ರ ಅದು ಸರ್?
3: ಸುಮಾರು 50 ಚಿತ್ರಗಳವರೆಗೆ ಅಲ್ಲಿ ನಾವು ಗುರುತಿಸಿದ್ದೇವೆ. ಅಂದ್ರೆ ಸುಮಾರು ನಾವು ನಿವೇಶನ ಕಂಡುಹಿಡಿದ ನಂತರ 2022-23 ಕಂಟಿನ್ಯೂಸ್ ಅಲ್ಲಿ ಆ ನಿವೇಶನ ಸೈಟ್ ವರ್ಕ್ ಮಾಡಿದ್ದೇವೆ. ವರ್ಕ್ ಮಾಡಿ ಅಲ್ಲಿ ಸುಮಾರು ಒಂದು 50 ಚಿತ್ರಗಳನ್ನ ಹೊರತಗಿದ್ದೇವೆ. ಅಲ್ಲಿ ಮೇನ್ ನಮಗೆ ಕಂಡು ಬಂದಂತ ಚಿತ್ರಗಳು ಅಂತ ಹೇಳಿದ್ರೆ ಮನುಷ್ಯನ ಚಿತ್ರಗಳು.
2: ಓಕೆ, ಅದು ಎಲ್ಲಿ ಬರೆದಿದ್ರು?
3: ನಾವೇನು ಕೆಂಪು ಕಲ್ಲು ಮುರುಕಲ್ ಅಂತ ಕರಿತೇವೆ, ಆ ಮುರುಕಲ್ ಹಾಸಿನ ಮೇಲೆ, ನೆಲ ಹಾಸಿನ ಮೇಲೆ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತ ಚಿತ್ರಗಳು.
2: ಓಕೆ,
3: ಆಯ್ತಾ. ಅದು ಎಲ್ಲ ದೊಡ್ಡ ದೊಡ್ಡ ಸೈಜಿನ ಚಿತ್ರಗಳು, ಸಣ್ಣ ಚಿತ್ರಗಳಲ್ಲ.
2: ದೊಡ್ಡ ಸೈಜ್ ಅಂದ್ರೆ ಎಷ್ಟು ಫೀಟ್?
3: ಒಂದು ಸಾಧಾರಣ ಒಂದು 4 ಫೀಟ್, 5 ಫೀಟ್.
2: ಓ, ಸಣ್ಣ ಸಣ್ಣದಲ್ಲ,
3: ಸಣ್ಣ ಸಣ್ಣದಲ್ಲ, ಆಯ್ತಾ. ಹ್ಯೂಮನ್ ಸೈಜ್ ಅಂತಾನೆ ಹೇಳ್ಬಹುದು,
2: ನಮ್ಮಷ್ಟೇ ಎತ್ತರ.
3: ಹೌದು,
2: ಓಕೆ,
3: ಆಯ್ತಾ. ಅಷ್ಟು ದೊಡ್ಡ ದೊಡ್ಡ ಚಿತ್ರಗಳನ್ನ ಅವ್ರ ಕಲ್ಲಲ್ಲಿ ಕುಟ್ಟಿ ಮಾಡಿ. ಮತ್ತೆ ಈ ಅವಲಕ್ಕಿ ಪಾರೆದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಮಗೆ ಅವಲಕ್ಕಿ ಪಾರೆದೇ ಚಿತ್ರಗಳು ಗೋವಾದಲ್ಲಿ ನಮಗೆ ಒಂದು 2-3 ಕಡೆ ಗೋವಾದಲ್ಲಿ ಸಿಗುತ್ತೆ, ಆಯ್ತಾ. ಗೋವಾ ಆದಮೇಲೆ ನೆಕ್ಸ್ಟು ನಮಗೆ ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ, ಆಯ್ತಾ, ಕೊಂಕಣ ಪ್ರದೇಶ ಅಂತ ಕರಿತೇವೆ, ರತ್ನಗಿರಿ ಡಿಸ್ಟಿಕ್, ಅಲ್ಲಿ ಕೂಡ ತುಂಬ ನಮಗೆ ಸಿಗ್ತವೆ. ಆದರೆ ಇಲ್ಲಿ ಇಲ್ಲಿ ಟೋಟಲ್ ಮತ್ತು ಈವನ್ ಕೇರಳದ ಕೆಲವು ಪ್ರದೇಶದಲ್ಲಿ ಕೂಡ ಸಿಗುತ್ತೆ. ಎಡಕಲ್ ಗುಡ್ಡ ಅಂತ ನೀವು
2: ಕೇಳಿರ್ಬೋದು,
3: ಅಲ್ಲಿ ಕೂಡ ನಮಗೆ ಸಿಗ್ತವೆ. ಆದರೆ ಅಲ್ಲೆಲ್ಲ ಹ್ಯೂಮನ್ ಫಿಗರ್ ಸಿಗುವಂಥದ್ದು ಭಾಳ ಒಂದು ಎರಡು ಈ ಥರ. ಆದರೆ ಆಶ್ಚರ್ಯ ಅಂದರೆ ಅವಲಕ್ಕಿ ಪಾರೆಯಲ್ಲಿ 8 ಮನುಷ್ಯನ ಆಕೃತಿ ಚಿತ್ರಗಳು, ಅಂದರೆ ಅದನ್ನು ನಾವು ಮೇಲ್ ಫಿಗರ್ಸ್ ಅಂತ ಐಡೆಂಟಿಫೈ ಮಾಡಿದ್ದೇವೆ. ಒಂದು ಹೆಣ್ಣಿನ ಫಿಗರ್ ಅಂದರೆ ಹೆಣ್ಣಿನ ಚಿತ್ರ ಅಂತೇಳಿ, ಮತ್ತೊಂದು ಮಗುವಿನ ಒಂದು ಚಿತ್ರ, ಮತ್ತು ಆನೆಯದ್ದು, ಮರಿ ಆನೆಯದ್ದು ಒಂದು ಚಿತ್ರ, ಆ ಥರದ ಚಿತ್ರಗಳು ಅಲ್ಲಿದ್ದಾವೆ. ಮತ್ತು 2 ದೊಡ್ಡ ಗೂಳಿಗಳು, ಈ ಹರಪ್ಪ ನಾಗರಿಕತೆಯಲ್ಲಿ ನೋಡ್ತಕ್ಕಂಥ ನಾವು ಸೀಲ್ ಮೇಲೆ ಏನು ಗೂಳಿ ಚಿತ್ರ ನೋಡ್ತೇವೆ, ಯಥಾವತ್ತು ಅದೇ ರೀತಿ ಇರತಕ್ಕಂಥ 2 ದೊಡ್ಡ ಗೂಳಿಯ ಚಿತ್ರಗಳಿದ್ದಾವೆ ಅಲ್ಲಿ, ಆಯ್ತಾ. ಮತ್ತು ಜಿಂಕೆಯ ಚಿತ್ರ ಇದೆ, ಬೇಟೆ ನಾಯಿ ಚಿತ್ರ ಇದೆ. ಸೊ ಇಂಥ ಅಪರೂಪದ ಚಿತ್ರಗಳಿರ್ತಕ್ಕಂಥ ಒಂದು ನಿವೇಶನ ನಾವಲ್ಲಿ ಕಂಡುಹಿಡಿದ್ವಿ. ಆ ಚಿತ್ರ ಕಂಡುಹಿಡಿದ ಮೇಲೆ ನಮಗೇನಿಸ್ತು ಅಂತ ಹೇಳಿದ್ರೆ, ನಾವು ಜನರಿಗೆ ಈ ಚಿತ್ರಗಳ ಬಗ್ಗೆ ಗೊತ್ತಾಗಬೇಕು, ಬರೀ ವಿದ್ವಾಂಸರಿಗಲ್ಲ,
2: ಜನರಿಗೆ ಅಂತ ಗೊತ್ತಾಯ್ತು ಸರ್. ಅಂದ್ರೆ ಅದರಿಂದ ಏನು ಉಪಯೋಗ ಇದೆ
3: ಹೇಳ್ತೇನೆ. ಯಾಕೆಂದ್ರೆ ಹೇಳಿದ್ನಲ್ಲ ನಿಮಗೆ, ಕ್ರಿಸ್ತಪೂರ್ವ 6,000 ಹಳೆಯ ಚಿತ್ರಗಳು ಅಂತ
2: ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇದು ಕ್ರಿಸ್ತಪೂರ್ವ 6,000 ಹಿಂದಿದೆ.
3: ಅದು ನಾವು ತೌಲನಿಕವಾಗಿ ಅಧ್ಯಯನವನ್ನ ಮಾಡಿ ಅದು ಕನಿಷ್ಠ ಡೇಟಿಂಗ್ ನಾವು ಮಾಡಿರೋದು. ಆಕ್ಚುಲಿ ನಮ್ಮ ಪ್ರಕಾರ ಅದು 10,000 ಪುರಾತನ.
2: ಓಕೆ,
3: ಬಟ್ ಅದರ ಲೋವೆಸ್ಟ್ ಇದನ್ನ ನಾವು ಹೇಳ್ತಾ ಇದ್ದೇವೆ ನಿಮಗೆ, ಕ್ರಿಸ್ತಪೂರ್ವ 6,000 ಅಂತೇಳಿ.
2: ನಿಖರವಾಗಿ ಅಲ್ಲ ಇದು ಅಂದಾಜು,
3: ಬಟ್ 6,000 ಇತ್ತೀಚಿನದಲ್ಲ
2: ಅಲ್ವೇ,
3: ಅದಂತೂ 100% ಗ್ಯಾರಂಟಿ ಅದು.
2: ಓಕೆ,
3: ಆಯ್ತಾ. ಅಷ್ಟು ಈ ಮುಖ್ಯವಾಗಿರ್ತಕ್ಕಂಥ ಚಿತ್ರಗಳು ನಮ್ಮ ಮುಂದಿನ ಜನಾಂಗಕ್ಕೆ ಉಳಿಬೇಕಲ್ವ. ಅದು ಮುಂದಿನ ಜನಾಂಗಕ್ಕೂ ಉಳಿಬೇಕು ಹೇಳಿದರೆ, ನಾವು ಈಗಿರುವಂಥ ನಮ್ಮ ಯುವಕರನ್ನ ಅಥವಾ ಅಲ್ಲಿ ಸ್ಥಳೀಯ ಜನರಿಗೆ ಆ ಬಗ್ಗೆ ಮಾಹಿತಿ ಸಿಗಬೇಕಾದ್ರೆ ಎಷ್ಟು ಮಹತ್ವ ಅವು.
2: ಇದ್ರೆ ನಾನು ನಿಮ್ಗೆ ಕೇಳ್ಕ, ಈಗ ನಾವಿದನ್ನ ಈಗಿನ ಜನಾಂಗಕ್ಕೆ ಕಾಣಿ, ನೀವು ಅದು ಪ್ರೀ ಹಿಸ್ಟಾರಿಕ್ ಏಜ್ ಆ ಚಿತ್ರಗಳನ್ನ ಕಾಣ್ಕ, ನೀವ್ ಇದನ್ನ ಅರ್ಥ ಮಾಡ್ಕೊಣಕ ತಿಳ್ಕೊಣಕ ಅಂತ ಹೇಳ್ರೆ, ಅವ್ರಿಗೆ ನೆಕ್ಸ್ಟ್ ಪ್ರಶ್ನೆ ಅಂತ ಗೊತ್ತ, ನಮ್ಗೆ ಇದು ಎಂತ ಉಪಯೋಗ ಆಗ್ತ,
3: ಆ ಚಿತ್ರಗಳು ಎಂತ ಉಪಯೋಗ ಆಗ್ತದೆ? ಅದಕ್ಕೋಸ್ಕರ ಏನ್ ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರವೇ ನಾನೇನ್ ಮಾಡಿದೆ ಅಲ್ಲಿ ಅಂತ ಹೇಳಿದ್ರೆ, ಆಶ್ಚರ್ಯ ಪಡುವುದು ನಿಮಗೆ, ಯಾಕೆಂದ್ರೆ ಇದು ಇಡೀ ಇಂಡಿಯಾದಲ್ಲೇ ಅಪರೂಪವಂತ ಒಂದು ಕೆಲಸ ನಾವು ಮಾಡಿದ್ದು. ಇಂಡಿಯಾದಲ್ಲಿ, ಥ್ರೂ ಔಟ್ ಇಂಡಿಯಾದಲ್ಲಿ ಬೇಕಾದಷ್ಟು ರಾಕ್ ಆರ್ಟ್ ಸೈಟ್ಗಳಿದಾವೆ.
2: ನೀವು ರಾಕ್ ಆರ್ಟ್ ಅಂತ ಕರೀತೀರಿ ಅಂದ್ರೆ ಕನ್ನಡದಲ್ಲಿ
3: ಆದಿಮಕಲೆ ರಾಕ್ ಆರ್ಟ್ ಸೈಟ್ಗಳು ಇದ್ದಾವೆ ಇಡೀ ಇಂಡಿಯಾದಲ್ಲಿ. ಉದಾಹರಣೆ ನೀವು ವಿಂಬೆಟ್ಗ ಅಂತ ಕೇಳಿರ್ಬೋದು, ಆಯ್ತಾ, ಅದು ವರ್ಲ್ಡ್ ಹೆರಿಟೇಜ್ ಸೈಟ್ ಇವತ್ತು. ಇಂಡಿಯಾದ ಏಕೈಕ ವರ್ಲ್ಡ್ ಹೆರಿಟೇಜ್ ಸೈಟ್ ಅದು, ರಾಕ್ ಆರ್ಟ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅದು ಮಧ್ಯಪ್ರದೇಶದಲ್ಲಿ ಇದೆ ಅಂತ. ನಮ್ಮಲ್ಲಿ ಕರ್ನಾಟಕದಲ್ಲಿ ಯಾವುದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿಲ್ಲ, ಅಂದ್ರೆ ರಾಕ್ ಆರ್ಟಿಗೆ ಸಂಬಂಧಪಟ್ಟದ್ದು ಆಗಿಲ್ಲ ಅಂತ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದು ಹೇಳಿದ್ರೆ, ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತೇನೆ. ನಾವಲ್ಲಿ ಏನು ಮಾಡಿವಿ, ಎಷ್ಟು ಮುಖ್ಯವಾದ ಕೆಲಸ ಮಾಡಿದ್ವಿ ಹೇಳಿದರೆ, ಅಂತಾರಾಷ್ಟ್ರೀಯ ರಾಕ್ ಆರ್ಟ್ ಕಾನ್ಫರೆನ್ಸನ್ನು, 2 ಡೇಸ್ ಕಾನ್ಫರೆನ್ಸನ್ನು ನಾವು ಮಾಡಿದ್ವಿ. ಯಾವುದೇ ಕಾಲೇಜಲ್ಲ ಮಾಡಿದ್ದು, ನೆನಪಿಟ್ಕೊಳ್ಳಿ. ಇಡೀ ಇಂಡಿಯಾದಲ್ಲಿ ರಾಕ್ ಆರ್ಟಿಗೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಕಾನ್ಫರೆನ್ಸ್ಗಳು ಬೇರೆ ಬೇರೆ ಯೂನಿವರ್ಸಿಟಿಲಿ ಬೇರೆ ಬೇರೆ ಕಡೆ ಆಗ್ತಾ ಇದ್ದಾವೆ, ಸ್ವತಃ ನಾನು ಕೂಡ ಭಾಗವಹಿಸಿದ್ದೇನೆ. ಆದರೆ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ ಒಂದು ರಾಕ್ ಆರ್ಟ್ ಸೈಟಿನಲ್ಲಿಯೇ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡಿದ್ದು ನಾವು. ಇದು ಒಂದನೇ ಅಂಶ. ಎರಡನೇ ಅಂಶ ಅಂತ ಹೇಳಿದರೆ, ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಯಾವುದೇ ಸರ್ಕಾರದ ಅನುದಾನವನ್ನು ನಾವು ಪಡ್ಕೊಂಡಿಲ್ಲ. ಈವನ್ ಕಾಲೇಜಿನಿಂದ ಕೂಡ ನಾವು ಯಾವುದೇ ಸಹಾಯವನ್ನು ನಾವು ಪಡ್ಕೊಳ್ಳಿಲ್ಲ. ಸಂಪೂರ್ಣವಾಗಿ ಪಬ್ಲಿಕ್ ಫಂಡೆಡ್, ಕಂಪ್ಲೀಟ್.
2: ಪಬ್ಲಿಕ್ ಅಂದ್ರೆ ಯಾರ? ಊರಿನವರ?
3: ಅಲ್ಲ, ಕುಂದಾಪುರದ ಜನ. ಜನ ಎಷ್ಟು ಅಭಿಮಾನದಿಂದ, ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಹೇಳಿದ್ರೆ, ಒಂದು 4-5 ಲಕ್ಷ ರೂಪಾಯಿ ಖರ್ಚಾಗಿದೆ ನಮಗೆ ಆ 2 ಡೇಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ. ಅಷ್ಟು ಹಣವನ್ನು ಕೂಡ ಕುಂದಾಪುರದ ಜನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ.
2: ಚಪ್ಪಾಳೆ ಎಲ್ರಿಗೂ.
3: ಆಯ್ತಾ, ಇದು ನಮಗೆ ಸಿಕ್ಕಿರುವಂತಹ ಜನಬೆಂಬಲ. ಆ ಕಾನ್ಫರೆನ್ಸ್ ಮಾಡಿದಾಗ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ, ಅದರಲ್ಲಿ ಒಬ್ರು ಇರ್ವಿನ್ ನ್ಯೂಮೇಯರ್ ಅನ್ನುವಂತ ಫಾರಿನ್ ಡೆಲಿಗೇಟ್ ಕೂಡ ಇಬ್ರು ಗಂಡ ಹೆಂಡತಿ ಭಾಗವಹಿಸಿದ್ರು. ಅವರೇ ಕಾನ್ಫರೆನ್ಸಿನ ಅಧ್ಯಕ್ಷತೆ ವಹಿಸಿಕೊಂಡಿದ್ರು. ಆಯ್ತಾ, ಮತ್ತೆ ಇಂಡಿಯಾದಿಂದ ಬೇರೆ ಬೇರೆ ಸ್ಕಾಲರ್ಸ್ಗಳು ಅದರಲ್ಲಿ ಭಾಗವಹಿಸಿದ್ರು. ಮತ್ತೆ ನಾವು ಭಾರತದ ಕೆಲವು ಪ್ರಖ್ಯಾತ ಆರ್ಟಿಸ್ಟ್ಗಳನ್ನ ಇನ್ವೈಟ್ ಮಾಡಿದ್ವಿ, ಕಲಾ ವಿಭಾಗದಲ್ಲಿ ಕಲೆಯಲ್ಲಿ ವರ್ಕ್ ಮಾಡ್ತಾ ಇರುವಂತವ್ರನ್ನ, ವೆಲ್ ನೋನ್ ಆರ್ಟಿಸ್ಟ್ಗಳು, ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಮತ್ತೆ ಅಲ್ಲಿಯ ಪಬ್ಲಿಕ್ಸ್ ಅನ್ನ ಇನ್ವಾಲ್ವ್ ಮಾಡಿಕೊಂಡ್ವಿ. ಒಂದು ಇಂಟ್ರಾಕ್ಷನ್.
2: ಯಸ್,
3: ಅವು ಯಾಕೆ ಇಂಪಾರ್ಟೆಂಟ್, ಯಾಕೆ ಉಳಿಸ್ಕೊಳ್ಬೇಕು ನೋಡಿ. ಈಗ ಟೂರಿಸಂ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವ ಕರಾವಳಿ ಟೂರಿಸಮ್ಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಹೆಚ್ಚಿನವರಿಗೆ ಟೂರಿಸಂ ಅಂದ ಕೂಡಲೇ ಇಲ್ಲಿವರಿಗೆ ಸರ್ಕಾರದವರಿಗೆ ಕಾಣ್ತಾ ಇರೋದೇನು ಅಂತ ಹೇಳಿದ್ರೆ, ಖಾಲಿ ಬೀಚ್ ಅಷ್ಟೇ. ಆದರೆ ಬೀಚಿನ ಹೊರತಾಗಿ ನಮ್ಮಲ್ಲಿಂಥ ಸ್ಥಳಗಳು ಇದಾವೆ ಅನ್ನುವಂಥದ್ದನ್ನು ನಾವು ಹೈಲೈಟ್ ಮಾಡಿದರೆ, ಅದಕ್ಕೆ ಬೇಕಾದಂಥ ಕೆಲವು ಮೂಲ ಸೌಕರ್ಯಗಳನ್ನು ನಾನು ಕೊಟ್ಟರೆ, ಆಯಿತಾ, ನಮ್ಮ ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತೆ ಸ್ಥಳೀಯ ಜನರಿಗೆ ಆದಾಯದ ಮೂಲ ಆಗುತ್ತೆ.
2: ಸರಿಯಾಗಿ ಹೇಳಿದ್ರೆ ಸರ್,
3: ಇದು ಸ್ಥಳೀಯರಿಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು. ಆಯ್ತಾ, ಅವರಿಗೆ ಅದ್ರ ಬಗ್ಗೆ ಅದು ಇಂಪಾರ್ಟೆಂಟ್ ಏನು ಅಂತಂದೇಳಿ ಅವರಿಗೆ ತಿಳಿಸಿಕೊಟ್ರೆ, ನಾಳೆ ಟೂರಿಸಮ್ಗೆ ಅದನ್ನು ನಾವು ಹೈಲೈಟ್ ಮಾಡಿದರೆ, ಫೋಕಸ್ ಮಾಡಿದರೆ, ಆಯ್ತಾ, ಅವಾಗ ಸ್ಥಳೀಯ ಜನರಿಗೆ ಉದ್ಯೋಗಕ್ಕೆ ಒಂದು ಅವಕಾಶ ಆಗುತ್ತೆ, ಅವರ ಆರ್ಥಿಕ ಬೆಳವಣಿಗೆಗೆ ಅದು ಸಹಾಯ ಆಗುತ್ತೆ, ಮತ್ತು ಅದನ್ನ ಮುಂದಿನ ಜನಾಂಗಕ್ಕೆ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
2: ಅದ್ರ ಬಗ್ಗೆ ಒಂದು ಅಭಿಮಾನನೂ ಇರುತ್ತೆ.
3: ಹೌದು. ಈಗ ಅವರಲ್ಲಿ ಸುತ್ತಮುತ್ತ ಇರತಕ್ಕಂಥ ಅವಲಕ್ಕಿ ಪಾರಿ ಸುತ್ತಮುತ್ತ ಇರತಕ್ಕಂಥ ಬಹುತೇಕ ಜನರಿಗೆ ಅವಲಕ್ಕಿ ಪಾರಿ ಗೊತ್ತಿದೆ. ಯಾಕೆಂದ್ರೆ ಒಂದು ಬ್ರೋಷರ್ಸ್ ಅನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಬ್ರೋಷರ್ಸ್ ಅನ್ನು ಮಾಡಿ ನಾವು ಹಂಚಿದ್ದೇವೆ.
2: ಅದು ಕಾಡಿನ ಮಧ್ಯದಲ್ಲಿರುವಂತ ಊರ?
3: ಊರಲ್ಲ, ಅದು
2: ಪ್ಲೇಸ್.
3: ಪ್ಲೇಸ್ ಬರೀ ಕಾಡಿನ ಮಧ್ಯ ಅಲ್ಲ, ಅದು ವನ್ಯಜೀವಿ ಸಂರಕ್ಷಿತ ಅರಣ್ಯ ಸ್ಪೆಷಲ್. ಅದು ಬರೀ ಅಭಯಾರಣ್ಯ ಅಲ್ಲ ಅದು.
2: ಓಕೆ,
3: ನಾವು ವರ್ಕ್ ಮಾಡುವಾಗ ನಮ್ಮ ಜೊತೆಯಲ್ಲಿ ಇದನ್ನೊಂದು ವಿಶೇಷವಾಗಿ ನಾವು ನೆನಪು ಮಾಡ್ಕೊಳ್ಬೇಕು. ಕರ್ನಾಟಕ ಅರಣ್ಯ ಇಲಾಖೆ, ವಿಶೇಷವಾಗಿ ಕುಂದಾಪುರದ ಅರಣ್ಯಾಧಿಕಾರಿಗಳು ಮತ್ತು ಕಾರ್ಕಳದ ವನ್ಯಜೀವಿ ಅಭಯಾರಣ್ಯದ ಅರಣ್ಯ ಮುಖ್ಯಸ್ಥರು ನಮಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಬರೀ ಅನುಮತಿ ಕೊಟ್ಟಿದ್ದಲ್ಲದೆ ನಮ್ಮ ಪ್ರೊಟೆಕ್ಷನ್ಗೆ ಗನ್ಮ್ಯಾನ್ಗಳನ್ನು ಕೊಟ್ಟಿದ್ರು ಬೆಳಗಿಂದ ಸಂಜೆವರೆಗೂ. ಮತ್ತು ಎಲ್ಲೂ ಕೂಡ ಈ ಒಂದು ವನ್ಯಜೀವಿ ಅಭಯಾರಣ್ಯದಲ್ಲಿ ಕಾನ್ಫರೆನ್ಸ್ ಅನ್ನು ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ. ವಿಶೇಷವಾಗಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ನಾವು ಅವರ ನಿಯಮಗಳನ್ನು ಪರಿಪಾಲಿಸಿ ಎರಡು ದಿನ ಯಶಸ್ವಿಯಾಗಿ ನಾವಲ್ಲಿ ಕಾನ್ಫರೆನ್ಸ್ ಮಾಡಿದ್ದೇವೆ.
2: ಇದು ಯಾವ ವರ್ಷ ಸರ್?
3: ಇದು 2023.
2: ಓಕೆ, ಸೊ ಇದು ನಮ್ಮ ಕುಂದಾಪುರದ್ದಾಯ್ತು. ಅಂದ್ರೆ ಕುಂದಾಪುರದಲ್ಲಿ ಒಂದು ಸ್ಥಳ ಆಯ್ತು, ಅದ್ ಬಿಟ್ಟು ಬೇರೆ ಯಾವ್ದಾದ್ರು ಸ್ಥಳ ಇದೆಯಾ?
3: ಹೌದು, ಕುಂದಾಪುರದಲ್ಲೇ ಇದೆ ಇನ್ನೊಂದು.
2: ಯಾವುದು?
3: ನನ್ನ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ, ಅದು ಬುದ್ಧನ ಜಡ್ಡು ಅಂತ ಹೇಳಿ.
2: ಬುದ್ಧನ ಜಡ್ಡು ಎಲ್ಲಿದು?
3: ಇದು ಬುದ್ಧನ ಜಡ್ಡು ಅಂತಂದು ಹೇಳಿದ್ರೆ ನಿಮ್ಗೆ ಅಗೈನ್ ವಣಸೆಯಿಂದ ಮುಂದೆ ಕುಂದಾಪುರಕ್ಕೆ ಹೋಗುವಾಗ ನೆಕ್ಸ್ಟ್ ಒಂದು ಊರು
2: ಚಿತ್ತೂರಿಗಿಂತ
3: ಮೊದಲು ಅದು ಬುದ್ಧನ ಜಡ್ಡು ಅಂತೇಳಿ. ನೇರಳೆ ಕಟ್ಟೆಯಿಂದ ಆಜರಿಗೆ ಹೋಗುವಂತ ರಸ್ತೆ.
2: ಓಕೆ,
3: ಆ ನೇರಳೆ ಕಟ್ಟೆಯಿಂದ ಆಜರಿಗೆ ಹೋಗುವಂತ ರಸ್ತೆಯಲ್ಲಿ ನಿಮ್ಗೆ ಕರ್ಕುಂಜೆ ಅಂತಂದೇಳಿ ಒಂದು ಗ್ರಾಮ ಸಿಗುತ್ತೆ.
2: ಹೌದು,
3: ಆ ಕರ್ಕುಂಜೆ ಗ್ರಾಮ ವ್ಯಾಪ್ತಿಯ ಈ ಮೂಕಾಂಬಿಕಾ ಅಭಯಾರಣ್ಯ ಅಂತ ಹೇಳಿದೆ. ಆ ಮೂಕಾಂಬಿಕಾ ಅಭಯಾರಣ್ಯದ ಒಳಗೆ ಇಂಪಾರ್ಟೆಂಟ್ ಅಂದ್ರೆ ನನಗೆ ಗೊತ್ತಿರಲಿಲ್ಲ, ಆಮೇಲೆ ನನಗೆ
2: ಗೊತ್ತಾಯ್ತದ.
3: ಅದನ್ನ 2009 ನಾವು ಡಿಸ್ಕವರ್ ಮಾಡಿದ್ವಿ ಆ ಸೈಟನ್ನ. ಆ ಭೀಮನ ಪಾರೆಯಲ್ಲಿ ಚಿತ್ರಗಳಿದ್ದಾವೆ. ಅವಲಕ್ಕಿ ಪಾರೆಯಲ್ಲಿ ನಾವೇನು ಚಿತ್ರಗಳನ್ನ ನೋಡಿದ್ವಿ, ಅದೇ ರೀತಿ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತ ಚಿತ್ರಗಳು ಆಯ್ತಾ. ಆದ್ರೆ ಅಲ್ಲಿರುವ ಚಿತ್ರ ಅವಲಕ್ಕಿ ಪಾರೆ ಚಿತ್ರಗಳಿಗೂ ಈ ಚಿತ್ರಗಳಿಗೂ ತುಂಬಾ ವ್ಯತ್ಯಾಸ ಇದೆ.
2: ಇದು ಯಾವ ವರ್ಷದ್ದು? ಅಂದ್ರೆ ಎಷ್ಟು ವರ್ಷ ಹಿಂದಿನ?
3: ಇದು ಒಂದು ನೂತನ ಶಿಲಾಯುಗ ಕಾಲ ಅಂತ ಕರಿತೇವೆ. ನೂತನ ಶಿಲಾಯುಗ ಅಂತ ಹೇಳಿ ಸಾಧಾರಣ ಒಂದು 2000 ಕ್ರಿಸ್ತಪೂರ್ವ 2500 ಅಥವಾ ಹೆಚ್ಚಾದ್ರೆ ಒಂದು 3000 ಅಂತ ಹೇಳ್ಬೋದು ಆಯ್ತಾ. ಆದ್ರೆ ಅವಲಕ್ಕಿ ಪಾರೆ ಅದಕ್ಕಿಂತ ಓಲ್ಡ್,
2: ಅದು 6000.
3: ಅದು 6000 ಆಯ್ತಾ. ಬಟ್ ಇದು ನೂತನ ಶಿಲಾಯ ಕಾಲದವ್ರು, ಇದೇನು ಬಹಳ ಇತ್ತೀಚಿನದೇನಲ್ಲ ಇದು ಆಯ್ತಾ. ಇದು ಕೂಡ ತುಂಬಾ ಪುರಾತನವಾದ್ದೇ. ಇಲ್ಲಿ ಈ ನಿವೇಶನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಿತ್ರ ನಮಗೆ ಫಸ್ಟ್ ಅಲ್ಲಿ ನಮಗೆ ಕಾಣಿಸಿದ್ದು ಅಂದ್ರೆ ಹ್ಯೂಮನ್ ಫಿಗರ್ಸು ಇದಾವೆ ಅಲ್ಲಿ, ಮನುಷ್ಯನ ಚಿತ್ರಗಳು ಇದಾವೆ. ಆದ್ರೆ ಮನುಷ್ಯನ ಚಿತ್ರಗಿಂತ ಹೆಚ್ಚಾಗಿ ಈ ಸುರುಳಿ ಚಿತ್ರಗಳಿದಾವೆ.
2: ಸುರುಳಿ ಚಿತ್ರ ಅದೆಂತದ್ದು?
3: ಒಂದು ಈ ಋಷಿಗಳು ಇಟ್ಕೊಳ್ಳುವಂತ ದಂಡ ಇರುತ್ತಲ್ವಾ, ಆತರ ದಂಡವನ್ನ ಕೊರೆದು ಮಾಡಿ ಆ ದಂಡದ ಎರಡು ಭಾಗದಲ್ಲಿ ಎರಡು ಕಡೆ ಈ ಸುರುಳಿಗಳನ್ನು ಮಾಡಿದ್ದಾರೆ. ಈ ಸುರುಳಿಗಳು ಇಡೀ ಭಾರತದಲ್ಲಿ ಬುದ್ಧನ ಜಡ್ಡು ಬಿಟ್ಟರೆ ನೆಕ್ಸ್ಟ್ ಕಂಡು ಬರುವಂತದ್ದು ಆ ತರದ್ದು ಬ್ರಿಟನ್ ಮತ್ತೆ ರಷ್ಯಾದಲ್ಲಿ. ಈ ಚಿತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡಿ, ಇಂಡಿಯಾದಲ್ಲಿ ಬೇರೆ ಕಡೆಯೂ ಇಲ್ಲ. ಬಟ್ ಆ ಚಿತ್ರದ ನಿಮಗೆ ನೇರವಾದಂತ ಹೋಲಿಕೆ ಇರುವಂತ ಚಿತ್ರಗಳು ಮತ್ತೆ ನಿಮಗೆ ಸಿಗುವಂತದ್ದು ಬ್ರಿಟನ್ನಿನಲ್ಲಿ ಮತ್ತೆ ರಷ್ಯಾದಲ್ಲಿ. ರಷ್ಯಾ ಮತ್ತೆ ಬ್ರಿಟನ್ನಿನಲ್ಲಿ ಆ ಚಿತ್ರಗಳ ಕಾಲವನ್ನ ಅವರು ಕ್ರಿಸ್ತಪೂರ್ವ 6000 ಅಂತೇಳಿ ಡೇಟಿಂಗ್ ಮಾಡಿದ್ದಾರೆ.
2: ಓಕೆ
3: ಆಯ್ತಾ. ಬಟ್ ನಮ್ದು ಅಷ್ಟು ಓಲ್ಡ್ ಅಲ್ಲ. ಬಟ್ ಆಶ್ಚರ್ಯ ಅಂದ್ರೆ ಅದನ್ನೇ ಹೋಲ್ತಕ್ಕಂತ ಚಿತ್ರ ಒಂದು ಸುಮಾರು ಒಂದು 2500-3000 ಕ್ರಿಸ್ತಪೂರ್ವ ಅಷ್ಟು ಹಳೆಯ ಚಿತ್ರ ನಮ್ಮ ಬುದ್ಧನ ಜಡ್ಡಲ್ಲಿ ಕೂಡ.
2: ಅಲ್ಲ, ನಂಗೆ ಇಲ್ಲ ಒಂದು ಸಂದೇಹ ಬಪ್ಪದೆ ಅಂತ ಕೇಳ್ರೆ, ನಿಮ್ಗೆ ಈ ತರ ಸಿಕ್ಕಿದಾಗ ಇದು ಯಾವ ಕಾಲಮಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡ್ಬೇಕಾದ್ರೆ ನೀವು ಹಿಸ್ಟ್ರಿನ ಮತ್ತೊಮ್ಮೆ ನೆನಪು ಮಾಡ್ಕೋತೀರಿ, ಇದು ಬೇರೆ ಅಲ್ಲಿ ಸಿಕ್ಕಿದೆ ಅನ್ನೋ. ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ? ನೀವೀಗ ಹೇಳಿದ್ರಲ್ಲ ಬ್ರಿಟನ್ ಅಲ್ಲಿ ಸಿಕ್ಕಿತ್ತು ಮತ್ತೆ ರಷ್ಯಾದಲ್ಲಿ ಸಿಕ್ಕಿತ್ತು ಅಂತ ಹೇಳ್ಕೊಂಡು, ನಿಮ್ಗೆ ಅದು ಕಂಡು ಕೂಡಲೇ ನೆನಪತ್ತ? ಹಂಗೆ
3: ಇಲ್ಲ, ಇಲ್ಲ ನೆನಪಾಗುದಿಲ್ಲ. ಈಗ ನಾವು ಯಾವ್ದಾದ್ರು ನಿವೇಶನದಲ್ಲಿ ಈ ರೀತಿ ಚಿತ್ರ ಕಂಡು ಬಂದ್ರೆ ನಾವು ಆ ಬಗ್ಗೆ ಮೊದಲು ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡ್ತೇವೆ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ. ಪ್ರತಿ ವರ್ಷ ಆದಿಮ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಬೇರೆ ಬೇರೆ ಭಾಗದಲ್ಲಿ ರಾಕ್ ಆರ್ಟ್ ಆಫ್ ಇಂಡಿಯಾ ಅಂತೇಳಿ ಒಂದು ಆರ್ಗನೈಸೇಷನ್ ಒಂದು ಸಂಘಟನೆ ಇದೆ ಆಯ್ತಾ, ಅವರು ಆರ್ಗನೈಸ್ ಮಾಡ್ತಾರೆ. ಆ ಒಂದು ಕಾನ್ಫರೆನ್ಸಲ್ಲಿ ಫಾರಿನರ್ಸು ಮತ್ತು ಇಂಡಿಯನ್ ಸ್ಕಾಲರ್ಸ್ ಎಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬಹುತೇಕರು ಈ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು ರಾಕ್ ಆರ್ಟಲ್ಲಿ. ಅಲ್ಲಿ ನಾವು ಹೋಗಿ ಪೇಪರ್ನ ಪ್ರೆಸೆಂಟೇಷನ್ ಮಾಡಿದಾಗ ಆಗ ಆ ಡಿಸ್ಕಷನ್ ಮಾಡುವಾಗ ಅವರು ಹೇಳ್ತಾರೆ ಈ ಚಿತ್ರ ಇಂಥ ಕಡೆ ಇದೆ, ಇದನ್ನೇ ಹೋಲ್ತಕ್ಕಂಥದ್ದು ಇಂಥ ಕಡೆ ಇದೆ. ಮತ್ತೆ ಅವರು ಬರೀ ಹೇಳೋದಲ್ಲ, ತೋರಿಸ್ತಾರೆ ಸಿ ಸಿಮಿಲರ್ ಫಿಗರ್ ಹಿಯರ್ ಅಂತೇಳಿ. ಅವಾಗ ನಮಗೆ ಗೊತ್ತಾಗುತ್ತೆ ಓ ಇಷ್ಟು ಮುಖ್ಯವಾದ್ದು ಇಂಥ ಕಡೆನೂ ಇದೆ.
2: ಬಟ್ ಅದ್ರ ಕನೆಕ್ಷನ್ ಕಾಮ್ ಕಾತ್ತ ನಿಮ್ಗೆ ಅಲ್ಲಿದ್ದಕ್ಕೂ ಇಲ್ಲಿದ್ದು ಸೇಮ್ ಟೈಪ್ ಅಂದ್ರೆ ಅವರಿಗೂ ಇವರಿಗೂ ಸಂಬಂಧ ಇತ್ತು ಅಲ್ಲಿಂದ ಅವ್ರು ಇಲ್ಲಿಗೆ ಎಲ್ಲಾರು ಬಂದಿರೋ ಇಲ್ಲಿಂದ ಅವ್ರು ಅಲ್ಲಿಗೆ
3: ಇಲ್ಲ ಇಲ್ಲ ಅದಿಲ್ಲ. ಈಗ ಅದಕ್ಕೆ ಒಂದು ಉದಾಹರಣೆ ನಿಮ್ಗೆ ಏನು ಹೇಳೋದು ಅಂತ ಹೇಳಿದ್ರೆ, ಈಗ ನೋಡಿ ಈಗ ಅಮೇರಿಕದಲ್ಲಿ ಈಗ ನಮ್ಮ ಕಲ್ಚರಿಗೆ ಸಂಬಂಧವೇ ಇಲ್ಲದಂಥವ್ರು ಅಮೇರಿಕ ಅಂದ್ಕೊಂಡ್ರೆ ಆಯ್ತಾ, ನಾವು ಇಂಡಿಯಾದವ್ರು ನಾವು ಇಲ್ಲಿದ್ದೇವೆ. ಆದ್ರೆ ನಾವೇನು ಯೋಚನೆ ಮಾಡ್ತೇವೆ ಅದೇ ತರ ಅಮೇರಿಕದವರು ಯೋಚನೆ ಮಾಡ್ತಾರೆ.
2: ಓಕೆ,
3: ಭಾಷೆ ಗೊತ್ತಿಲ್ಲ, ನಮ್ಮ ಕಲ್ಚರ್ ಗೊತ್ತಿಲ್ಲ, ಆದ್ರೆ ನಾವೇನು ಯೋಚನೆ ಮಾಡ್ತೇವೆ ಹಾಗೆ ಅವ್ರು ಯೋಚನೆ ಮಾಡ್ತಾರೆ, ಅವ್ರೇನು ಯೋಚನೆ ಮಾಡ್ತಾರೆ ಹಾಗೆ ನಾವು ಯೋಚನೆ ಮಾಡ್ತೇವೆ ಆಯ್ತಾ. ಇದು ಮನುಷ್ಯನ ಸ್ವಭಾವ, ಇದು ಸಂಪರ್ಕವೇ ಇರಬೇಕು ಅಂತ ಏನಿಲ್ಲ. ಅಫ್ಕೋರ್ಸ್ ಈಗಾದ್ರೆ ಬೇಕಾದ ಸಂಪರ್ಕ ಸಾಧ್ಯತೆ ಇದೆ, ಬಟ್ ಆಗ ಪ್ರಾಗೈತಿಹಾಸಿಕ ಕಾಲದಲ್ಲಿ ಆತರ ಯಾವುದೇ ಸಂಪರ್ಕಗಳು ಇರಲಿಲ್ಲ. ಬಟ್ ಆದ್ರೆ ಮನುಷ್ಯ ಈಕ್ವಲ್ ಆಗಿ ಯೋಚನೆ ಮಾಡ್ತಾ ಇದ್ದ.
2: ಕರೆಕ್ಟ್. ಈಗ ನೀವು ಹೇಳಿದ್ರಿ, ನಾನಾಗ ಒಂದು ಪ್ರಶ್ನೆ ಕೇಳಿ ನಿಮ್ಗೆ, ಅಲ್ಲ ನಾವು ಇದನ್ನ ಈಗಿನ ಜನರೇಷನ್ ಗೆ ಹೇಳಕ್ಕೋರ ಇದನ್ನೆಲ್ಲ ಕಲ್ತ್ಕೊ ಎಂತ ಮಾಡೋಕಿತ್ತು ಅಂತ ಕೇಳ್ತಾರೆ ಅಲ್ಲ. ಸೊ ಯಾಕೆ ಅವರು ಇದನ್ನೆಲ್ಲ ತಿಳ್ಕೊಬೇಕು, ಏನ್ ಅಗತ್ಯ ಇದೆ ಒಂಚೂರು ಹೇಳ್ತ್ರೆ?
3: ನಾನು ಒಂದ್ ಹೇಳಿದೆ ನಿಮಗೆ, ನಾವು ಅದ್ರ ಬಗ್ಗೆ ಸರಿಯಾದ ಕ್ರಮದಲ್ಲಿ ಅವರಿಗೆ ಜನರಿಗೆ ತಿಳಿಸಿಕೊಟ್ರೆ ಅವರಿಗೆ ಆರ್ಥಿಕವಾಗಿ ಅವರಿಗೆ
2: ಪ್ರಾದೇಶಿಕವಾಗಿ ಸ್ಥಳೀಯರಿಗೆ ತುಂಬಾ
3: ಉದ್ಯೋಗಾವಕಾಶಗಳು ಸಿಗುತ್ತೆ, ಆರ್ಥಿಕವಾಗಿ ಬೆಳವಣಿಗೆ, ಒಂದು ಇಡೀ ಪ್ರದೇಶ ಆರ್ಥಿಕವಾಗಿ ಬೆಳವಣಿಗೆ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ, ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಮತ್ತೆ ಇನ್ನು ಈ ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾರಿಗೆ ಇತಿಹಾಸದ ಬಗ್ಗೆ ಚೆನ್ನಾದ ಅರಿವು ಇರ್ತದೆ ಅವನು ಮಾತ್ರ ವರ್ತಮಾನವನ್ನ ಮತ್ತು ಭವಿಷ್ಯವನ್ನ ಸರಿಯಾದ ಕ್ರಮದಲ್ಲಿ ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ ಇತಿಹಾಸ ಗೊತ್ತಿರುವುದಿಲ್ಲ ಅವನು ವರ್ತಮಾನವನ್ನು ಸರಿಯಾಗಿ ರೂಪಿಸೋದಿಲ್ಲ, ಭವಿಷ್ಯವನ್ನು ಕೂಡ ಅವನು ಸರಿಯಾಗಿ ಕಟ್ಟೋದಕ್ಕೆ ಅವನ ಕೈಲಿ ಸಾಧ್ಯ ಆಗುದಿಲ್ಲ. ಅದಕ್ಕೆ ಒಳ್ಳೆ ಉದಾಹರಣೆ ಅಂತಂದು ಹೇಳಿದ್ರೆ ಜರ್ಮನಿ, ಅಲ್ಲಿಯ ಹಿಟ್ಲರ್.
2: ಹಿಟ್ಲರ್ ಎಕ್ಸಾಂಪಲ್. ಓಕೆ, ಈಗ ಕುಂದಾಪುರದ ಎರಡು ಕಡೆಗಳನ್ನ ನೀವು ಹೇಳಿದ್ರಿ ನಮ್ಗೆ, ಇದಾದ ಮೇಲೆ ಬೇರೆ ಯಾವ್ದಾದ್ರು ಸ್ಥಳ ಇದೆಯಾ? ಅದರೊಟ್ಟಿಗೆ ನೀವು ಕರಾವಳಿಯನ್ನೇ ತುಂಬಾ ತುಂಬಾ ತುಂಬಾ ಅಧ್ಯಯನ ಮಾಡಿದವರು. ನಿಮ್ಗಿಂತ ಮುಂಚೆ ನಮ್ಮ ಪಿ ಗುರುರಾಜ ಭಟ್ರು ಅವ್ರನ್ನ ಏನ್ ಹೇಳ್ತಾ ಇದ್ರು ಅಂದ್ರೆ ಫಾದರ್ ಆಫ್ ಸೌತ್ ಕೆನರಾ ಆರ್ಕಿಯಾಲಜಿ ಅಂತ ಕರೀತಾ ಇದ್ರು. ಅಷ್ಟು ತುಂಬಾ ಉತ್ಖನನಗಳು ಎಲ್ಲಾ ಕಡೆ ಹೋಗಿ ಅನ್ವೇಷಣೆಗಳು ತುಂಬಾ ಮಾಡಿದವರು, ಪುಸ್ತಕಗಳನ್ನ ಬರೆದವರು. ಅದ್ರ ಜೊತೆಗೆ ಸ್ಟಡೀಸ್ ಇನ್ ತುಳುವಾ ಹಿಸ್ಟ್ರಿ ಅಂಡ್ ಕಲ್ಚರ್ ಅನ್ನೋ ಪುಸ್ತಕವನ್ನ, ಚಿನ್ನದಂತ ಪುಸ್ತಕದ ಆಕ್ಚುಲಿ, ಅದನ್ನು ಬರೆದವರು. ಅದೆಷ್ಟೋ ಎಷ್ಟೋ ಇತಿಹಾಸ ಓದೋರಿಗೆ ಇವತ್ತಿಗೂ ಕೂಡ ಒಂದು ಬೆಸ್ಟ್ ರಿಸೋರ್ಸ್ ಬುಕ್ ಅದು ಅಲ್ಲ. ಅಂತ ಇದರಲ್ಲಿ ನೀವು ನಮ್ಮ ಸೌತ್ ಕೆನರಾದಲ್ಲಿ ಎಲ್ಲೆಲ್ಲ ಈ ತರನೇ ನಮ್ದು ಹೆಂಗ್ ಕುಂದಾಪುರ ಬದ ಹೆಂಗ್ ಮಾಡ್ರಿ ಅಲ್ಲ, ಹಂಗೆ ಅಲ್ಲೂ ಎಲ್ಲ ಮಾಡ್ರಿ.
3: ನಾನು ಇಷ್ಟೊತ್ತು ಮಾತನಾಡಿದ್ದು ನೀವು ಕೇಳಿದ್ರಿ ಅನ್ನೋ ಕಾರಣಕ್ಕೋಸ್ಕರ ಬರೀ ರಾಕಾಟ್ ಬಗ್ಗೆ ಮಾತಾಡಿದೆ. ಆರ್ಕಿಯಾಲಜಿ ಅಂದ್ರೆ ಅಥವಾ ಹಿಸ್ಟ್ರಿ ಅಂತ ಹೇಳಿದ್ರೆ ಬರೀ ರಾಕಾಟ್ ಅಲ್ಲ,
2: ಆಯ್ತಾ?
3: ಅದರಲ್ಲಿ ಶಾಸನಗಳು ಬರುತ್ತೆ. ಅಂದ್ರೆ ನಾವು ಸ್ಥಳೀಯವಾಗಿ ಹೇಳಿದ್ ನಿಮ್ಗೆ ಭರತ್ಕಲ್ಲು ಅಂತ ಹೇಳಿ,
2: ಕರೆಕ್ಟ್,
3: ಆಯ್ತಾ?
2: ಭರತ್ಕಲ್
3: ಆಯ್ತಾ, ಅವು ಬರುತ್ತೆ ಅಂತ. ಮತ್ತೆ ದೇವಾಲಯಗಳು ಬರುತ್ತೆ, ಶಿಲ್ಪಗಳು ಬರುತ್ತೆ, ಶಿಲ್ಪಕಲೆ ಅದು ಬರುತ್ತೆ, ಮತ್ತೆ ಕಡತಗಳು, ಪ್ರಾಚೀನ ದಾಖಲೆಗಳು ಅವು ಬರುತ್ತೆ, ತಾಳೆಗಳು ಬರ್ತದೆ. ಎಷ್ಟೋ ಜನರ ಮನೆಯಲ್ಲಿ ತಾಳೆಗರಿಗಳು ಇದಾವೆ, ಆಯ್ತಾ? ಎಷ್ಟೋ ಜನರ ಮನೆಯಲ್ಲಿ ಅವು ಇಟ್ಟಲ್ಲೇ ಹುಳ ತಿಂದು ಹಂಗೆ ಬರೀ ಗಂಟು ಮಾತ್ರ, ಬಟ್ಟೆ ಗಂಟು ಮಾತ್ರ ಉಳ್ಕೊಂಡಿರುತ್ತೆ. ಸ್ವತಃ ನಾನು ನೋಡಿದ್ದೇನೆ.
2: ನೀವೇ ಕಂಡಿರಿ?
3: ನೋಡಿದ್ದೇನೆ.
2: ನಿಮ್ಗಾಗ ಫುಲ್ ಬೇಜಾರಾಗಿರುತ್ತೆ,
3: ಅದು ಈ ಪ್ರಯೋಜನ ಇಲ್ಲ, ಏನ್ ಮಾಡ್ತೀರಿ, ಹಾಗೆ ಹೋಗಿದೆ. ಅದೇ ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇದ್ದಿದ್ರೆ.
2: ಎಸ್, ನಿಮ್ಗೊಂದು ಮಾತು ಹೇಳ್ತಾ ಇದ್ರು,
3: ಖಂಡಿತ ಅದನ್ನ ಅವರು ಕಾಪಾಡ್ಕೊಳ್ತಾ ಇದ್ರು,
2: ಕರೆಕ್ಟ್,
3: ಆಯ್ತಾ? ಅವರಿಗೆ ತಿಳುವಳಿಕೆ ಕೊರತೆ ಇಲ್ಲದೆ ಇದ್ದದ್ರಿಂದ ನೋಡಿ, ಅವರು ಅಮೂಲ್ಯವಾದಂತ ಒಂದು ಸಂಪತ್ತನ್ನ ಅವ್ರು ಕಳ್ಕೊಂಡ್ಬಿಟ್ರು.
2: ನಿಜ.
3: ಈ ದೃಷ್ಟಿಯಿಂದ ನೋಡಿ, ಕರಾವಳಿಯಲ್ಲಿ ಪ್ರೀಸ್ಟ್ರಿ ಅಂತ ಹೇಳಿದ ಕೂಡಲೇ ನಾವು ಹಳೆ ಶಿಲಾಯುಗ, ನೂತನ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ನೂತನ ಶಿಲಾಯುಗ, ಇಷ್ಟು ವಿಷಯ ನಾವು ಇಲ್ಲಿ ಅವಲಕ್ಕಿ ಪಾರೆ ಬುದ್ಧಿಂಜನ ಮೂಲಕ ಮಾತಾಡಿದ್ವಿ. ಇದಾದ ನಂತರ ನಿಜವಾಗಿಯೂ ಕರಾವಳಿಯ ಕಲ್ಚರ್ನ ರೂಪಿಸಿದಂತ ಒಂದು ಸಂಸ್ಕೃತಿ ಅಂದ್ರೆ ಅದು ಬೃಹತ್ ಶಿಲಾಯುಗ ಅಂತ.
2: ಬೃಹತ್ ಶಿಲಾಯುಗ, ಎಸ್,
3: ಆಯ್ತಾ? ಈ ಬೃಹತ್ ಶಿಲಾಯುಗದ ಬಗ್ಗೆ ಬಹಳ ದೊಡ್ಡ ಆರಂಭಿಕ ಕೆಲಸ ಮಾಡಿದಂತವ್ರು ಅಂತಂದು ಹೇಳಿದ್ರೆ ನಮ್ಮ ಡಾಕ್ಟರ್ ಪಾದೂರ್ ಗುರುರಾಜ್ ಭಟ್, ಆಯ್ತಾ? ಬಹಳ ದೊಡ್ಡ ವಿದ್ವಾಂಸರು. ಮತ್ತೆ ನಾವಿಲ್ಲಿ ಏನು ರಿಸರ್ಚ್ ಅಂತ ಹೇಳಿ ನಾವು ಮಾಡ್ತೇವೆ, ಆ ರಿಸರ್ಚ್ ಮಾಡೋ ಮೊದಲು ನಾವು ಮೊದಲು ಗಮನಿಸುವಂಥದ್ದು ಡಾಕ್ಟರ್ ಗುರುರಾಜ್ ಭಟ್ರು ಏನಾದ್ರು ಇದ್ರ ಬಗ್ಗೆ ಹೇಳಿದಾರಾ, ಗುರುರಾಜ್ ಭಟ್ರು ಏನಾದ್ರು ಮಾಡಿದಾರಾ. ಅಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿ ನಾವು ಹೊಸ ಸಂಶೋಧನೆ ಮಾಡಬೇಕಾದ್ರೆ ಆ ಪ್ರದೇಶದಲ್ಲಿ ಯಾರಾದರೂ ಈ ಮೊದಲು ವರ್ಕ್ ಮಾಡಿದಾರ, ಕೆಲಸ ಮಾಡಿದಾರ,
2: ನೀವು ಫಸ್ಟ್ ಚೆಕ್ ಮಾಡ್ಕೊಂಡ್ರೆ.
3: ಅದನ್ನ ಮಾಡ್ತೆ, ಅದು ಮಾಡಲೇಬೇಕು. ಇಲ್ಲದೆ ಹೋದ್ರೆ ಯಾರೋ ಮಾಡಿರೋದು ನಮ್ಮ ಅತ್ತ ಪುನಃ ನಾನು ಮಾಡಿ ನಗೆ ಪಾಟ್ಲಿಗೆ ಗಿಡ ಆಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಗುರುರಾಜ ಭಟ್ರು ಎಲ್ಲಾ ಸಂಶೋಧಕರು ದೊಡ್ಡ ಮಾರ್ಗದರ್ಶಕರು, ಅವರು ಅವ್ರ ಮುಂದೆ ಕೂಡ
2: ಡಾಕ್ಟರ್ ವಸಂತ ಶೆಟ್ರು
3: ಹೇಳಿದ್ನಲ್ಲ.
2: ನೀವು ಇವತ್ತು ಇವತ್ತು ಈ ತರ ಒಂದು ಆರ್ಕಿಯಾಲಜಿಯಲ್ಲೇ ಉಳ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಡಾಕ್ಟರ್ ವಸಂತ ಶೆಟ್ರು.
3: ಯಾಕಂದ್ರೆ ಆಕ್ಚುಲಿ ಗುರುರಾಜ ಭಟ್ರ ಪರಂಪರೆಯನ್ನ ಕಂಟಿನ್ಯೂ ಮುಂದುವರ್ಸ್ಕೊಂಡ್ ಬಂದ್ರು
2: ಅವ್ರ ಶಿಷ್ಯ ಅವರು,
3: ಆಯ್ತಾ? ಅವ್ರ ನೇರವ ಶಿಷ್ಯರು. ಆ ಪರಂಪರೆಯನ್ನು ಬಹಳ ಸಮರ್ಥವಾಗಿ ಮುಂದುವರ್ಸ್ಕೊಂಡು ಬಂದ್ರು ಅವ್ರು. ಈಗ ನಾನು ನಿಮ್ಗೆ ಅವಲಕ್ಕಿ ಪಾರೆ ಬುದ್ಧನ ಜಡ್ಡು ಹೇಳಿದೆ, ಆಯ್ತಾ? ಅಷ್ಟೇ ಪ್ರಾಮುಖ್ಯತೆ ಪಡ್ಕೊಂಡಿರ್ತಕ್ಕಂಥ ಮತ್ತೊಂದು ರೆಕಾರ್ಡ್ ಸೈಟ್ ಅನ್ನು ಕಂಡುಹಿಡಿದಿದ್ದು ಡಾಕ್ಟರ್ ಬಿ ವಸಂತ ಶೆಟ್ಟಿ, ಅದು ಗಾವಳಿಯಲ್ಲಿ.
2: ಗಾವಳಿಯಲ್ಲಿ? ಓ,
3: ಅದು ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ನಿವೇಶನ. ಆ ಸೈಟ್ ಅನ್ನು ಕಂಡಿಡಿದು ಆ ನಂತರ ಅಲ್ಲಿಗೆ ಡಾಕ್ಟರ್ ಆ ಸುಂದರ ಅಂತಂದು ಹೇಳಿ ಆಯ್ತಾ, ಕರ್ನಾಟಕ ಮತ್ತು ಭಾರತದ ಬಹಳ ದೊಡ್ಡ ಪ್ರೀ ಸ್ಟೋರಿಯನ್ ಅವರು, ಅವರನ್ನು ಅಲ್ಲಿ ಕರ್ಕೊಂಡು ಬಂದು ಅವರಿಗೆ ಅದನ್ನು ತೋರಿಸಿ ಆಯ್ತಾ, ಅವರ ಸಹಾಯವನ್ನು ಪಡ್ಕೊಂಡು ಅದರ ಬಗ್ಗೆ ಫಸ್ಟ್ ಒಂದು ಒಳ್ಳೆ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದ್ದು ಡಾಕ್ಟರ್ ಬಿ ವಸಿಷ್ ಶೆಟ್ಟಿ.
2: ಓಕೆ
3: ಆಯ್ತಾ, ಮಿಥಿಕ್ ಸೊಸೈಟಿ ಜರ್ನಲ್ ಅಲ್ಲಿ ಆ ಆರ್ಟಿಕಲ್ ಪಬ್ಲಿಷ್ ಆಗಿದೆ ಅವರದ್ದು. ಆಯ್ತಾ, ಸೊ ಇದಾದ ನಂತರ ಇಲ್ಲಿ ನಮಗೆ ಬ್ರೋಶಿಲಾಯಗ ಅಂತ ಹೇಳಿದೆ. ಬ್ರೋಶಿಲಾಯಗಿದ್ದು ಬಹಳಷ್ಟು ಸಂಶೋಧನೆಯನ್ನು ಗುರುರಾಜ್ ಭಟ್ರು ಆರಂಭ ಮಾಡಿದರು. ಆ ಪರಂಪರೆಯನ್ನು ವಸಂತ್ ಶೆಟ್ಟರು ಕಂಟಿನ್ಯೂ ಮಾಡಿದರು. ಆನಂತರ ವಸಂತ್ ಶೆಟ್ಟರ ಸಹೋದ್ಯೋಗಿಯಾಗಿರ್ತಕ್ಕಂಥ ಡಾಕ್ಟರ್ ಕೆ ಬಿ ಶಿವತಾರಕ್
2: ಅದನ್ನು ಕಂಟಿನ್ಯೂ ಮಾಡಿದ್ರು.
3: ಹೌದು,
2: ನಮ್ಮ ಹಿಸ್ಟ್ರಿ ಪ್ರೊಫೆಸರ್ ಅವರು.
3: ಹೌದು, ಆಯ್ತಾ, ಅವರು ಕೂಡ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಆನಂತರ ವಸಂತ್ ಶೆಟ್ಟರ ತಮ್ಮ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿ ಅವರು ಕೂಡ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ಸೊ ಹೀಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಬಹಳಷ್ಟು ಜನ ವಿದ್ವಾಂಸರುಗಳಿದ್ದಾರೆ. ಆ ಎಲ್ಲ ಮಹನೀಯರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ನೆನಪು ಮಾಡ್ಕೊಳ್ತೇನೆ. ಆಯ್ತಾ, ಅವರೆಲ್ಲರ ಸಹಕಾರ ಕೂಡ ನಾನು ತಗೊಂಡಿದ್ದೇನೆ ಅನ್ನುವಂಥ, ಅಂದರೆ ಕೆಲವ್ರದ್ದು ನೇರವಾಗಿ, ಕೆಲವ್ರ ಗ್ರಂಥಗಳ ಮೂಲಕ, ಮತ್ತು ಈಗ ಬದುಕಿರೋರ್ದು ಮೌಖಿಕವಾಗಿ. ಸೊ ಈ ರೀತಿ ಅವರೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸವನ್ನು ಪಡ್ಕೊಂಡೆ ನಾವಿಲ್ಲಿ ಮುಂದುವರಿಯುವಂಥದ್ದು. ಈ ಬ್ರೋಶಿಲಾಯಗದ್ದು ಅಧ್ಯಯನದಲ್ಲಿ ಆದಂಥ ಬಹಳ ದೊಡ್ಡ ಒಂದು ಬೆಳವಣಿಗೆ ಅಂತ ಹೇಳಿದರೆ, ಅಂದರೆ ಈ ಎಲ್ಲ ವಿದ್ವಾಂಸರ ನಂತರದ ಮುಖ್ಯವಾಗಿರ್ತಕ್ಕಂಥ ಬೆಳವಣಿಗೆ ಅಂತೇಳಿದರೆ, ನೀವು ಮೂಡುಬಿದಿರೆ ಜೈನ ಕಾಶಿ ಅಂತ ನಾವು ಕರಿತೇವೆ.
2: ಹೌದು,
3: ಮೂಡುಬಿದಿರೆಯನ್ನು. ಮತ್ತೆ ಅದು ಬರೀ ಹೇಳಿಕೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಗೊತ್ತಿದೆ ಅಲ್ಲಿ ಜೈನ ಕಮ್ಯುನಿಟಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ. ಅನೇಕ ಜೈನ ಅಲ್ಲಿ
2: ವಸತಿಗಳಿದ್ದಾವೆ,
3: ಮತ್ತೆ ಜೈನ ಮಠ ಇದೆ ಅಲ್ಲಿ. ಆಯ್ತಾ, ಹಾಗಾಗಿ ಅದು ಹೇಳಿಕೆ ಸತ್ಯವೇ, ಸತ್ಯವಾದ ಮಾತೆ. ಆ ಮೂಡುಬಿದಿರೆ ಸಮೀಪದಲ್ಲಿ ಮೂಡುಕೊಣಾಜೆ ಅಂತ ಒಂದು ಪ್ಲೇಸ್ ಇದೆ. ಸುಮಾರು ಮೂಡುಬಿದಿರೆಯಿಂದ ಒಂದು 18-20 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಇದೆ ಅದು. ಆ ನಿವೇಶನದಲ್ಲಿ ನಾವು ಮರು ಅಧ್ಯಯನವನ್ನು ನಾವು ಮಾಡಿದ್ವಿ. ಯಾಕೆಂದ್ರೆ ಫಸ್ಟ್ ಅದನ್ನು ಐಡೆಂಟಿಫೈ ಮಾಡಿದ್ದು ಡಾಕ್ಟರ್ ಪಾದೂರ್ ಗುರುರಾಜ್ ಭಟ್. ಆ ನಂತರ ಆ ನಿವೇಶನದಲ್ಲಿ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ ಅನ್ನುವಂಥವ್ರು ಆಯ್ತಾ ಅದನ್ನ ಮತ್ತೆ ಅಧ್ಯಯನಕ್ಕೆ ಒಳಪಡಿಸಿ ಅವರು ಒಂದು ಒಳ್ಳೆ ಲೇಖನವನ್ನ ಕೂಡ ಬರೆದಿದ್ದಾರೆ. ಇದು ನಮ್ದು ನೆಕ್ಸ್ಟ್ ಮೂರನೇ ಜನ ಸ್ಟಡಿ ಇದು. ಆಯ್ತಾ, ನಾವು ಸ್ಟಡಿ ಮಾಡಿದ್ದ ಹೇಗೆ ಅಂತಂದು ಹೇಳಿದ್ರೆ, ಆ ನಿವೇಶನದಲ್ಲಿರ್ತಕ್ಕಂಥ ಸಮಾಧಿಗಳು, ಅಂದರೆ ಕಂಪ್ಲೀಟ್ ಹಾಳಾಗಿ ಬಿದ್ದಿರತಕ್ಕಂಥ ಸಮಾಧಿಗಳೇನಿದ್ದಾವೆ, ಆ ಸಮಾಧಿಗಳನ್ನು ಕಂಪ್ಲೀಟ್ ಓಪನ್ ಮಾಡಿ ಅವುಗಳ ರಚನಾ ವಿನ್ಯಾಸ ಹೇಗಿದೆ, ಮತ್ತೆ ಅಲ್ಲಿರ್ತಕ್ಕಂಥ ಮಡಕೆ ಅವಶೇಷಗಳೇನಿದ್ದಾವೆ, ಯಾವ್ಯಾವ ರೀತಿಯ ಮಡಕೆ ಅವಶೇಷಗಳು ನಮಗೆ ಅಲ್ಲಿ ಸಿಗ್ತವೆ, ಅಥವಾ ಅಲ್ಲಿ ಸಿಕ್ಕಂಥ ಬೋನ್ಸ್ ಅಂದರೆ ಮೂಳೆಗಳು, ಆ ಮೂಳೆಗಳು ಮತ್ತೆ ಕೆಲವು ಮಣಿಗಳೆಲ್ಲ ಸಿಕ್ಕಿದಾವೆ ಅಲ್ಲಿ. ಆಯ್ತಾ, ಇಂಥವುಗಳನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಸ್ಟಡಿ ಮಾಡಿದ್ವಿ. ಆಶ್ಚರ್ಯಕರವಾಗಿ ಒಂದು ಸಮಾಧಿಯ ಒಳಗೆ ನಾವು ಓಪನ್ ಮಾಡಿದಾಗ ಎರಡು ಮಾತೃದೇವತೆಯ ಶಿಲ್ಪಗಳು, ಮಣ್ಣಿನ ಶಿಲ್ಪಗಳು ನಮಗೆ ಸಿಕ್ಕು. ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ಮಾತೃದೇವತೆ ಬಹುಶಃ ದಕ್ಷಿಣ ಕನ್ನಡ ಅಂದರೆ ತುಳುನಾಡಿ, ನಾವು ಏನು ತುಳುನಾಡು ಅಂತ ಕರಿತೇವೆ, ಈ ತುಳುನಾಡಿನ ಅತ್ಯಂತ ಪ್ರಾಚೀನ ಮಾತೃದೇವತೆಯ ಶಿಲ್ಪಗಳು.
2: ಓಕೆ,
3: ಆಯ್ತಾ, ನಾವು ಅಷ್ಟೇ ಅನ್ಕೊಂಡಿದ್ವಿ. ಆಯ್ತಾ, ನಾನು ಅದರ ಬಗ್ಗೆ ಒಂದು ಪೇಪರ್ ಪ್ರೆಸೆಂಟೇಷನ್ ಅನ್ನ ಮಾಡಿದೆ. ನಾನು ಪೇಪರ್ ಪ್ರೆಸೆಂಟೇಷನ್ ಹೋಗುವಾಗ ಆಶ್ಚರ್ಯಕರವಾದ ಸಂಗತಿ ನನಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ನಾವು ಕಂಡಿಡಿದಂತ ಮಾತೃದೇವತೆ ಶಿಲ್ಪ ಮುಖಗಳೇನಿದ್ದಾವೆ ಅದು ಹ್ಯೂಮನ್ ಫೇಸ್ ಅಲ್ಲ, ಅದು ಕೌ ಫೇಸ್,
2: ದನ
3: ಬಟ್ ಹ್ಯೂಮನ್ ಬಾಡಿ.
2: ಓಕೆ,
3: ಹ್ಯೂಮನ್ ಬಾಡಿ. ಮತ್ತು ಆ ತರದ ಶಿಲ್ಪಗಳು ಇಂಡಿಯಾದಲ್ಲಿ ಬೇರೆ ಎಲ್ಲೂ ಸಿಕ್ಕಲ್ಲ. ನೀವು ಕಂಡುಹಿಡಿದಿರತಕ್ಕಂಥ ಶಿಲ್ಪಗಳ ಪ್ರತಿಕೃತಿಗಳು ಅಥವಾ ಅದನ್ನೇ ಹೋಲ್ತಕ್ಕಂಥ ಶಿಲ್ಪಗಳು ಕಂಡು ಬರುವಂತದ್ದು ಈಜಿಪ್ಟಿನಲ್ಲಿ.
2: ಸ್ಪಿಂಕ್ಸ್ ತರದ್ದು?
3: ಸ್ಪಿಂಕ್ಸ್ ಅಲ್ಲ, ಇದೇ ತರದ ಅಲ್ಲಿ ಸಿಗ್ತದೆ.
2: ಅಲ್ಲೂ
3: ನಮಗೆ ಇಲ್ಲಿ ಏನು ಸಿಕ್ಕಿದೆ, ಇದಕ್ಕಿಂತ ಹೈಯೆಸ್ಟ್ ಅಲ್ಲಿ ಸಿಕ್ಕಿದಾವೆ.
2: ಎತ್ತರದಿಂದ ಎತ್ತ ಸಂಬಂಧವಯ್ಯ.
3: ನನಗೆ ಆಗ ದೊಡ್ಡ ಆಶ್ಚರ್ಯ ಆಗೋಯ್ತು, ನನಗೆ ಶಾಕ್, ಬರೀ ಆಶ್ಚರ್ಯ, ನಂಗೆ ಶಾಕ್ ಆಯ್ತು ನನಗೆ. ಆಯ್ತಾ, ಈಜಿಪ್ಟು ಮತ್ತು ಉಡುಪಿ ಎಂತ ಆಗಿರೆ, ಮತ್ತು ದಕ್ಷಿಣ ಕನ್ನಡಕ್ಕೆ ರಿಲೇಷನ್ಶಿಪ್ಪು ಬ್ರೋಶಿಲಾಯ ಕಾಲದಲ್ಲಿ ಇತ್ತು. ನಾವು ಅದರ ಡೇಟ್ನ ಒಂದು ಕ್ರಿಸ್ತ 1200 BC-800 BC ಅಂತ ನಾನು ಡೇಟ್ ಮಾಡಿದ್ದೆ. ಆಯ್ತಾ, ಅಂದರೆ ಆ ಕಾಲದಲ್ಲಿ ಈಜಿಪ್ಟು ಮತ್ತು ದಕ್ಷಿಣ ಕನ್ನಡ ನಡುವೆ ಸಂಬಂಧ ಇತ್ತು ಅನ್ನೋದು ನಾದು ಅದೇ ಈ ಒಂದು ಶಿಲ್ಪಗಳಿಂದ ನಮಗೆ.
2: ವೆರಿ ನೈಸ್. ಸೊ ನಿಮ್ಮ ಮಾತು ಇದೆಲ್ಲ ಕೇಂಬತ್ತೆ, ನಂಗೊಂದು ಕ್ಯೂರಿಯಾಸಿಟಿ ಆತಿಪ್ಪದ, ನಿಮ್ಮ ಕಾಲದ ನಂತರ ಈಗ ಗುರುರಾಜ್ ಭಟ್ರ ಇದ್ದೀರ, ಅವ್ರ ನಂತರ ವಸಂತ್ ಶೆಟ್ಟರ್ ಇದ್ದೀರ, ಆ ನಂತರ ಈಗ ನೀವಿದ್ರೆ ನಮ್ಮ ಕೆ ಬಿ ಶಿವತಾರಕ್ ಅವರು ಇದ್ರು, ಆಮೇಲೆ ಜಗದೀಶ್ ಶೆಟ್ಟರ್ ಇದ್ರ, ಪುಂಡಿಕಾಯಿ ಗಣಪಯ್ಯ ಭಟ್ರ ಇವರೆಲ್ಲ ನಿಮ್ ಜನರೇಷನ್ ಆದ್ಮೇಲೆ ನೆಕ್ಸ್ಟ್ ಹಿಂಗೆಲ್ಲ ಹುಡ್ಕೋಕ್ಯಾರು ಇದ್ರ ನಮ್ಮ ಯಾರಿದ್ರು?
3: ನಾವೊಂದು ತಲೆಮಾರನ್ನೇ ಕ್ರಿಯೇಟ್ ಮಾಡಿದ್ದೇನೆ.
2: ವೆರಿ ನೈಸ್.
3: ಆಯ್ತಾ, ಅದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ,
2: ಖುಷಿ ಆಯ್ತು ನನಗೆ.
3: ನಾನು ಯಾಕೆ ನಿಮಗೆ ಆಗ್ಲೇ ಹೇಳಿದೆ, ನಾನೊಬ್ಬ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಿ ನಾನು ಪ್ರತಿ ಕಾನ್ಫರೆನ್ಸ್ ಹೋಗುವ ನನ್ನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ತಾನೆ ಅಂತೇಳಿ ಇಬ್ಬಿಬ್ರು ಕರ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಫೀಲ್ಡ್ ವರ್ಕ್ ಮಾಡುವಾಗ ನನ್ನ ವಿದ್ಯಾರ್ಥಿಗಳನ್ನೇ ಬಳಸ್ಕೊಂಡು ನಾನು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದದ್ದು. ನಾನು ಒಬ್ಬನೇ ಹೋಗ್ತಾ ಇದ್ದಲ್ಲ. ಸೊ ಇದರಿಂದ ಇನ್ಸ್ಪಿರೇಷನ್ ತಕ್ಕೊಂಡು ನನ್ನ ಸಾಕಷ್ಟು ಜನ ಸ್ಟೂಡೆಂಟ್ಸು, ನೇರವಾಗಿ ನನ್ನ ಸ್ಟೂಡೆಂಟ್ಸು, ಇನ್ನು ಕೆಲವರು ಎಸ್ ಎಂ ಎಸ್ ಕಾಲೇಜ್ ಬ್ರಹ್ಮಾವರದ ಸ್ಟೂಡೆಂಟ್ಸು, ಇನ್ನು ಕೆಲವರು ಮೂಡುಬಿದ್ರೆಯಲ್ಲಿ ಆರ್ಕಿಯಾಲಜಿ ಓದಿದಂಥ ಸ್ಟೂಡೆಂಟ್ಸು, ಆಯ್ತಾ, ಇನ್ನು ಕೆಲವು ಬೇರೆ ಕಡೆ ಯೂನಿವರ್ಸಿಟಿಲಿ ಓದಿದಂಥ ಕೆಲವು ಸ್ಟೂಡೆಂಟ್ಸ್ಗಳು ಕೂಡ ಅವರು ಇವತ್ತು ಮಾಸ್ಟರ್ಸ್ ಡಿಗ್ರಿಯನ್ನು ಆರ್ಕಿಯಾಲಜಿಲಿ ಮಾಡಿ ಪಿ ಎಚ್ ಡಿಯನ್ನು

0: ಕ್ಷೇತ್ರಕ್ಕೂ
1: ಅಥವಾ ಈ ಅಧ್ಯಯನಕ್ಕೂ ಸಂಬಂಧವೇ ಇಲ್ಲದಂತ ಕೆಲವು ವ್ಯಕ್ತಿಗಳು ನಮ್ಮ ಈ ಸಂಶೋಧನೆಗಳಿಂದ ಅವರು ಪ್ರಭಾವಿತರಾಗಿ ನನ್ನ ಜೊತೆ ಬಂದು ಕೆಲಸವನ್ನು ಮಾಡ್ತಾ ಈಗ ಅವರು ಕೂಡ ದೊಡ್ಡ ಒಬ್ಬ ಸಂಶೋಧಕರುಗಳಾಗಿದ್ದಾರೆ. ಆಕ್ಚುಲಿ ಅವರು ಈ ಫೀಲ್ಡ್ ಅವರಲ್ಲ.
0: ಯಾರು ಸರ್ ಅವ್ರ ಹೆಸರು ಹೇಳಕ್ಕ?
1: ಬಸ್ರೂರು ಪ್ರದೀಪ್ ಬಸ್ರೂರು ಅಂತಂದ್ರೆ
0: ನಿಜವಾಗ್ಲೂ ಪ್ರದೀಪ್ ಕುಮಾರ್ ಬಸ್ರೂರು
1: ಪರಿಚಯ ಇತ್ತ ನಿಮಗೆ?
0: ಹೌದು, ಅವ್ರು ನಮ್ಮ ರೇಡಿಯೋ ಕುಂದಾಪುರ ಕರೆದಿದ್ದೀವಿ, ಅವರನ್ನು ತುಂಬಾ ಸಲ ಮಾತಾಡಿಸಿದೀವಿ. ಇತಿಹಾಸದ ಬಗ್ಗೆ ಆ ವ್ಯಕ್ತಿಯ ಆಸಕ್ತಿ ಅಂತೂ ಒಬ್ಬ
1: ಆಯ್ತಾ. ಅವರು ನನ್ನ ಇದರಿಂದಾಗಿ ನನ್ನ ಜೊತೆಯಲ್ಲೇ ಕೆಲಸ ಈಗಲೂ ಕೂಡ ನನ್ನೊಟ್ಟಿಗೆ ಇದ್ದಾರೆ. ಆಯ್ತಾ, ಈಗಲೂ ನನ್ನೊಟ್ಟಿಗೆ ಇದ್ದಾರೆ. ಈಗ ಮೊನ್ನೆ ನಾವೊಂದು ಇಲ್ಲೇ ವಕ್ವಾಡಿಯಲ್ಲಿ ಒಂದು
0: ಸಂಶೋಧನೆ ಗುಹೆ ಸಿಕ್ಕಿತಂತೆ,
1: ಅಲ್ಲಿ ಕೆಲಸ ಮಾಡಿ
0: ಹಾಕೊಂಡು ಹೋಗ್ತಾ ಇದ್ದೀರಂತೆ. ಏನಾಯ್ತು ಸರ್ ಆಮೇಲೆ?
1: ಹೌದು ನೋಡಿ, ಅದರಲ್ಲಿ ಅವರೇ ಕೂಡ ನೇರವಾಗಿ ಭಾಗಿ ಪಾಪ ಬಂದ್ ಭಾಗಿ ಆಗ್ತಾ
0: ಇದ್ರು.
1: ಅವ್ರು ಬ್ಯಾಂಕ್ ಉದ್ಯೋಗಿ ಅವರು.
0: ಹೌದು ಹೌದು
1: ಆಯ್ತಾ. ಆದ್ರೂ ಆ ಮನುಷ್ಯನಿಗೆ ಅಷ್ಟು ಆಸಕ್ತಿ. ಅದೇ ತರ ಮುರಳೀಧರ ಹೆಗಡೆ ಅಂತ ಒಬ್ಬರಿದ್ದಾರೆ, ಅವರು ಸಿವಿಲ್ ಇಂಜಿನಿಯರ್. ಎಲ್ಲಿ? ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ರು, ಮತ್ತೆ ಕೆಲವು ಹೆಲ್ತ್ ಸಮಸ್ಯೆಯಿಂದಾಗಿ ಅದಕ್ಕೆ ರಿಸೈನ್ ಮಾಡಿ, ಬಟ್ ಈಗಲೂ ಸಿವಿಲ್ ಇಂಜಿನಿಯರ್ ಆಗಿ ಅವರು ಮನೆ ಹತ್ರವೇ ಕೆಲಸ ಮಾಡ್ತಾ ಇದ್ದಾರೆ. ಇಡು ಕುಂಜಾಡಿ ಅವರು,
0: ಇಡೂರ್ ಕುಂಜಾಡಿ
1: ಮುರಳೀಧರ್ ಹೆಗಡೆ ಅಂತೇಳಿ. ಅವರು ಈ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ಆಸಕ್ತಿ ವಾಸ್ತವ ನಿಜ ಹೇಳಬೇಕು ಅಂದ್ರೆ, ಅವಲಕ್ಕಿ ಪಾರೆ ಸನ್ನಿವೇಶನ ಕಂಡುಹಿಡಿಯುವುದಕ್ಕೆ ಆಯ್ತಾ ನನಗೆ ನೇರವಾಗಿ ಸಹಾಯವನ್ನು ಮಾಡಿದಂತವರೇ ಮುರಳೀಧರ್ ಹೆಗಡೆ.
0: ಆಯ್ತಾ
1: ನೋಡಿ, ಅವರ ವೃತ್ತಿ ಬೇರೆ, ಪ್ರವೃತ್ತಿ ನೋಡಿ ಯಾವ ತರದ್ದು. ನಾನು ಕೊಲ್ಲೂರಿನಲ್ಲಿ ಒಂದು ಒಳ್ಳೆ ಮ್ಯೂಸಿಯಂ ಅನ್ನ ನಾವು ಮಾಡಿದ್ದೇವೆ ಆಯ್ತಾ. ನನ್ನನ್ನ ಉಡುಪಿ ಒಂದು ಧಾರ್ಮಿಕ ದತ್ತಿ ಇಲಾಖೆಯವರು ಕೊಲ್ಲೂರಿನ ವಿಶೇಷ ಒಂದು ಅಡ್ವೈಸರ್ ಅಂದ್ರೆ ನನ್ನ ನೇಮಕಾತಿಯನ್ನು ಮಾಡಿದ್ರು. ಆ ನೇಮಕಾತಿ ಈಗಲೂ ಕಂಟಿನ್ಯೂ ಇದೆ. ಮತ್ತೆ ಆರ್ಡರ್ ಅಲ್ಲಿ ಹಾಕಿದ್ರು ಅವರು, ನೀವು ಟಿ ಎ ಡಿ ಎ ಕ್ಲೈಮ್ ಮಾಡಿ ಅಫಿಷಿಯಲ್ ನೀವು ತಗೊಳ್ಬಹುದು ಅಂತೇಳಿ. ಬಟ್ ನಾನು ದೇವರ ಭಂಡಾರ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದೇ ನಮಗೊಂದು ಪುಣ್ಯದ ಕೆಲಸ ಆಯ್ತಾ. ಒಂದು ರೂಪಾಯಿ ನಾನು ದುಡ್ಡು ತಗೊಳ್ಳಲ್ಲ, ನನ್ನ ಕೈಲಿ ಆದ ಕೆಲಸ ನಾನು ಮಾಡ್ತೇನೆ ಅಂತ ನಿರ್ಧಾರ ಮಾಡಿದೆ. ಒಂದು ರೂಪಾಯಿ ಕೂಡ ಅಲ್ಲಿಂದ ತಗೊಳ್ಳಲಿಲ್ಲ, ಊಟ ತಿಂಡಿ ಮಾಡಿದ್ದೇನೆ ಆಯ್ತಾ. ಪ್ರಸಾದ ಅಂತೇಳಿ ಊಟ ತಿಂಡಿ ತಗೊಂಡಿದ್ದೇನೆ. ಅಲ್ಲಿ ಉಳ್ಕೊಳ್ಳೋಕೆ ದೇವಸ್ಥಾನದ ವ್ಯವಸ್ಥೆ ರೂಮ್ ಎಲ್ಲ ಕೊಟ್ಟಿದ್ದಾರೆ, ಅಲ್ಲಿ ಉಳ್ಕೊಂಡಿದ್ದೇನೆ ಆಯ್ತಾ. ಅಲ್ಲಿ ಒಳ್ಳೆ ಒಂದು ಮ್ಯೂಸಿಯಂ ಅನ್ನು ಮಾಡಿದ್ದಾರೆ ಕೊಲ್ಲೂರಲ್ಲಿ.
0: ಇದೆಲ್ಲ ಆರ್ಕಿಯೋಲಾಜಿಕಲ್ ಮ್ಯೂಸಿಯಂ ಇದು?
1: ಅಲ್ಲ, ಟೆಂಪಲ್ ಅಲ್ಲಿ ಇದ್ದಂತ ಪ್ರಾಚೀನ ವಸ್ತುಗಳನ್ನೇ ಉಪಯೋಗಿಸಿಕೊಂಡು.
0: ಇದು ದೇವಸ್ಥಾನ ಒಳಗೆ ಇದೆ, ಪ್ರಾಂಗಣದ ಒಳಗೆ
1: ಒಳಗಿದೆ ಒಳಗಿದೆ. ಅಲ್ಲಿ ದೇವಸ್ಥಾನದಲ್ಲಿ ನಾವು ಫಸ್ಟ್ ಹೋಗಿ ನೋಡಿದಾಗ ಒಂದು ರೂಮ್ ಓಪನ್ ಮಾಡಿ ತೋರಿಸಿದ್ರು, ಈ ತಾಳೆ ಗರಿಗಳನ್ನ ರಾಶಿ ಹಾಕಿದ್ರು. ಹೀಗೆ ಯಾವ್ದು ಏನಂತೇಳಿ ಗೊತ್ತಿರಲಿಲ್ಲ. ತಿಂಗಳುಗಳ ಕಾಲ ಅವುಗಳನ್ನ ಒಂದೊಂದು ಪುಟ ಅವುಗಳನ್ನ
0: ಬಿಡಿಸಿ ಬಿಡಿಸಿ
1: ವಿಷಯ ಮತ್ತೆ ಪುಟಗಳನ್ನ ಪೇಜ್ ನಂಬರ್ನೆಲ್ಲ ನೋಡಿ ಜೋಡಿಸಿ ಆಯ್ತಾ 165 ತಾಳೆಗರಿ ಗ್ರಂಥಗಳನ್ನ ನಾನು ಕಟ್ಟುಗಳನ್ನ ಮಾಡಿ ಅಲ್ಲಿಗ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದೇನೆ.
0: ಓ, ಅದು ಯಾವ್ದ್ರ ಬಗ್ಗೆ ಇತ್ತು? ಬರ್ದದ್ ಓದು ಬರ್ತಾ ನಿಮ್ಗೆ?
1: ಅದು ತುಳು ಭಾಷೆಯಲ್ಲಿದೆ, ಮಲಯಾಳಂ ಭಾಷೆ ಲಿಪಿಯಲ್ಲಿದೆ,
0: ಕನ್ನಡದಲ್ಲಿ
1: ಕನ್ನಡ ಲಿಪಿಯಲ್ಲಿದೆ.
0: ಅದ ಹೆಂಗೆ ತುಳು ಮಲಯಾಳಂ ಕನ್ನಡ ಎಲ್ಲ
1: ಲಿಪಿ ಬೇರೆ ಬೇರೆ? ತುಳುವಿಗೂ ಲಿಪಿ ಇದೆ, ಮಲಯಾಳಂಗೂ ಲಿಪಿ ಇದೆ, ಬೇರೆ ಇದೆ ಆಯ್ತಾ. ಮತ್ತೆ ಭಾಷೆ ಕೂಡ ಬೇರೆ. ತುಳು ಲಿಪಿ ಅಂದ ಕೂಡಲೆ ತುಳು ಭಾಷೆ ಬೇರೆ, ಮಲಯಾಳಂ ಲಿಪಿ ಅಂದ್ರೆ ಅಲ್ಲಿ ಮಲಯಾಳಂ ಭಾಷೆ ಕೂಡ ಬೇರೆ, ಕನ್ನಡ ಲಿಪಿ ಮತ್ತು ಕನ್ನಡ ಭಾಷೆ ಬೇರೆ. ಅವುಗಳನ್ನ ನಾವು ಲಿಸ್ಟ್ ಮಾಡಿ ಇಟ್ಟಿದೆ ಹಾಕಿದ್ದೇನೆ ನಾನು, ಯಾವ ತಾಳೆ ಗ್ರಹಿಗಳಂತ ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು. ಬಟ್ ಆದ್ರೆ ಅವುಗಳನ್ನ ಪೂರ್ತಿಯಾಗಿ ಓದಿ ಅವುಗಳನ್ನ ಇನ್ನೂ ಪ್ರಕಟ ಮಾಡಿಲ್ಲ.
0: ಯಾವ್ದಕ್ಕೆ ಸಂಬಂಧಪಟ್ಟಿದ್ದು?
1: ತುಂಬಾ ವಿಷಯಗಳು, ಯಕ್ಷಗಾನ ಇದಾವೆ
0: ದೇವಸ್ಥಾನಕ್ಕೆ,
1: ಆಮೇಲೆ ದೇವಸ್ಥಾನದ ದೇವಿ ಪುರಾಣಗಳಿದಾವೆ ಆಯ್ತಾ, ಏನು ಆಯುರ್ವೇದಿಕ್ ವೈದ್ಯಕೀಯಕ್ಕೆ ಸಂಬಂಧಪಟ್ಟವಿದಾವೆ, ಮಾಟ ಮಂತ್ರಕ್ಕೆ ಸಂಬಂಧಪಟ್ಟವಿದ್ದಾವೆ.
0: ಓಹೋ,
1: ಈಗೆಲ್ಲ ಜ್ಯೋತಿಷಿಗಳೆಲ್ಲ ನಾವು ಹೇಳ್ತಾರಲ್ಲ, ಆ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟವಿದ್ದಾವೆ. ಅವುಗಳನ್ನ ಪೂರ್ತಿಯಾಗಿ ಓದಿ ಅವುಗಳನ್ನ ಪಬ್ಲಿಷ್ ಮಾಡಿದ್ರು ಮತ್ತು ಮುಂದಿನ ಜನಕ್ಕೆ ಬಹಳ ದೊಡ್ಡ ಕೊಡುಗೆ ಅದು. ಬಟ್ ನಾನೀಗ ಅಷ್ಟು ಮಾಡಿಟ್ಟಿರುವಂತದ್ದೇ ಒಂದು ದೊಡ್ಡ ಒಂದು ಕೆಲಸ ಅದು. ಇಲ್ಲ ಅಂತೇಳಿದ್ರೆ ಅವು ಜಿರಲೆ ತಿಂದು ಅಥವಾ ಕಂಪ್ಲೀಟ್ ನಾಶ ಆಗಿ ಹೋಗ್ತಾ ಇತ್ತು. ಮತ್ತೆ ಚಿನ್ನದ ಲೇಪನ ಇರತಕ್ಕಂಥ ಅನೇಕ ವಸ್ತುಗಳು, ದೇವಿಗೆ ಕೊಟ್ಟಂತ ವಸ್ತುಗಳು ರಾಜಮಹಾರಾಜರ ಕಾಲದಲ್ಲಿ, ಈಗಲ್ಲ, ಅಂಥವೆಲ್ಲ ಮೂಲೆಗೆ ಬಿದ್ದಿದ್ದು. ಅವುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅವುಗಳನ್ನ ಇವತ್ತು ಡಿಸ್ಪ್ಲೇ ಇಟ್ಟಿದ್ದೇವೆ ನಮ್ಮಲ್ಲಿ.
0: ನನ್ಗೆ ಇದು ವಿಷಯನೇ ಗೊತ್ತಿಲ್ಲ ಸರ್, ಇನ್ನೊಂದ್ಸಲ
1: ನಿಮಗಲ್ಲ, ಈ ತುಂಬಾ ಜನರಿಗೆ ಗೊತ್ತಿಲ್ಲ.
0: ವಾಹ್,
1: ಒಂದು ಮ್ಯೂಸಿಯಂ ಇದೆ ಅಂತ ಹೇಳಿ.
0: ಇಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ನಾವು ಒಂದ್ಸಲ ಹೋಗಿ ಕಣ್ಕ ಬರ್ತೀವಿ
1: ಕೇಳಿ.
0: ಬಹುಶಃ ನಮ್ಮ ಆರ್ಕಿಯೋಲಜಿಸ್ಟ್ ಪ್ರೊಫೆಸರ್ ಟಿ ಮುರುಗೇಶ್ ಅವರ ಹತ್ರ ಮಾತಾಡ್ತಾ ಹೋರೆ ವಿಷಯಗಳು ಈಗ ಇವರು ಉತ್ಖನನ ಮಾಡ್ತಾರಲ್ಲ ಎಕ್ಸ್ಕವೇಷನ್ ಅಷ್ಟೇ ಬಗ್ದಷ್ಟು ಏನದು ಸಿಕ್ಕತ್ತಂತ ಹತ್ತಲ್ಲ ಹಾಂಗೆ ಈ ವಿಷಯ ಕೂಡ ಇವ್ರ ಹತ್ರ ಹಾಂಗೆ ಇತ್ತ. ಅದು ನಮ್ ಸಮಯ ಅಂತೂ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ನೀವು ಪುಸ್ತಕಗಳನ್ನ ಬರೀತಿದ್ರಿ ಹೇಳ್ರಿ, ಈಗ ನೀವು ರಿಟೈರ್ಡ್ ಪ್ರೊಫೆಸರ್, ಈ ಅವಧಿಯಲ್ಲಿ ನೀವು ಪುಸ್ತಕಗಳನ್ನ ಬರಿತಾ ಇದ್ರಿ, ಅದು ಕೂಡ

0: ಆರ್ಕಿಯಾಲಜಿ ಸಂಬಂಧಪಟ್ಟದ್ದು.
1: ಆರ್ಕಿಯಾಲಜಿ ಅಲ್ಲ, ಈಗ ಉಡುಪಿ ಜಿಲ್ಲೆ ಇತಿಹಾಸ ಮತ್ತೆ ಸಂಸ್ಕೃತಿ ಅಂತ ಒಂದು ಪುಸ್ತಕ ಈಗ ಕೊನೆಯ ಹಂತದಲ್ಲಿದೆ
0: ಪ್ರಕಟ ಆಗ್ಲಿಕ್ಕೆ. ಮತ್ತೆ ಬೇರೆ ಇನ್ನೊಂದು ಬಂದಿದ್ದಾರಲ್ಲ,
1: ಉಡುಪಿ ಜಿಲ್ಲೆ ಆಗಿ 30 ವರ್ಷದ ಹತ್ತತ್ರ ಆಯ್ತು, ಬಟ್ ಉಡುಪಿ ಜಿಲ್ಲೆಗೆ ಸಂಬಂಧ ಒಂದು ಪುಸ್ತಕ ಇಲ್ಲ, ಹಿಸ್ಟ್ರಿ ಪುಸ್ತಕ ಇಲ್ಲ. ಸೊ ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಉಡುಪಿ ಜಿಲ್ಲೆ ಇತಿಹಾಸ ಮತ್ತೆ ಸಂಸ್ಕೃತಿ ಅಂತ ಒಂದು ಪುಸ್ತಕ ಮಾಡ್ತಾ ಇದ್ದೇನೆ. ಹಾಗೆ ಕರ್ನಾಟಕ ಕರಾವಳಿಯ ಬೃಹಶಿಲಾಯುಗ ಸಂಸ್ಕೃತಿ ಅಂತ ಒಂದು ಪುಸ್ತಕವನ್ನು ಮಾಡ್ತಾ ಇದ್ದೇನೆ. ಸೊ ಈಗ ಬೇರೆ
0: ಪುಸ್ತಕಗಳು ಪ್ರಕಟಗೊಳ್ತಾ
1: ಇದೆ. ಈಗ ಸ್ವಲ್ಪ ಫ್ರೀ ಸಿಕ್ಕಿರುವುದರಿಂದ ಬರವಣಿಗೆ ಕಡೆ ಗಮನ ಕೊಟ್ಟಿದ್ದೇನೆ.
0: ಅದೇ
1: ಹಾಗಂತ ಈಗಲೂ ಏನು ಫೀಲ್ಡ್ ವರ್ಕ್ ಇಲ್ಲಿ ಮಾಡದೆ ಸುಮ್ಮನೆ ಕೂತಿಲ್ಲ.
0: ಫೀಲ್ಡ್ ವರ್ಕ್ ಅಲ್ಲಿ ನೀವಿದ್ರಿ,
1: ಈಗಲೂ
0: ಉತ್ಖನನ ಆಗ್ತಾನೆ ಇದೆ ಅಲ್ಲ. ಇಲ್ಲಿ ಈ ಕಡೆಗೆ ಎಂತ ಆಯ್ತು ನಿಮ್ಗಲ್ಲಿ ಒಕ್ಕವಾಡಿಯಲ್ಲಿ?
1: ಒಕ್ಕವಾಡಿಯಲ್ಲಿ ಒಂದು ಬಹಳ ಅಪರೂಪದ ಒಂದು ಜಿಂಕೆ ಬೇಟೆ ವೀರಗಲ್ಲು ಒಂದು ಸಿಕ್ತು. ಅದನ್ನೆಲ್ಲ ಮಾಧ್ಯಮಗಳು ನೀವು ಬಂದಿರೋದು ನೋಡಿರ್ಬೋದು, ಗಮನಿಸಿರ್ಬೋದು. ಆಯ್ತಾ, ಆಮೇಲೆ ಅಲ್ಲಿ ಒಂದು ಗುಹೆ ಸಿಕ್ತು ಅಂತಂದೇಳಿ ಒಂದು ಸುದ್ದಿ ಆಯಿತು. ಅದನ್ನ ವೈಜ್ಞಾನಿಕವಾಗಿ ಅದೇನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಆ ಗುಹೆಯನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿ ಅಂದರೆ ಮೇಲಿಂದ ಅಲ್ಲ, ಹಾಗೆ ಕೆಳಗೆ ಏನು ಓಪನ್ ಆಗಿತ್ತು ಹಾಗೆಯೇ ಅದನ್ನ ಎಕ್ಸ್ಟೆನ್ಷನ್ ಮಾಡ್ತಾ ಹೋದ್ವಿ. ಒಳಗೆ ಸುಮಾರೊಂದು 8-10 ದಿವಸದ ಕೆಲಸ ಅದಕ್ಕೆ ಜಾಸ್ತಿ ಆಗಿರ್ಬೋದು. ಆಯಿತಾ, ನಿರಂತರ ನಾವು ಮಾಡಿದ್ವಿ. ಅಲ್ಲಿ ಮಾಡುವಾಗ ನಮಗೆ ಅದು ಈ ಒಂದು ಬೂತ್ ಕನ್ನಡಿ ನೆಲದ ಮೇಲೆ ಇಟ್ಟರೆ ಹೇಗೆ ಕಾಣ್ತದೆ ಆ ರೀತಿ ರಚನೆ ಅದು.
0: ಓಕೆ,
1: ಅಂದರೆ ಮುರುಕಲ್ನಲ್ಲಿ ಕೊರೆದು ಮಾಡಿರುವಂಥದ್ದು. ಆಯಿತಾ, ಕೊನೆಗೆ ಈ ರೀತಿಯಲ್ಲಿ ಯಾಕೆ ರಚನೆ ಮಾಡಿದ್ದಾರೆ ಅಂತ ಯೋಚನೆ ಮಾಡುವಾಗ ನಮ್ಮ ಕುಂದಾಪುರ ಬದಿಯಲ್ಲ ಈ ಕುಂಬಾರರುಗಳು, ಆಯ್ತಾ, ಅಗಿಸಲ ಅಂತ ಕರೀತಾರೆ. ಅಗಿಸಲ ಅಂತಂದೇಳಿದ್ರೆ ಅಗ್ನಿಸ್ಥಳ ಅಂದರೆ ಈ ಮಡಕೆಗಳನ್ನು ಸುಡ್ತಕ್ಕಂಥ
0: ಸ್ಥಳ,
1: ಕುಲುಮೆ. ಅಂದರೆ ಸುಮಾರು ಒಂದು 200-250 ವರ್ಷದ ಹಿಂದೆ ಅಲ್ಲಿದ್ದಂಥ ಕುಂಬಾರರು ಮಡಕೆಯನ್ನು ಬೇಯಿಸುವುದಕ್ಕೋಸ್ಕರ ಮಾಡಿಕೊಂಡಿದ್ದಂಥ ಕುಲುಮೆ ಅದು. ಅಲ್ಲಿ ಸಿಕ್ಕಂಥ ಮಡಕೆ ಅವಶೇಷಗಳು ಸಿಕ್ತು. ಆ ಮಡಕೆ ಅವಶೇಷಗಳನ್ನು ನಾವು ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸಿದಾಗ ಸುಮಾರು 200 ವರ್ಷ ಹಳೆಯ ಮಡಕೆ ಅವಶೇಷಗಳು ಅಂದ್ರೆ ನಮಗೆ ಗೊತ್ತಾಯ್ತು.
0: ಸೊ ಕಾಲಾಂತರದಲ್ಲಿ ಅದೆಲ್ಲ ಮುಚ್ಚಿ ಹೋಗಿತ್ತು. ನಿಮ್ಗೆ ಈ ಗುಹೆ ಗಿಹೆಯಲ್ಲಿ ಆಗೋತಿಗೆ ಹೆದರಿಕೆ ಆತಿಲ್ಲ? ಅದ್ರೊಳಗೆ ಹಾವು ಅದಿದ್ದೆಲ್ಲ ಇರುತ್ತೋ, ಹ್ಯಾಂಗ್ ಹಾಪದಪ್ಪ ಒಳಗೆ, ಈ ಥರ ಎಲ್ಲ ಭಯ ಅಂತ ಆತಿಲ್ಲ ಸರ್ ನಿಮಗೆ?
1: ನಮಗೆ ಭಯ ಅನ್ನೋದು ಖಂಡಿತ ಇಲ್ಲ.
0: ಇಲ್ಲ,
1: ಒಂದು. ಎರಡನೇದು, ನೀವು ಹಾವು ಗೀವು ಅಂದ್ರಲ್ಲ, ಬಹುಶಃ ಒಳ್ಳೆ ಕೆಲಸ ಮಾಡೋರು ಹತ್ರ ಅವು ಬರೋದಿಲ್ಲ ಅನ್ಸುತ್ತೆ.
0: ಆ ನಂಬಿಕೆ
1: ಬರೀ ನಂಬಿಕೆ ಅಲ್ಲ,
0: ನಿಜ
1: ಕೂಡ. ಯಾಕೆಂದ್ರೆ ನಾನು ಮಣಿಪಾಲ್ ಹತ್ರ ಒಂದು ಬಹಳ ಪ್ರಾಚೀನ ದೇವಾಲಯ ಇತ್ತು, ಹಾಳುಬಿದ್ದಿತ್ತು, ಅದ್ರ ಪಕ್ಕ ಒಂದು ಬಾವಿ ಇತ್ತು. ನನ್ನ ವಿದ್ಯಾರ್ಥಿಗಳು ಕರ್ಕೊಂಡೋಗಿ ಸುಮಾರು 3 ತಿಂಗಳು ಆ ಬಾವಿಯನ್ನ ಓಪನ್, ಅದರಲ್ಲಿ ಹಾಕಿದ್ದಂತ ರಾಶಿ ಹಾಕಿದ್ದಂತ ಇವುಗಳನ್ನ ತೆಗೆಸ್ತಾ ಹೋದೆ. ಬರೀ ನಮಗೆ ಇಟ್ಟಿಗೆಯ ತುಂಡುಗಳೇ ನಮಗೆ ಸಿಗ್ತಾ ಹೌದು. ಎಲ್ಲಿವರೆಗೆ? 21 ಅಡಿ ಆಳದವರೆಗೆ.
0: ಓ ದೇವ. ಕಡಿಕೆ
1: ಆದ್ರೂ ಬಿಡ್ಲಿಲ್ಲ ನಾವು, ಅದು ಎಂಡು ತಳ ಸಿಗಬೇಕು, ಅಲ್ಲಿವರೆಗೂ ಕೆಲಸ ಮಾಡಲೇಬೇಕು ಅಂತ ಹಠ ಹಿಡಿದು ನಾವು ಮಾಡಿದ್ವಿ. ಒಂದು ಫೈನ್ ಡೇ ಬಂತು
0: ಹಾವು.
1: ಆಯ್ತಾ,
0: ಕಡಿಕೆ
1: ಬಂತು, ಸ್ವಲ್ಪ ಹೊತ್ತು ನಿಂತ್ಕೊಳ್ತು. ಆಯ್ತಾ, ನಾನು ಮಕ್ಕಳಿಗೆ ಹೇಳಿದೆ, ಮಕ್ಕಳ ನೋಡಿ ಬಂದಿದ್ದಾನೆ. ಆಯ್ತಾ, ಇವತ್ತು 100% ನಮಗೆ
0: ಸಿಗುತ್ತೆ,
1: ರಿಸಲ್ಟ್ ಸಿಗ್ತದೆ. ಆಯ್ತಾ, ಮಾಡಿ, ಕಂಟಿನ್ಯೂ ಮಾಡಿ ಅಂದೆ. ವಿತಿನ್ 1/2 hour ಬ್ಯೂಟಿಫುಲ್ ಜನಾರ್ದನ ಶಿಲ್ಪ.
0: ಓ,
1: ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್. ಇವತ್ತದು ನಮ್ಮ ಮುಲ್ಕಿ ಸುಂದರಾಮ್ ಶೆಟ್ಟಿ ಕಾಲೇಜಿನ ಮ್ಯೂಸಿಯಂ ನಲ್ಲಿದೆ.
0: ಅಲ್ಲ, ನಿಮ್ಗದು ಸೆನ್ಸ್ ಆಗ್ಬೋದು ಹೆಂಗೆ? ಎಷ್ಟೊಂದು ಹಾಳು ಬಿದ್ದ ದೇವಸ್ಥಾನ, ಎಷ್ಟೊಂದು ಹಾಳು ಬಿದ್ದ ಬಾಮಿ, ಎಷ್ಟೊಂದು ಕ್ಯಾರಿ ಎಲ್ಲ ಇರುತ್ತ, ನಿಮ್ಗೆ ಹೆಂಗ್ ಸೆನ್ಸ್ ಆಗ್ತದೆ? ಹೋ, ಇದನ್ನೇ ಮಾಡ್ಕೊಂತ ಹೆಂಗ್ ಗೊತ್ತಾಗ್ತದ ನಿಮ್ಗೆ?
1: ನಾವು ಅಲ್ಲಿ ಹೋಗಿ ವೆರಿಫೈ ಮಾಡ್ತೇವಲ್ವಾ, ಸ್ಥಳ ಪರಿಶೀಲನೆಯನ್ನು ಮಾಡಿದಾಗ ಆಗ ನಮ್ಗೊಂದು ಕೆಲವು ಕ್ಲೂಗಳು ಸಿಗುತ್ತೆ.
0: ಓಕೆ,
1: ಆಯ್ತಾ. ಈಗ ನಾನು ಏನು ಮಣಿಪಾಲದ ಕತೆ ಹೇಳಿದೆ, ಅಲ್ಲಿ ಭಾರಿ ಹಳೆ ದೇವಾಲಯ ಒಂದಲ್ಲಿ ಪಾಳು ಬಿದ್ದಿದೆ. ಆ ಪಾಳು ಬಿದ್ದ ಗರ್ಭಗುಡಿ ಒಳಗಡೆ ಬರೀ ತುಂಡಾಗಿರ್ತಕ್ಕಂಥ ಪಾದದ ಇದು ಮಾತ್ರ ಉಳ್ಕೊಂಡಿದೆ. ಹಾಗಿದ್ರೆ ಮೂರ್ತಿ ಎಲ್ಲೋಯ್ತು?
0: ಕರೆಕ್ಟ್
1: ಪ್ರಶ್ನೆ ಬಂತ. ಅಲ್ಲೇ ಎಲ್ಲೋ ಇರಬೇಕು, ಸುತ್ತ ನೋಡಿದ್ವಿ, ಭೂಮಿ ಮೇಲೆಲ್ಲೂ ಕಾಣಲಿಲ್ಲ, ಹಾಳು ಬಾವಿ ಕಾಣ್ತು, ಅದು ಎಲ್ಲ ಮುಚ್ಚಿ ಹೋಗಿತ್ತು ಕಲ್ಲು ಮಣ್ಣಿಂದ. ಹಾಗಿದ್ರೆ ಇದರಲ್ಲೇ ಎಲ್ಲೋ ಇರಬಹುದು. ಆ ಇದರಿಂದ ನಾವು ಕೆಲಸ ಶುರು ಮಾಡಿದ್ವಿ.
0: ಅನ್ವೇಷಣೆ ಅಲ್ಲ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಒಟ್ಟಿಗೆ ಮಾತಾಡಿ, ಲಾಯ್ಕಿತ್ತ ಮಾತು ಮುಗ್ಸಕ್ ಮನ್ಸಿಲ್ಲ, ಅದು ಟೈಮ್ ಆಯ್ತು. ಹಾಗೆ ಮುಗ್ಸಕ್ಕೆ ಮತ್ತೊಮ್ಮೆ ಸಿಕ್ವ ಸರ್, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ಸ್ ಮೇಡಮ್.
0: ಕೇಳಿದ್ರೆ ಇಷ್ಟು ತನಕ ನಾವು ಮಾತಾಡಿದ ಯಾರ ಹತ್ರ ಕೇಂದ್ರ, ಇವರು ಪ್ರೊಫೆಸರ್ ಟಿ ಮುರುಗೇಶಿ ಅವರು, ಇತಿಹಾಸ ತಜ್ಞರು, ಆರ್ಕಿಯಾಲಜಿ ಪುರಾತತ್ವ ಶಾಸ್ತ್ರವನ್ನ ಅದರಲ್ಲೇ ಬದುಕದವರು, ಅದನ್ನೇ ಉಸಿರಾಡುವವರು, ಮೋಸ್ಟ್ಲಿ ಅವರ ಕೊನೆ ಉಸಿರು ಇರುವವರೆಗೂ ಆರ್ಕಿಯಾಲಜಿಯಲ್ಲೇ ಇರ್ತಿರೋರು, ಅಷ್ಟು ಪ್ರೀತಿ ಅದ್ರ ಬಗ್ಗೆ. ಸೊ ಇಂಥವ್ರಿಪ್ಪು ಕೋಯ್ ನಮಗೆ ನಮ್ಮ ಹಿರಿಯರು, ಪೂರ್ವಜರು, ಪ್ರೀ ಹಿಸ್ಟ್ರಿ ಹಿಸ್ಟಾರಿಕ್ ಮೆನ್ಗಳೆಲ್ಲ ಏನು ನಡೆದು ಬಂದ ದಾರಿ ಇತ್ತು, ಬಿಟ್ಟು ಹೋದ ಕುರುಹುಗಳಿತ್ತು, ಇವರಿಂದ ನಮ್ಗೆ ಗೊತ್ತಾತಿಪ್ಪದ. ಇನ್ನೊಮ್ಮೆ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ತುಂಬ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕ.
2: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
3: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
0: ದಿನೇಶ್ ಉಪ್ಪೂರರ ಸಂಗ್ರಹದ ಯಕ್ಷಗಾನ ಭಾಗವತಿಕೆಯ ಪದಗಳು.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದ್ದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನ್ನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲೇ. ಭಾರಿ ಖುಷಿ ಆಯ್ತು ನಂಗೆ ಇವ್ರನ್ನ ಕಂಡ್ರೆ ಖುಷಿ ಆಗ್ತದೆ ಅಂತಕ್ಕಂತ ಕೇಳ್ರೆ. ಇವ್ರ ಮಾತು ಅಷ್ಟು ಲೈಕ್ ಆ ಅಣ್ಣನ ಹತ್ರ ಒಂದು ಮಾತಾಡ್ರದಕ್ಕೆ ಹೊತ್ತು ಮಾತು ಹಿಂದೆ ಆಡಿ ಆಯ್ತು. ನಮ್ಮ ಸೆಂಟೆನ್ಸ್ ಮುಗಿರೊಳಗೆ ಇವ್ರದ್ದು ಹೊತ್ತು ಅದು ಯಾರ ಬಾಯಿಗೆ ಬಜ್ಜಿ ಹಾಕಿದ್ದೋ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ರೇಡಿಯೋ ಕುಂದಾಪುರಕ್ಕೆ ಬಂದಾಗ ಅವ್ರು ಒಂದ್ಸಲ ಹೇಳದ್ ನೆನಪಪ್ಪ, ಅಜ್ಜಿ ಏನೋ ಅಂದಳೆ. ಅಜ್ಜಿಂದಲೇ ಎಲ್ಲ ಬುಳುವಳೆ ತಕೊಂಡಿರಿ, ಎಲ್ಲರೂ ಆಸ್ತಿ ಮನೆ ಗೆದ್ದಿ ಎಲ್ಲ ಕೇಳ್ರಿ. ಇವ್ರು ಹಾಂಗಲ್ಲ, ಅಜ್ಜಿ ಹತ್ರ ಇರೋ ಜನಪದ ಸಂಸ್ಕೃತಿಯನ್ನ ಬಳುವಳಿಯಾಗಿ ತಕೊಂಡು ನಮ್ಮ ಇಡೀ ಕುಂದಾಪುರದಲ್ಲಿ ಮನೆ ಮಾತಾಗಿರುವ ಹುಡುಗ. ಹುಡುಗನಲ್ಲಿ ನೀವು ಕೇಳ್ರೆ ಅಲ್ಲ, ಕೆಲವು ಸಲ ಹೆಂಗಸರು ಆತ್ರಿ. ಇವರು ಹೆಂಗಸರ ಪಂಚಾಯತಿಯಲ್ಲಿ ಭಯಂಕರ ಫೇಮಸ್. ಇವ್ರು ಫೇಮಸ್ ಅದು ಮಾತ್ರ ಅಲ್ಲ, ಇಡೀ ಊರಿಗೆ ಇವ್ರ ಊರ ಹೆಸರ ಗೊತ್ತಿರ್ಲಿಲ್ಲ. ಇವ್ರ ಊರನ್ನು ತುಂಬಾ ಫೇಮಸ್ ಮಾಡಿದವರು. ವೃತ್ತಿಯಲ್ಲಿ ಸಿವಿಲ್ ಎಂಜಿನಿಯರ್, ಮನೆ ಕಟ್ಸಿ ಕೊಡ್ತಾರ. ಅವ್ರ ಮನೆಯೇ ಸೂಪರ್ ಆಗಿ ಕಟ್ಟಿ ನಂಬ ನಾನು ಹೈಕಷ್ಟೇ ಕಾಣ್ಲ ಇನ್ನು. ಆದ್ರೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ, ನಂಬದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇವರದ್ದು ಕಾರ್ಯಕ್ರಮ ಇರತ್ತ. ಜೊತೆಗೆ ಅದೆಷ್ಟೋ ಸನ್ಮಾನಗಳನ್ನ ಇವರು ಪಡ್ಕೊಂಡಿರ. ಅಂತಹ ವಿಶೇಷ ವ್ಯಕ್ತಿತ್ವದ ಈ ವ್ಯಕ್ತಿ ಯಾರಪ್ಪ ಅಂತ ಕೇಳ್ರೆ ಅವರು ಬೇರೆ ಯಾರು ಅಲ್ಲ, ಚೇತನ್ ನೈಲಾಡಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಿಮಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಕ್ಕೆ ಭಾಳ ಖುಷಿ ಆಯ್ತು. ಇದಕ್ಕೂ ಮುಂಚೆ ಒಂದು ಕಾರ್ಯಕ್ರಮಕ್ಕೆ ಬಂದಿತ್ತು, ಹಿಂಗೆ ನೀವು ಮಾತಾಡ್ತಾ ಹೋರಿ, ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಆ ದಿವಸ ಮಾತಾಡಿತ್ತು. ಇವತ್ತಿನ ಕಾರ್ಯಕ್ರಮದಾಗ ಏನು ಮಾತಾಡೋದು, ಎಂತ ಮಾತಾಡೋದು ಅಂದಳಿ ಇನ್ನೀಗ ಶುರು ಮಾಡುವ. ಹಾಗೆ ಕೇಂತಿಪ್ಪಾರ ಎಲ್ಲರಿಗೂ ನನ್ನ ಕಡೆಯಿಂದ ಮೊದಲ ಮುಂಚೆ ಒಂದು ನಮಸ್ಕಾರ ಹೇಳ್ಕೊಂತ ಇದ್ದೀವಿ.
1: ಸೂಪರ್ ಮಾತಾಡ್ರಿ ಕಣಿ, ಹೆಂಗೆ ಸ್ಪೀಡು ಅದು, ಎಲ್ಲಿಂದ ಸ್ಟಾರ್ಟ್ ಆತಂದ ಗೊತ್ತಿಲ್ಲ. ಎಣ್ಣು ಮಾತ್ರ ಮತ್ತೆಲ್ಲೋ ಹೋಯ್ ಆಗಿರುತ್ತೆ. ಈಗ ಎಂತ ಗೊತ್ತಾ ಚೇತನ್, ಈಗ ಮಳೆ ಇನ್ನು ಬತ್ ಬತ್ ಬತ್ ಬತ್ ಬತ್ತು ಒಂಚೂರು ಬಂತು, ಗುಡುಗು ಸಿಡ್ಲು ಬಂತು, ಮತ್ತೆ ಹೋಯ್ತಪ್ಪ ಬಿಸಿಲಪ್ಪ. ಎಂತಾತ್ತೋ ಈ ಸಲದ ಮಳೆಗಾಲ ಗೊತ್ತಿಲ್ಲ. ಆದರೆ ಮೇ ಅಕೇರಿಗಂತೂ ನಮ್ಮಲ್ಲಿ ಗೆದ್ದು ಎಲ್ಲ ಹದ ಮಾಡಿ, ಯಾಕೆಂದರೆ ಬೀಜ ಹಾಕಿ ರೆಡಿ ಮಾಡ್ಕ, ಇನ್ನು ನೆಟ್ಟಿ ಶುರು ಮಾಡ್ಕ. ನಮ್ಮದು ಮೇನ್ ಆಗಿರೋ ಒಂದು ಉದ್ಯೋಗ ಇದೆ ಅಲ್ದಾ, ಕೃಷಿ. ಕೃಷಿಯನ್ನು ನಂಬಿಕೊಂಡಿರೋ ನಾವು, ಇದ್ರ ಬಗ್ಗೆನೇ ನಾವು ಇವತ್ತು ಮಾತಾಡುವ. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಳಿ ಹಂಬ್ಲ ಅಂತೇಳಿ ಇಂಥದ್ರ ಬಗ್ಗೆ ಎಲ್ಲ ಸುಮಾರು ಕಾರ್ಯಕ್ರಮ ಮಾಡಿದವ್ರು ನೀವು. ಇದನ್ನೆಲ್ಲ ತುಂಬ ಚೆಂದ ಇಷ್ಟು ಸಣ್ಣ ಏಜಲ್ಲೇ ಅರ್ತ್ಕೊಂಡಿರೋರು ನೀವು. ಇದ್ರ ಬಗ್ಗೆ ಹ್ಯಾಂಗ್ ಶುರು ಮಾಡುತ್ತೆ ನಾವು, ಈಗ ಗೆದ್ದಿನ ರೆಡಿ ಮಾಡೋದು ಹೆಂಗೆ? ನೀವು ಕೃಷಿ ಮಾಡ್ತೀರ ಫಸ್ಟ್ ಆಫ್ ಆಲ್, ಅದನ್ನ ಒಂಚೂರು ಹೇಳಿ ನಮಗೆ.
2: ನಮ್ದು ಮುಂಚಿಂದ ನಮ್ದು ಕೃಷಿ ಜೀವನವೇ, ನಮ್ಮ ಮನೆಗೆ ಗೆದ್ದಿತ್ತು, ನಾವು ಮುಂಚಿಂದ ಬೇಸಾಯ ಮಾಡ್ಕೊಂಡೆ ಬಂದಾರ. ಈಗಳು ಬೇಸಾಯ ಮಾಡ್ಕೊ ಹತ್ತು, ಹಂಗಂದಳಿ ಮುಂಚಿನ ಕಂಡಂಗೆ ಮೂರು ಬೆಳೆ ಬೆಳಕತ್ತಲ್ಲ. ಕಾತಿ, ಸುಗ್ಗಿ, ಇದು ಕೊಳಕಿ ಇತ್ತಲ್ದ, ಕೊಳಕಿ ಮಾಡೋದಿಲ್ಲ, ಸುಗ್ಗಿ ಮಾಡೋದಿಲ್ಲ, ಒಂದು ಕಾತಿ ಒಂದು ಮಾಡುತ್ತೆ, ಅದು ಕಷ್ಟದಂಗೆ. ಮುಂಚಿನ ಕಂಡ ಮನ್ಸರು ಯಾರು ಸಿಕ್ಕೋರಿಲ್ಲಲ್ಲ ಕೆಲಸಕ್ಕೆ. ಹಂಗಾಗಿ ನಾವೇ ಎರಡು ಮಟ್ಟಿಗೆ ಎಷ್ಟೆಷ್ಟು ಆಯ್ತೋ ಅಷ್ಟು ಮಾಡ್ಕೊಂಡಿತ್ತು. ನೀವು ಹೇಳ್ರಿ, ಈಗ ಮೇ ತಿಂಗಳ ಶುರುವಾತು, ಇನ್ನೀಗ ಮೇ ತಿಂಗಳ ಅಕೇರಿಗೆ ಅಂದೇಳಿ ಹೇಳ್ರಿ. ಅದೇ ನಮ್ಮ ಕುಂದಾಪುರ ಕನ್ನಡದಂಗೆ ಹೇಳಿದ್ರೆ ಮೇ ತಿಂಗಳ ಅಂತಿಲ್ಲ, ಇದೀಗ ಯಾವುದು ಬ್ಯಾಸಿ ತಿಂಗಳ. ಹಾಂ, ಇದೀಗ ಬ್ಯಾಸಿ ತಿಂಗಳಂಗಿತ್ತು. ಇನ್ನು ಜೂನ್ ತಿಂಗಳ ಹಾಂ ಅರ್ಧ ಅಂದರೆ ಸಂಕ್ರಾಂತಿ ಬಪ್ಪಲ್ ಗಂಟ ಬ್ಯಾಸಿ ತಿಂಗಳೇ, ಕಡೆ ಕಾರ್ ತಿಂಗಳು ಬರ್ತತ್ತೆ. ಈ ಕಾರ್ ತಿಂಗಳು ಇದೀಗ ಬ್ಯಾಸಿ ತಿಂಗಳಿಗಿಂತ ಮುಂಚೆ ಸುಗ್ಗಿದೆ, ಇದು ಹಗ್ಗಿನ ತಿಂಗಳು. ಇದೀಗ ಯಾವುದು ಹಗ್ಗ ಕಳೆದು ಬ್ಯಾಸಿ ಬಂತು, ಹಗ್ಗಿನ ತಿಂಗಳಂಗೆ ಒಂದು ಇದಿತ್ತು. ಯಾವ್ದು ಕೇಳದಿದ್ರೆ ನಾವು ಇದು ಮಾಡಿದ್ ಯುಗಾದಿ ಹಬ್ಬ.
1: ಹೌದು,
2: ನಮ್ಮ ಯುಗಾದಿ ಹಾಂ ಯುಗಾದಿ ಹಬ್ಬ ಅಂತೂ ಇಲ್ಲ ನಾವು ಕುಂದಾಪುರ ಕನ್ನಡದಾಗ, ಆರೂಢ ಹಬ್ಬ ಎಂದು ಹೇಳುದು. ನಮ್ಮ ಕೃಷಿ ಪರಂಪರೆ ಈ ವರ್ಷದ ಕೃಷಿ ಎಲ್ಲಿಂದ ಶುರುವಾತ್ ಕೇಳದಿದ್ರೆ ಆರೂಢ ಹಬ್ಬದ ಅರ್ಬಿ ಶುರುವಾಪದ್ ನಮ್ದು. ಅದು ಹ್ಯಾಂಗೆ ಅಂದೇಳಿ ಹೇಳದಿದ್ರೆ ಆರೂಢ ಹಬ್ಬದ ದಿವಸ ಅಂದ್ರೆ ಸಂಕ್ರಾಂತಿ ಬತ್ತಿಲ್ಲ, ಸಂಕ್ರಾಂತಿ ಪಾಡಿ ತಿಂಗೋಡಮ್ ನಾವು, ತಿಂಗೋಡ ದಿವಸ ಯುಗಾದಿ ಹಬ್ಬ ಬತ್ತತ್ತ. ಆರೂಢ ಹಬ್ಬ, ಆ ಆರೂಢ ಹಬ್ಬದ ದಿವಸ ಬೆಳಗತ್ತ ಬೇಗ ಎದ್ದು ಆಗಲಿಕ್ಕೆಲ್ಲ ಹೋರಿ ಅಲ್ದ, ಹೋರಿ ತಕೊಂಡು ನಮ್ಮ ಸಾಗುವಳಿ ಭೂಮಿ ಏನಿತ್ತು ಅದ್ರ ಒಂದು ಗೆದ್ದಿನ ಒಂದು ಆರು ಸುತ್ತು ಹೂಡುದು, ಅದಕ್ಕೆ ಆರು ಹೂಡು, ಆರು ಸುತ್ತು ಹೂಡುವುದನ್ನ ಆರು ಹೂಡು ಹಬ್ಬ. ಅದು ಯಾಕಂದೇಳಿ ಕೆಲವರಿಗೆ ಗೊತ್ತಿಲ್ಲ, ಆರು ಹೂಡ ಹಬ್ಬ, ಆರು ಹೂಡ ಹಬ್ಬ ಅಂತ ಆರು ಹೂಡು, ಆರು ಸುತ್ತನ್ನು ಹೂಡುವಂಥದ್ದು.
1: ಸಂಕ್ರಾಂತಿ ಅದು ನೆಕ್ಸ್ಟ್ ತಿಂಗೋಡ್
2: ದಿವಸ ಇದು ಬಾಬು ಯುಗಾದಿ ಹಬ್ಬ ಬಾಪು. ನಮ್ಮ ವರ್ಷ ಶುರು ಒಂದೇ ಅಲ್ದ, ಈಗ ಚಾಂದ್ರಮಾನ ಸೌರಮಾನ ಎರಡಿತ್ತು, ನಮ್ದು ಈಗ ಸೌರಮಾನದಂಗೆ ನಾವು ಮಾಡುದು. ಅದು ಆರು ಹೂಡ ಹಬ್ಬದ ದಿವಸ ಅಂದ್ರೆ ತಿಂಗೋಡ ದಿವಸಕ್ಕೆ ಅದು ಬತ್ತ
1: ಆರು ಸುತ್ತು ಹೂಡುದು,
2: ಗದ್ದಿನ ಆರು ಸುತ್ತು ಹೂಡುದು. ಈಗ ಆಗಳಿಕಲೆ ಅಂತ ಒಡೆ ಒಕ್ಕಲ ಕಾಲ ಇದಿತ್ತು, ಹೌದಲ್ದ? ಆ ಕಾಲದಂಗೆ ಗೇಣಿ ಮೇಲೆ ಗೆದ್ದಿ ಎಲ್ಲ ಮಾಡುವಾರ. ಆಗಳಿಕೆ ಹ್ಯಾಂಗ ಕೇಳದಿದ್ರೆ ಈ ಗೆದ್ದಿನ ಮೊದಲ ಮುಂಚೆ ಹೋಯ್ ಒಂದು ಈಗ ಒಬ್ರು ಹೂಡ್ರನ್ ಮಾಡಿ ಆರು ಸುತ್ತ, ಅದು ಮತ್ತೆ ಅದಕ್ಕೊಂದು ಲಿಖಿತ ಅಂದ್ರೆ ಏನು ಲಿಖಿತ ರೂಪದಲ್ಲ, ಲಿಖಿತದಂಗೆ ಆ ಗೆದ್ದಿ ಈ ಸಲ ನೀವೇ ಬ್ಯಾಸಾಯ ಮಾಡೋದಂದ್ರೆ ಕ್ರಮ. ನೀವೀಗ ನಿಮ್ಮ ಮನೆಯವ್ರು ತಗೊಂಡೋಗಿ ಗೆದ್ದಿ ಯಾರು ಸುತ್ತು ಹುಡ್ರಿ ಅಂದ್ರೆ ನಿಮಗೆ ಆ ವರ್ಷ ಸಾಗುವಳಿ ಮಾಡೋಕೆ, ಬೇರೆ ಯಾರು ಮಾಡೋಕಿಲ್ಲ.
1: ಹಾ,
2: ಬೇರೆ ಯಾರು ಅದನ್ನ ಹಿಡುಕಿಲ್ಲ, ಗೇಣಿ ಹಿಡುಕಿಲ್ಲ. ಹಾಗೆ ಆರು ಸುತ್ತು ಗೆದ್ದಿಯನ್ನು ಹೂಡಿ ಈ ಹೊಟ್ಟೆ ಸುಡುದು ಗೆದ್ದೆ. ಸರಿ ಅಲ್ಲಿ ಮಿಗ್ಲಿ ರಾಶಿ ಆಯ್ಕೆ, ಮಿಗ್ಲಿ ಅಂದ್ರೆ ಬ್ಯಾಸ ಸಂಖ್ಯೆ, ಸರಿ ಮಿಗ್ಲಿ ಅಂತಿಲ್ಲಿ ನಾವು ಮಿಗ್ಲಿ ಆಯ್ಕೆ. ಮಿಗ್ಲಿ ಹಂಗೆ ಐದು ಏಳು ಒಂಬತ್ತು ಹಿಂಡಿ ಹೊಟ್ಟು ಹಾಕುದು ಗೆದ್ದೆಗೆ ಉದ್ದಕ್ಕೂ, ಆ ಹೊಟ್ಟಿನ ಎದ್ರೆ ಒಂದು ಅಷ್ಟೇ ಹಿಂಡಿ ಗೊಬ್ಬರ ಹಾಕುದು, ಒಂದು ಏಳಾರು ಏಳು ಒಂಬತ್ತಾರು ಒಂಬತ್ತು ಹಾಗೆ. ಕಡೆಗೆ ಅದಕ್ಕೆ ಮನೆಯಿಂದ ಒಂದು ಸೂಡಿ ಹಚ್ಕೋಬಹುದು. ಈ ಹೊಟ್ಟು ಹಾಕುದಕ್ಕೂ ಒಂದು ಕ್ರಮ ಇತ್ತು, ಒಟ್ಟು ಯಾವುದು ಹೊಟ್ಟಾತಿಲ್ಲ. ಈಗ ನಾವು ಇದನ್ನು ಮಾಡೋದು ಯಾವುದು ಹಗ್ಗಿನ ತಿಂಗಳಂಗೆ, ಹೌದಾ? ಹಗ್ಗಿನ ತಿಂಗಳು ಅಂತ ಹೇಳಿದ್ರೆ ಸುಗ್ಗಿ ಬೆಳಿ ಬೆಳೆದ್ದು ಹೊಟ್ಟದಕ್ಕೆ ಆತಿಲ್ಲ, ಹಿಂದಿನ ಕಾಲ ಬೆಳೆದ ಕಾತಿದೆ ಹೊಟ್ಟಾಯ್ಕ ಅದಕ್ಕೆ. ಹಾ, ಕಾತಿದೆ ಚೆಟ್ಟೋ ಹೊಟ್ಟೋ ಎಂತ ಇದ್ದಾದ್ರೂ ಕಾತಿ ಕೊಯ್ಲಿಂದ ಬೆಚ್ಕೊಂಡಿರ್ಕೋ ಒಂದ್ ಸ್ವಲ್ಪ.
1: ಹೊಟ್ಟಂದ್ರೆ
2: ಈ ದುಂಬ ಭತ್ತ ಜಪ್ಪದಲ್ಲ, ದುಂಬ ಚೆಟ್ಟ ಗೆದ್ದಿದೆಲ್ಲ ತಲೆ ಸಿಕ್ಕತ್ತಲ್ಲ ಈ ನಮ್ಮ ಭತ್ತ ಬಡ್ದಾಗಳಿಕೆ ಜಪ್ದಾಗಳಿಕೆ ಅದ್ರದ್ದು.
1: ಅದನ್ನ ಜಾಗೃತಿ ಮಾಡಿ
2: ಇಟ್ಕೊಂಡ್ಕೊಂಡಳಿ ಕ್ರಮ ಮುಂಚೆ. ಈಗ ಹಂಗಿಲ್ಲ ಬಿಡಿ, ಈಗೆಲ್ಲ ಮಿಷನ್ ಬಂತೆಲ್ಲ ಪಿಂಡಿ ಕಟ್ಟಿ ಹೊತ್ತು ಅದೆಲ್ಲ ಕಾಲೇ ಬದಲಾಯ್ತು. ಇದು ನಾವು ಹಳೆ ಕರ್ತ ಹೇಳುದಾರೆ, ಹೊಸ ಕಡ್ತಲ್ಲ ಇದೆಲ್ಲ ಹಳೆ ಕರ್ತ. ಹಳೆ ಕರ್ತದ ಕ್ರಮ ಅಂದ್ರೆ ಹಿಂಗೆ ಒಟ್ಟ ಇದ ಕಾತಿದನ್ನ ಒಂದು ಹಿಂಡಿ ಎಲ್ಲ ಹಾಕಿ ಕಡಿಮೆ ಮನೆಯಿಂದ ಒಂದು ಸೂಡಿ ಹಚ್ಕೋಬಾಪದು. ಯಾಕೆ ಅದಕ್ಕೆ ಬೆಂಕಿ ಕೊಡ್ಕಲ್ಲ, ಹೊಟ್ಟು ಸುಡ್ಕಲ್ಲ. ಆ ಹೊಟ್ಟು ಸುಡು ಸುರಿಗೆ ಬೆಂಕಿ ಹಚ್ಕೋಬ ಸುರಿಗೆ ಅದು ಹ್ಯಾಂಗ ಕೇಳದಿದ್ರೆ, ಈ ದೀಪಾವಳಿ ಹಬ್ಬ ಕಾಯಿಲಿ ಯಾವುದೇ ಹಬ್ಬ ಕಾಯಿಲಿ ನಾವು ಸುಡು ಸುರಿಗೆ ಸೂಡಿ ಹಚ್ಚು ಸುರಿ ಹ್ಯಾಂಗ ಮಾಡ್ಕೊಂಡಿದ್ರೆ, ಮನೆಯಂಗ್ ಮೊದಲು ಚುಮ್ಣಿ ಹಚ್ಚಕ್, ಚುಮ್ಣಿ ಹಚ್ಚಿ ಚುಮ್ಣಿಯಿಂದ ಸೂಡಿ ಹಚ್ಚಕ್, ಸೂಡಿ ಹಚ್ಚಿ ಆ ಚುಮ್ಣಿನ ವಾಪಸ್ ನಂಗ್ಸಕ್, ನಂಗ್ಸಿ ಆ ಸೂಡೆಂಗ್ ಪುನಃ ಆ ಚುಮ್ಣಿನ ಉಳ್ಸಕ್ ಹಿಡ್ಸಕ್, ಇದೊಂದು ಕ್ರಮ. ಇದು ಮಾಡಿ ಯಾರ ಮೇಲೆ ಕಡೆ ನಾವು ಆ ಬೈಲಿಗೆ ಹೋಗಿ ಆ ಹೊಟ್ಟಿತ್ತಲ್ಲ ಹೊಟ್ಟಿನ ರಾಶಿಗೆಲ್ಲ ಬೆಂಕಿ ಹಾಕಿ ಸುಟ್ಟಿಕ್ಕಿ ಆ ಸೂಡಿನಲ್ಲೇ ಬಿಸಾಡಿ ಬಾಪಕ್ಕಿಲ್ಲ, ಆ ಬೆಂಕಿ ಹಾಕಿ ಬಾಪಕ್ಕಿಲ್ಲ, ವಾಪಸ್ ಮನೆ ತಕ ಬರ್ಕ್. ಮನೆ ತಕ ಬಂದು ಅದನ್ನ ಅಗ್ನಿ ಹಾಕಿ ಉರು ಅಗ್ನಿ ಒಲಿಗೆ. ಹಾ, ಮನೆ ಒಲಿಗೆ ಅದು ಇಡೀ ಸೂಡಿ ತಕೊಯ್ ನುರಿದಿರು, ಒಂದ್ ತಡ್ಕಾರು ಅದ್ರಾಗ ಒಂಚೂರು ಎಳಿ ತೆಗೆದಾರು ಮನೆ ಒಲಿಗೆ ಹಾಕುದು ಒಂದು ಕ್ರಮ. ಇದು ಹೊಡ್ಸುಡುದು
1: ಅಲ್ಲ, ಇದ್ರ ಹಿಂದಿನ ಉದ್ದೇಶ ಎಂತ ಅಂದ್ರೆ ಚಿಮ್ಣಿ ಹಚ್ಚುದು, ಚಿಮ್ಣಿ ನೆಂಗ್ಸುದು ಅಂದ್ರೆ ವಾಪಸ್ ಅದ್ರಲ್ಲಿ ಹಚ್ಚುದು.
2: ಅದ್ರ ಹಚ್ಚುದಂದ್ರೆ ಅದ್ರದ್ದು ಹಿಂದಿನ ಕ್ರಮ ಗೊತ್ತಿಲ್ಲ ನನಗೆ, ಯಾಕೆ ಮಾಡ್ತೀರಿ ಅನ್ನೋದು. ಅಂದ್ರೆ ಒಂದು ಮನೆಯಿಂದ ಒಂದು ಅಗ್ನಿ ತಕೊಂಡು ಹೋಗಿ ಮತ್ತೆ ಪುನಃ ಅದನ್ನ ಇದು ಮಾಡ್ತಲ್ಲ, ಮತ್ತೆ ಪುನಃ ಉರ್ಸೋದು, ಮನೆಯ ಜ್ಯೋತಿಯನ್ನ ಬೆಳಗುದು ಒಂದು ಕ್ರಮ ಇರುತ್ತೆ. ನಂಗ್ಸುಕಾಗಂ ಒಂದು ಕ್ರಮ ಇರಬಹುದೇನೋ, ಹಂಗೇನಾದ್ರು ಒಂದು ಕ್ರಮ ಇದ್ದಿರಬಹುದು. ಹಂಗೆ ಮಾಡಿ ಆದ್ಮೇಲೆ ಕಡೆಗೆ ಅದನ್ನ ನಾವೆಲ್ಲ ಮಾಡಿ ಹೊಟ್ಟೆಲ್ಲ ಸುಟ್ಟಿ ಬಂತಲ್ಲ. ಈ ಹೊಟ್ಟು ಸುಡ್ಕಾರ ಮುಂಚೆ ಈಗ ನೀವು ಕಾತಿ ಕೊಯ್ಲು ಮಾಡ್ರಿ, ಮನೆಗೆ ಒಂಚೂರು ಹೊಟ್ಟು ಉಳಿದಿತ್ತೋ ಅಥವಾ ಸುಗ್ಗಿದ್ ಮಾಡ್ರಿ ಅಂತದ್ದು ಇದೀತ, ಅದನ್ನ ತಕೊಂಡು ಹೋಗಿ ಯಾವ ಗೆದ್ದೆಗೂ ಸುಡುಕಿಲ್ಲ. ಈ ಆರೂಢ ಹಬ್ಬದ ದಿವಸ ಗೆದ್ದಂಗೆ ನಾವು ಹೊಟ್ಟು ಸುಡ್ಕಿದ್ರೆ ಮುಂಚೆ ಗೆದ್ದಂಗೆ ಎಂತದ್ನು ಸುಡುಕಿಲ್ಲ, ಆ ಗೆದ್ದೆ ಬೆಂಕಿ ತಾಗಿಸುಕಿಲ್ಲ. ಹಿಂದಿನ ಕ್ರಮ ಆರೂಢ ಹಬ್ಬದ ದಿವಸ ಏಗಳಿಗೆ ನಾವು ಹೊಟ್ಟು ಸುಡ್ತೋ ಅದ್ರ ಪಾಡಿ ಮೇಲೆ ಗೆದ್ದೆ ಸುಡ್ಡು ಮಾಡಿ ಬೆಚ್ಚುದು, ಇನ್ನೊಂದು ಬೆಚ್ಚುದು, ಸುಡುದು ಎಡುವುದೆಲ್ಲ ಮಾಡ್ಲಾಕ, ಅಲ್ಲಿಯವರಿಗೂ ಗೆದ್ದೆ ಬೆಂಕಿ ಹಾಕುಕ್ಕಿಲ್ಲ. ಹಿಂದಿನ ಕ್ರಮದಾಗ ಆರೂಢ ಹಬ್ಬ ಸುರ ಆರೂಢ ಹಬ್ಬದಂಗೆ ನಾವು ಇದೆಲ್ಲ ಮಾಡ್ತೀವಿ. ಈಗ ಬೀಜ ಮೂರ್ತ ಎಲ್ಲ ಮಾಡ್ತೀವಿ, ಆರು ಹುಡಿ ಬತ್ತರಲ್ಲ, ಆರು ಹುಡಿ ಬಪ್ಪದು ಹೋರೆಂಗೆ ಹೋರೆಂಗೆ ಆರು ಹುಡಿ ಬರುವಂಗೆ ಒಂದು ಹಾಡಿತ್ತು ಅದಕ್ಕೆ. ಆರು ಹುಡಿ ಬರುವಂಗೆ ಯಾರಮ್ಮ ನೀವಿಲ್ಲಿ ತಾರೆ ಬಿಂದಿಗೀಯ, ತಾರೆ ಬಿಂದಿಗೀಯ ತಕ್ಕಂಡು ನಮ್ಮ ನೀ ಕೋಣಾನ ಸಿರಿಪಾದ ತೊಳಿ ಬನ್ನಿ ಅಂದ್ರೆ ಆ ಹೋರಿಗೂ ಒಂದು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಕಣಿ. ಹೋರಿ ಕಾಲೆಲ್ಲ ತೊಳಸುದೆಲ್ಲ ಕ್ರಮ ಇತ್ತ.
1: ಸಿರಿಪಾದ
2: ಅಂತ ಹೇಳಿದ್ರೆ ನಾವು ಕೃಷಿಯನ್ನ ಅವಲಂಬಿತ ಜೀವನ ನಮ್ದು. ಕೃಷಿಗೆ ಹೋರಿ ಅವಲ್ಲ ಅಲ್ಲದೆ ನಾವು ಹ್ಯಾಂಗೆ ಅಂತೇಳಿ ನಾವು ಒಂದು ದೇವ್ರೆ ನಿಜವಾಗಿ ದೇವ್ರೆಪ್ಪ. ನಾವು ಒಂದು ಹೊತ್ತಿನ ಊಟ ತಿನ್ನಕಾರು, ಆ ಕೋಣ ಅಲ್ದಿರ ನಮ್ಗೆ ಏನ್ ದಿಕ್ಕಿತ್ತು? ಅದರಿಂದ ಮುಖಾಂತರವೇ ಗೆದ್ದಿಯೆಲ್ಲ ಉಳುಮೆ ಮಾಡಿ ಅಂದ್ರೆ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಟ್ಟಿರ್ ಆ ದಿವಸ ನಮ್ಮ ಸ್ಥಾನ ಕೊಟ್ಟಿರ್.
1: ಭಾವ ಎಷ್ಟಿದೆ,
2: ಎಷ್ಟಿತ್ತು ಕಾಣಿ. ನಾವು ಅವಿಂದ ನಾವು ಅಂಬದ್ನೆ ಒಂದು ಕ್ವಾಣನ ಸಿರಿಪಾದ ತೊಳಸ್ಕಾರೆ ಕಣಿ, ಅದ್ ಅಷ್ಟೊದಿ ನಾವು ಎಲ್ಲ ಅಹಂಕಾರವನ್ನು ಬಿಟ್ಟಿರ್ಕ. ಹಾ, ಅವಕ್ಕೆ ಮೊದಲು ನಾವು ಶರಣಾಯ್ಕೆ, ಇವಿಂದ ನಾವು ಒಂದಳಿ ಅಂತ ಒಂದಿದ್ದು ಅವು ಸಿರಿಪಾದವನ್ನ ತೊಳಸಿ ಅಂದಳಿ ಹೇಳಿ ಒಂದೊಂದು ಹಾಡಂಗಿತ್ತು. ಅಂದ್ರೆ ಸಿರಿಪಾದ ತೊಳಸ್ತಿದ್ದೀರ ಅಂಬ್ರ ಮುಂಚಿನ ಕಾಲದ ಮೊದಲು ಮುಂಚಿನದಲ್ದ ಹೂಂಟಿ ಈಗ ಮಾಡುದು ಅಷ್ಟೇ ಮೊದ್ಲಲ್ಲ ಅದ ಶುರು. ಕಡೆಗೆ ಅದನ್ನೆಲ್ಲ ಮಾಡಿ ಆಯ್ತು. ಕಡೆಗೆ ಈ ಕ್ರಮ ಆದ್ಮೇಲೆ ಅದು ಆರೂಢ ಹಬ್ಬ ಆಯ್ತು. ಹತ್ತು ದಿನಕ್ಕೆ ಹಗ್ಗಿನ ತಿಂಗಳು ಹತ್ತು ಹಬ್ಬ ಹಂಗೆ ಇದು ಬತ್ತು ಹತ್ರವಾದಿ ಹಬ್ಬ. ಹತ್ರವಾದಿ ಹಬ್ಬ, ಹತ್ರವಾದಿ ಹಬ್ಬ ಅಂದ್ರೆ ಪಕ್ಕನೆ ಯಾರಿಗೆ ಅಂದಾಜ್ ಆತಿಲ್ಲ. ಹತ್ರವಾದಿ ಹತ್ರವಾದಿ ಅದನ್ನ ಬಿಡಿಸಿಕೊಂಡು ಅದು ಹತ್ತರ ಅವಧಿ. ನಾವು ಕುಂದಾಪುರದ ಪಾಸ್ಟ್ ಹೇಳಕ್ ಹೋಗಿ ಅದು ಹಂಗ ಹಬ್ಬ ಹತ್ರವಾದಿ. ಹತ್ರವಾದಿ ಹಬ್ಬಕ್ಕೆ ಏನ್ ಮಾಡ್ತಾರೆ ಕೇಳದಿದ್ರೆ, ಈ ವರ್ಷ ನಾವು ಗೆದ್ದಿ ಬೀಜ ಹಾಕಲ್ದ ಇನ್ನೀಗ ಗೆದ್ದಿ ಬೀಜ ಹಾಕು ಸುರಿಗೆ ಯಾವ್ದಾರು ಮನೆದು ನಮ್ದು ಯಾವ್ದಾರು ಒಂದು ಗೆದ್ದೆ ಅಗೇಡಿ ಮಾಡು ಗೆದ್ದೆ ಅಗೇಡಿ ಗೆದ್ದೆ ಇರತ್ ಕಣಿ ಹೆಚ್ಚಾಗಿ ಅದ್ರಂಗೆ ಮಾಡುದು. ಅಗೇಡಿ ಗೆದ್ದಂಗೆ ಆಗ್ನೇಯ ಮೂಲಿ ಈ ಆಗ್ನೇಯ ಮೂಲ್ಯಂಗೆ ಎಂತ ಮಾಡ್ತಾರೆ ಕೇಂದ್ರದಿದ್ರು ಒಂದು ಹಾರಿ ತಕೊಂಡು ಅದು ಹಾಗೆ ಬೆಳಗಿನ ಜಮ್ಮ ಬೇಗ ಗೆದ್ದ ಒಂದು ಮಿಂದ ಒಂದು ಪಾತ್ರಕ್ಕೆ ಒಂದಿಷ್ಟು ಭತ್ತ ಹಾಯ್ಕೊಂಡು ಬೀಂಜದ ಭತ್ತ ಹಾಯ್ಕೊಂಡು ಗೆದ್ದಿದ್ದು ಒಂದು ಬದಿ ಕಡ್ದು ಕೊಚ್ಚಿ ಸಾಫ್ ಮಾಡಿ ಕೊಚ್ಚಿ ಆ ಆಗ್ನೇಯ ಮೂಲ್ಯಂಗೆ ಕೊಚ್ಚಿ ಅದಕ್ಕೆ ಮೂರು ಮುಷ್ಟಿ ಭತ್ತ ಹಾಕೋದು. ಹಿಂಗೆ ತಳ್ಳುದು ತಳ್ಳದು ಆ ಅದ್ರ ಮೇಲೆ ಪುನಃ ಮಣ್ಣನ್ನು ಹಾಕಿ ಬಿಡೋದು. ಮಣ್ಣನ್ನು ಹಾಕಿ ಅದಕ್ಕೊಂದು ನಮಸ್ಕಾರ ಎಲ್ಲ ಮಾಡ್ಕೊಂಡು ಗೈಡಿ ದೇವರಿಗೆಲ್ಲ ಹೇಳ್ಕಂಬ ಈ ವರ್ಷದ ಬೆಳೆ ಶುರು ಮಾಡತ್ತೆ ಒಳ್ಳೇದಾಯ್ಲಿ ದೇವರೇ, ಏನು ತೊಂದರೆ ಆದಿದ್ದಂಗೆ ಒಳ್ಳೆ ರೀತಿ ನಡೀಲಿ ನಡೆಸಿ ಕೊಡಿ ದೇವರೇ ಅಂತ ಕೇಳ್ಕಂಬ್ದು. ಕಡೆ ನಾವು ಬೆಳೆ ಬರೋದ್ ಬತ್ತನು ಗೈಡಿ ಕೊಡು ಕ್ರಮ ಇತ್ತು ನಮ್ಮಲ್ಲೆಲ್ಲ. ಅದನ್ನೆಲ್ಲ ಬೇಡ್ಕಂತ ಕಡಿಕಾದಾದ್ಮೇಲೆ ಅದು ಹತ್ರವಾದಿ ಹಬ್ಬ. ಈ ಹತ್ರವಾದಿ ಹಬ್ಬಕ್ಕೆ ಹಿಂದಿನ ಕಾಲದಂಗೆ ಹತ್ತು ಬಗೆ ಪದಾರ್ಥ ಮಾಡ್ತಿದ್ದೀರ ಅಂದ್ರೆ ಕೆಲವರು ಹೇಳುದು, ಆರೂಢ ಹಬ್ಬಕ್ಕೆ ಆರು ಬಗೆ, ಹತ್ರವಾದಿ ಹಬ್ಬಕ್ಕೆ ಹತ್ತು ಬಗೆ ಎಲ್ಲ ಮಾಡ್ತಿದ್ದೀರ ಅಂದಲ್ಲಿ ಒಂದು ಮಾತಿನಷ್ಟಕ್ಕೆ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಕಡಿಕೆ ಈ ಹತ್ರವಾದಿ ಹಬ್ಬಕ್ಕೆ ಆ ಬೀಜ ಮುಹೂರ್ತ ಮಾಡ್ತಾರಲ್ಲ, ಅದ್ರ ಹಿನ್ನೆಲೆ ಏನಂದ್ ಕೇಂಡಾಗಳಿಕೆ ನಾವು ಈ ವರ್ಷದ ಬೀಜವನ್ನು ತೆಗೆದಿಡತ್ತೆ ಗೆದ್ದಿಗೆ ಯಾವ್ದು ಬೀಜ ಬೇಕಂದಳಿ ಒಂದೊಂದಕ್ಕೆ ಒಂದೊಂದು ನೆಲ್ಲಿ ಇತ್ತು. ಹೌದಲ್ದೆ ಈಗ ನಾವು ಕಾತಿಗೆ ನೆಲ್ ಬೇರೆ, ಸುಗ್ಗಿ ನೆಲ್ ಬೇರೆ, ಕೊಳಕಿ ನೆಲ್ ಬೇರೆ, ಹಿಂಗೆಲ್ಲ ಇತ್ತು. ಒಂದಕ್ಕೆ ಎಲ್ಲದಕ್ಕೂ ಒಂದೇ ಆತಿಲ್ಲ, ಆಯಾ ಮಳೆಗಾಲಕ್ಕೆ ಬಪ್ಪ ಅಂತದ್ನ ಲಕ್ತಾಯಿ ಅದನ್ನು ಹಾಕ್ತಾರೆ. ಈಗ ಆ ಇದ್ರದ್ದು ಅದಕ್ಕೆ ಈಗ ನಾವೀಗ ಇದು ಮಾಡೋದು ಯಾವುದು, ಕಾತಿ. ಕಾತಿ ಮಾಡೋ ಸರಿ ಆ ಬೀಜನ ಹಾಕತ್ತಲ್ಲ ಮೊದಲು, ಹಿಂಗೆ ಹಾಕಿ ಕಾಮ್ದು ಒಂದು ಲೆಕ್ಕದ ವೈಜ್ಞಾನಿಕ ಕಾಮ್ಕೊಂಬ್ಸ್ರಿ ಅದು ಬೀಜದ ಪರೀಕ್ಷೆ ಸಮೇತ ಹೋದವ್ರು. ಆ ಬೀಜ ಹುಟ್ಟುತ್ತಾ ಇಲ್ಲ ಅಂದ್ ಮುಂಚೆ ಹಾಕಿ ಪರೀಕ್ಷೆವನ್ನು ಮಾಡಿಕಾಮಂತ ಕ್ರಮ. ಒಂದ್ ವೇಳೆ ಅದೆಲ್ಲರೂ ಹುಟ್ಟದಿರಿ ಬೀಜ ಬದಲಾವ್ರು ಮಾಡ್ಲಕ್ಕಲ್ದ, ಅಲ್ದೆ ಇದ್ರ ಅಷ್ಟು ಬೀಜ ತಗೊಂಡು ಆಗಿಡಿ ಪೂರ ಬಿಕ್ಕಿ ಯಾರ ಮೇಲೆ ಅದು ಬೆದಿಯು ಬತ್ತಿಲ್ಲ ಇತ್ತು, ಮನೆಗೆ ಇದ್ರ ಒರ್ಲಿ ಹಾಕಿ ಕುಟ್ಟಿ ಉಣ್ಲಕ್ಕಿ ಇತ್ತು, ಉಂದಿದ್ದಂಗು ಆಯ್ತು, ಬೆದಿಯು ಬತ್ತಿಲ್ಲ ಅಲ್ದ ಹಾಳತ್ತಲ್ಲ, ಅದೊಂದು ಪರೀಕ್ಷಾ ಕ್ರಮ ಹೌದಾ ಇದ್ದಿತ್ತಂಬ್ರ. ಕಡಿಕೆ ಈ ಹತ್ರವಾದಿ ಎಲ್ಲ ಹಬ್ಬ ಆದ್ಮೇಲೆ ಹಾಂಗ ಮಳೆಗಾಲ ಎಲ್ಲ ಶುರು ಆತ್ತಲ್ಲ, ಆಗಳಿಕೆ ಎಲ್ಲ ಬದಿ ಎಲ್ಲ ಗೆದ್ದಿ ಮುಲ್ಲಿ ಗಿಲ್ಲಿ ಎಲ್ಲ ಕೊಚ್ಚಿ ಹೊದ್ದು ಮಾಡಿ ಇದು ಮಾಡಿ ಹಾಂಗ ಮಾಡಿ ಹಿಂಗೆ ಮಾಡಿ ಎಲ್ಲ ನಮ್ಮ ನಮ್ಮನೆ ಮಾಡ್ತಿದ್ದೀರಿ. ಈಗ ಟಿಲ್ಲರ್ ಟ್ಯಾಕ್ಟ್ರಿ ಅವೆಲ್ಲ ಬಪ್ಪಕ್ಕೆ ಹೋಯ್ ಅದನ್ನೆಲ್ಲ ಕೇಮಕ್ಕೆ ಇಲ್ಲ, ಆ ಕ್ರಮ ಏನು ಗೊತ್ತಿಲ್ಲ, ಒದ್ದು ಮುಲ್ಲಿ ಅಂತ ಕಿಚ್ಚಿಡೋದು ಇಲ್ಲ ಇಪ್ಪದಿ ಹಾಂಗೆ ಒಂದೇ ಭತ್ತ ಒಂದೇ ಆಗೇಡಿ ಹುಡ್ತಾ ಒಂದೇ ಬೀಜ ಹಾಕ್ತಾ. ಮುಂಚೆ ಹಾಂಗಲ್ಲ, ಇವತ್ತು ಈ ದಿವಸದಾಗ ಹ್ಯಾಂಗೆ ಕೇಳೋದಿದ್ರ ಟಿಲ್ಲರ್ ನನಗೆ ಪುರ್ಸೋತ ಆ ದಿವಸ ಆಗಳಿಕೆಲ್ಲ ದಿನ ಗಳಗಿ ಹೊತ್ತಲ್ಲ ಕಾಂತಿದ್ದೀರ, ಇಂತಿಂಥ ಮಳೆಗೊಂದು ಬೆಳೆದು ಐತಿ, ಇವತ್ತು ಅವ ಈ ಬೈಲಿಗೆ ಒಂದು ಟಿಲ್ಲರ್ ತಗೊ ಬಂದ ಅಂತ ಹೇಳ್ರಿ ಇವನ್ಕೆಲ್ಲ ಇವತ್ತು ದಿನ ಒಳ್ಳೇದಿಲ್ಲ, ಇವತ್ತು ಆತಿಲ್ಲ ನಾಳೆಗೆ ಅಂದ್ರೆ ನೀವು ಕೊಚ್ಚಿ ಆಗಿಡಿ ಹಾಯ್ಕಣಿ ನಮ್ಗೆ ಆತಿಲ್ಲ ನಂಗೆ ಬೇರೆ ಬದಿ ಹೋಯ್ಕಂತ್ರ. ಈಗ ಹಾಂಗೆ ಅಪ್ಕೊಯ್ ಒಂದೇ ಅರ್ಕಲ್ ಕೀಳುದು ಒಂದೇ ಆಗೇಡಿ ಹೂಡುದು ಅಂದೇ ಬೀಜ ಚೊಲ್ಲುದು ಹಾಂಗೆ
1: ಮಾಡ್ತಾರೆ.
2: ಅರ್ಕಲ್ ಕೀಳುದು ಅಂತ ಹೇಳ್ರಿ ಈಗ ಮುಂದೆ ಹೇಳ್ತೀನಿ ನಾ ಮಾತಾಡ್ತೀನಿ ಗೆದ್ದಿಗೆ ಜಡ್ಡಿರತ್ ಕಣಿ ಅದನ್ನ ತೆಗೋದು. ಈ ಆಗಳಿಕೆ ಅಂತ ಮಾಡ್ತಿದ್ದೀರಿ ಕೇಂದ್ರದಿದ್ರೆ ಈ ಮೊದಲಿಗೆ ಅಗೇಡಿ ಮಾಡುವ ಹಿಂದಿನ ಕಾಲದಾಗಂಬ್ರು ಭಾಳ ಹಿಂದೆ ಒಂದ್ ಅಗೇಡಿ ಮಾಡ್ಕರ 14 ಸಲ ಹುಂಟಿ ಮಾಡ್ತಿದ್ದೀರ ಆಲೋಚನೆ ಮಾಡಿ. ಹಾ ಈಗ ಇಡೀ ಒಟ್ಟು ಗೆದ್ದಿನ 14 ಸಲ ಹೂಡ ಹದಿನಾಲ್ಕು ಗೆದ್ದಿ ಯಾರು ಮಾಡುವಾರ ಇಲ್ಲೇನು ಒಂದು ಅಗೇಡಿ ಮಾಡುವ ಗೆದ್ದಿನೇ 14 ಸಲ ಹುಡ್ತಿದ್ರು. ಅಗೇಡಿ ಅಂದ್ರೆ ಅಷ್ಟು ಜಾಗೃತಿ ಮಾಡ್ತಾರೆ ಯಾಕೆ ಗೊತ್ತಾ, ಅಗೇಡಿ ನಾವು ಜಾಗೃತಿ ಮಾಡೋದು ಯಾಕೆ ಕೇಳದಿದ್ರು ಅದ್ರಂಗೆ ನಾವು ಇದು ಹಾಕಣಿಕೆ ಅಂತ ಅಂದು ಹೇಳ್ರೆ ಸಾಗುವಳಿ ಮಾಡೋ ಸರಿಗೆ ಇದು ಹಾಕತ್ತೆ ಬೀಜ ಹಾಕತ್ತೆ. ಆ ಬೀಜ ವಕ್ಸಸಿ ಲಾಯ್ಕಾರ ಮಾತ್ರ ಅಲ್ಲದೆ ನಾವು ನಟ್ಟದ ಲಾಯ್ಕ ಆಗ್ತದೆ, ಅದಕ್ಕೋಸ್ಕರ ಅದು ಒಳ್ಳೆ ಪೌಷ್ಟಿಕಾಂಶ ಇರ್ಕ ಅದಕ್ಕೆ ಗಿಡಕ್ಕೆ ಯಾವ್ದು ಕಾಳಿ ಗಿಳಿ ಬಪ್ಪಕ್ಕಾಗಂದೇಳಿ ಮಣ್ಣನ್ನು ಅಷ್ಟು ಕೊಳಸಿ ಹದ ಮಾಡಿ ಅಷ್ಟು ಸಾಫ್ ಮಾಡಿ ಹಾಕಂತಿದ್ದೀರಿ.
1: ತುಂಬಾ ಜಾಸ್ತಿ ಕೇರ್ ಅಲ್ಲ,
2: ಜಾಸ್ತಿ ಕೇರ್ ಮಾಡ್ತಿದ್ದೀರಿ. ಆಗಳಿಕೆ ಹಾಗೆಲ್ಲ ಮಾಡ್ಕೊಂಡು 14 ಸುತ್ತಲ್ಲ ಹೂಡಿ ಮಾಡ್ತಾ ಇದ್ದೀರಾ. ಆಗಳಿಕೆ ಅದಕ್ಕೂ ಮುಂಚೆ ಆಗಳಿಕೆಲ್ಲ ಹಳ್ಳಿ ರಾಗಿ ಅಂದಾಳಿ ಎಲ್ಲ ಮಾಡ್ತಿದ್ದೀರಾ. ಈ ಹಳ್ಳಿ ರಾಗಿ ಅಂದಾಳಿ ಹೇಳದಿದ್ರೆ ಈ ಸಮಯ ಇದೀಗ ಯಾವ್ದು ಈ ಬ್ಯಾಸಿ ತಿಂಗಳು ಹಗ್ಗಿನ ತಿಂಗಳು ಇಲ್ಲ ಇದೆ ಹಗ್ಗಿನ ತಿಂಗಳು ಗಳಿತಲ್ಲ ಈ ಹಗ್ಗಿನ ತಿಂಗಳು ಅಕೇರಿಗೆ ಬ್ಯಾಸಿ ತಿಂಗಳು ಮೊದಲಿಗೆಲ್ಲ ಈ ಹೊಳೆಗಿದ್ದದ್ ನೀರಿಲ್ಲ ಆಗಲಿ ಮೋಟರ್ ಗೀಟ್ರಲ್ಲ ಇಲ್ಲ ಹೊಳೆಗಿದ್ದದ್ ನೀರಿಗೆ ಎಲ್ಲ ಕಟ್ಟ ಹಾಕಂತಿದ್ದೀರಲ್ಲ ಆ ನೀರನ್ನು ಮಗ್ದು ಗೆದ್ದಂಗೆ ನೀರು ತುಂಬಿಸಿ ಜಡ್ ಅರ್ಕಲ್ ಕೀಳು ಅರ್ಕಲ್ ಅಂತ ಹೇಳ್ರಿ ನೀವು ಎಂತ ಕೇಳ್ರಿ. ಈ ಗೆದ್ದಂಗೆ ಈಗ ಸಾಗುವಳಿ ಆದ್ಮೇಲೆ ಈ ಪಸಿಗೆಲ್ಲ ಜಡ್ ಹುಲ್ಲೆಲ್ಲ ಬೆಳಕಿರತ್ ಕಣಿ ಆ ಹುಲ್ಲನ್ನೆಲ್ಲ ಹೊಡಿ ಹೂಡ್ಕಲ್ದ ಅದಕ್ಕೆ ಅರ್ಕಲ್ ಕೀಳುದು ಅಂತ ಹೇಳುದು. ಆ ಮೇಲಿದ್ ಮಣ್ಣನ್ ಒಂದ್ ಸಲಕ್ಕೆ ಹದ ಮಾಡ್ತಾರ ಕಣಿ ಅದನ್ನೆಲ್ಲ ಕೌಂಚ್ ಬೀಳುವಾಗ ಮಾಡುದಿಲ್ಲ ಆ ಮೇಲಿಂದ ಕೊಚ್ಚಿ ಅದು ಕೌಂಚ್ ಬೀಳೋದಕ್ಕೆ ಅದಕ್ಕೆ ಅರ್ಕಲ್ ಕೀಳುದು ಫಸ್ಟ್ ಸಾಲ್ ಅಂತ ಹೇಳ್ತಾರೆ. ಆ ಅರ್ಕಲ್ ಕೀಳುವಂಗ ಆಗಳಿಕ್ಕಿಂತ ಹಳ್ಳಿರಾಗಿ ಮಾಡುವಾರ ಗೆದ್ದಂಗೆ ನೀರ್ ನಿಲ್ಸ್ಕೊಂಡೆ ಅರ್ಕಲ್ ಕೀಳುದು ಅಂಬ್ರದ ನೀರ್ ನಿಲ್ಸ್ಕೊಂಡು ಕಡಿಕ ಅದನ್ನೆಲ್ಲ ಸಾಫ್ ಮಾಡಿ ಹೂಡಿ ಜಡ್ಡೆಲ್ಲ ಕೊಳಸಿ ಬೇರೆ ಬೇರೆ ಸಲ 3-4 ಸಲ ಎಲ್ಲ ಹಿಂಗೆ ಹಿಂಗೆ ಹೂಡಿ ಹೂಡಿ ಹೂಡಿ ಕಡೆಗೆ ಅದು ಕೊಳತ ಆದ್ಮೇಲೆ ಅದಕ್ಕೆ ಅಂತ ಮಾಡ್ತಾರೆ ಬೀಜ ಹಾಕುದು. ಬೀಜ ಹಾಕುದು ಅಂದ್ರೆ ಹಳ್ಳಿ ರಾಗಿ ಎಲ್ಲ ನೀರಾಗಿಯೇ ಮಾಡುದು, ಹೊಡಿಯಾಗಿ ಅಲ್ಲ, ಅದು ನೀರಾಗಿ ಬೇರೆ ಹೊಡಿಯಾಗಿ ಬೇರೆ.
1: ನೀರಾಗಿ ಅಂದ್ರೆ ಎಂತ
2: ನೀರಾಗಿ ಅಂದಾಳಿ ಹೇಳದಿದ್ರೆ ಈ ಬೀಜನ ಇವತ್ ನಾವೀಗ ಒಂದು ಯಾವ ಬೀಜ ಅಂತ ತೆಗೀತೀಗ ಗೆದ್ದಿಗೆ ಹಾಕೋಕೆ ಆ ಬೀಜನ ಹಿಂದ ಚೀಲದಂಗ್ ಕಟ್ಟಿ ನೀರ ನೆನ್ಸುದು
1: ಗೋಣಿ ಚೀಲದಾಗ.
2: ಹಾ
1: ಹೊಳಿಗೆ
2: ಹಾಕುದ ಹೊಳಿಗೆ ಹಾಕಿ 24 ಗಂಟೆ ಆಯ್ತು ಅದಕ್ಕೆ. ಇವತ್
1: ಹೊಳಿ ಅಂದ್ರೆ ಅದು ಸಿಹಿ ನೀರಿದ್ದು ಹೊಳಿ.
2: ಹೌದೌದು, ನಂಬದಿ ಎಲ್ಲ ಸಿಹಿ ನೀರಲ್ಲ, ಉಪ್ ನೀರ್ ಯಾಕ್ರೂ ಹಾತ್ ತಕೊಂಡ್ಕೊಳಿತಿಲ್ಲ
1: ನಂಬದೇ ಉಪ್ ನೀರ್. ನೀವು ಹೊಳಿ ಅಂದ್ಕೊಂಡು ನಮ್ ಗೋಣಿ
2: ನಿಮ್ ಬದಿಗೆಲ್ಲ ಗುಮ್ಯೋ ಗಿಮ್ಯೋ
1: ನಮ್ಮಲ್ಲೆಲ್ಲ ಇದು ಪಂಪ್ಸೆಟ್ ಟ್ಯಾಂಕ್ ಇತ್ತಲ್ಲ
2: ಅದಕ್ಕೆ
1: ಹಾಕಿಬಿಡು.
2: ಹಾಂಗೆಲ್ಲ ಮಾಡ್ತೀರಿ, ನಂಬದಿಗೆಲ್ಲ ಚಪ್ ನೀರ್ ಹೊಳಿ ಅಲ್ದ ನಾವು ಹೊಳಿಯೋ ತೋಡೋ.
1: ಅಲ್ಲ ಮಾರೆ ಹೊಳಿಗೆ ಹಾಕುದು ಯಾವ್ದು ಇರದೆ ಬುಳಕ ಗಿಳಕ
2: ಹೊಳಕೋತ್ಲ ಅದಕ್ಕೊಂದ್ ಬಳ್ಳಿ ಹಾಕಿ ಕೊಡ್ತಾರೆ ಹೊಳಿಗೆ ಹಾಕಿ ಬಂದ್ರೆ ಯಾರ ಮನೆಗೆ ಹಾಕ ಕಡಿಕ ಚೀಲೆಯಲ್ಲಿ ಇರುತ್ತೋ ಇಲ್ಲೋ ನಾವು ಇಲ್ಲಿ ಕಡ್ಲಿಗೆ ಬಂತ ಕಣ್ ಕಡಿಕೆ. ಹಾಗೆ ಅದನ್ನೇ ನೀರಂಗೆ ನೆನ್ಸಿ ಕಡೆಗೆ 24 ಗಂಟೆ ಆಯ್ದು ಅದೇ ಇವತ್ತು ಹಾಕದ ಹೊತ್ತಿಗೆ ನಾಳೆ ಬೆಟ್ಟ ಹಾಕಿ ಮನೆ ತಕ ಬಂದ
1: ಒಂದಿನ 24 ಹವರ್ಸ್.
2: ಹೌದು ಹೌದು, ಅದನ್ನ ಸಾಫ್ ಮಾಡಿ ಅಡಿ ಒಂದು ಕಲ್ಲು ಬೆಚ್ಚಿ ನುಕ್ಕಿ ಸೊಪ್ಪ ಅಂದ್ ಹತ್ತು ಗೊತ್ತಿತ್ತಲ್ಲ
1: ನೆಲ ಓಡಿಸೋಕಲ್ಲ ಅದನ್ನ
2: ನೆಲ ಓಡಿಸೋಕೆ ದರ್ಶನ್ ಮಾಡೋರು
1: ದರ್ಶನ್ ಮಾಡೋರು ಕರೆಕ್ಟ್ ಅದು ಹೆಣ್ಣು ಪಾತ್ರಿಗಳು.
2: ಹೌದು ಹೌದು ಹೌದು ಅವ್ರ ಹೆಂಗಿರತ್ತ ಅದಕ್ಕೆ ದೇವ್ರ ಒಲ್ಮಿ ಜಾಸ್ತಿ ದೇವ್ರ ಕೂಡಲೇ ಬತ್ತ
1: ಸ್ಮೆಲ್ ಒಂಥರ ಲಾಯ್ಕ್ ಇರುತ್ತೆ. ಈ ಅವಡಿ ಕಾಳು ಒಣಸೊತ್ತಿಗೆ ಒಣಸಿ ಡಬ್ಬಿಗೆಲ್ಲ ಹಾಕಿಡೋತ್ತಿಗೆ ಅದು ಕುಟ್ಟಿ ಗಿಟ್ಟಿ ಅಂತ ಬರ್ತಲ್ಲ,
2: ಅದು ಒಂದ್ ನಮ್ಮನೆ ಅದ್ ಬಿರ್ಸದ್
1: ಬಿರ್ಸ್ ಅಂದ್ರೆ
2: ಬಿರ್ಸ್ ಅಂದ್ರೆ ಹೇಳ್ರಿ ಹ್ಯಾಂಗ ಅಂತ ಕೇಳ್ರೆ
1: ಸ್ಟ್ರಾಂಗ್ ಸ್ಟ್ರಾಂಗ್ ಸ್ಮೆಲ್
2: ಹೀಟ್ ಅದು ಗರ್ಮಿ
1: ಗರ್ಮಿ
2: ಅದೊಂಥರ ಹೀಟ್ ಶಕಿಗಳು ಜಾಸ್ತಿ ಅದ್ರಾಗೆ. ಅದಕ್ಕೆ ಎಂತ ಮಾಡ್ತೀರಿ ಈ ಭತ್ತನೆಲ್ಲ ಇದು ಮಾಡಿ ಅದು ನೀರಿನ ತೆಗೆದು ಅಡಿಯೆಲ್ಲ ಕಲ್ಲೆಲ್ಲ ಬೆಚ್ಚಿ ಗೋಣಿ ಚೀಲಕ್ಕೆ ಹಾಕಿ ಆ ಗೋಣಿ ಚೀಲಕ್ಕೆಲ್ಲ ಸಾಪ್ ಮಾಡಿ ನುಕ್ಕಿ ಸೊಪ್ಪನ್ನು ಮುಚ್ಚಿ ಅದ್ರ ಮೇಲೆ ಮತ್ತೊಂದಿಷ್ಟು ಚೀಲ ಎಲ್ಲ ಹಾಕಿ ಆ ಚೀಲದ ಮೇಲೆ ಕಲ್ಲು ಹರಿ ಬೆಚ್ಚುದು. ಅದು ಶಕಿಗೆ ಭತ್ತ ಬೇಗ ಮುಕ್ಕಿ ಅತ್ತಂದಾಳೆ. ಕಡಿಕ ಅಂದ ಹಾಕಿ ಯಾರು ಬೆಳಗತ್ತ ಹಾಂಗ ತಂದ್ ಮಾಡಿ ಯಾರ ಮೇಲೆ ಭಯಪ್ಪ ಮತ್ತ ಅದಕ್ಕೆ ನೀರ್ ಹಿಡುಕಿತ್ತು ದಿನಾ ಎರಡೆರಡು ಸಲ ನೀರ್ ಹಿಡಿಕ್
1: ನೀರ್
2: ಅಂದ್ರೆ ಹದಾ ಬೆಚ್ಚಗಿಪ್ಪ ನೀರ್ ಇತ್ ಕಣಿ ಉಗುರ್ ಚಪ್ಪಿ ಆ ಉಗುರ್ ಚಪ್ಪಿ ನೀರನ್ನ ತಕ ಬಂದು ಅದಕ್ಕೆ ಒಂಚೂರು ಬಾಯಿ ಬಿಡಿಸಿ ಅದ್ರೊಳಗೆಲ್ಲ ನೀರ್ ಹಾಕುದು ಅಲ್ಲಿರ್ ಗೋಣಿ ಚೀಲದ ಮೇಲೆ ಆ ಬಿಸಿ ನೀರನ್ನ ಹಿಡುದು ಹಿಡಿದು ಮತ್ ಪುನಃ ಹಾಂಗೆ ಮುಚ್ಚಿ ಬೆಚ್ಚೋದು. ಹಾಗೆ ಮುಚ್ಚಿ ಬೆಚ್ಚರ್ ಗತಿಗೆ ಬೆದಿ ಬಂದು ಕಣ್ಕಂತರು ಒಂದೊಂದ್ಸಲ ಒಂದ್ ದಿವಸದಾಗೆಲ್ಲ ಲಾಯ್ಕ್ ಬತ್ತತ್ತು ಒಂದೊಂದ್ಸಲ ಒಂಚೂರ ಎಲ್ಲ ಹಜಿ ಹೆಚ್ಚು ಕಮ್ಮಿ ಆದಿದ್ರೆ ಒಂದ್ ಎರಡು ದಿವಸ ಆತ್ ಆಗಳಿಕೆಲ್ಲ ಅದು ಸಾಪ್ ಮುಖ್ಯ ಅದ್ ಕಂಡು ಅದನ್ನ ತಕೊಂಡೋಗಿ ಗೆದ್ದಿಗೆ ಹಾಗೆ ಗೆದ್ದಿ ಚೊಲ್ಲು ನೀರ್ ಇದ್ದ ಗೆದ್ದಿಗೆ ಚೊಲ್ಲು ನೀರ್ ನಿಲ್ಸ್ಕೇರ್ತಾರೆ ಕಣಿ ಆ ಗೆದ್ದಿಗೆ ಚೊಲ್ಲಿ ಆಗ ಅದು ನೀರಳಿಗೆ ಇಪ್ಪಂತದ ಆಗಿ ನೀರಂಗೆ ಇಪ್ಪದ ಮೇಲ್ ಬಪ್ಪಲರಿಗೂ ನೀರಂಗೆ ಇರೋದು
1: ನೀರಾಗಿ
2: ನೀರಾಗಿ ಅದು ಕಣ್ ಕೊಳಿತಿಲ್ಲ
1: ಅದೇ ಕೊಳಿತಿಲ್ಲ
2: ಕಣ್ ಕೊಳಿತಿಲ್ಲ ಬೆದಿ ಬಂದಾಯ್ತು ಕಣೀಗ ಅದು ಹಾಂಗೆ ಅಲ್ಲೇ ಕಾಲ್ ಕೊಟ್ಟು ಬೇರೆ ಕಾಲ್ ಕೊಟ್ಟು ಕಡೆಗೆ ಅದು ಎಂತ ಅಂತಂದು ಹೇಳ್ರು ಒಂದು ಏಟ್ ದಿವಸ ಆರು ಗತಿಗೆ ಫಸ್ಟ್ ನೀರು ಹಾಕ್ದಲ್ಲಿ ಒಣಸುದಿಲ್ಲ ಹಾಂಗೆ ಒಂಚೂರು ಚೂರು ಮುಖ್ಯ ಹತ್ತಲ್ಲ ಇನ್ನು ಮೇಲ್ ಮೇಲೆ ಬಪ್ಸರಿಗೆ ಹಾಂ ಗೆದ್ದಿನ ಒಂಚೂರು ಬಾಡ್ ಹಾಕ್ತಾರೆ ಅದಕ್ಕೆ ಬಾಡ್ ಹಾಕುದಂದ್ ಹೇಳ್ರಿ ಗೆದ್ದಂಗೆ ಇದ್ ನೀರು ಒಣಸುದು ಅಷ್ಟೊತ್ತಿಗೆ ಒಂಚೂರು ಯಾಕಂದ್ ಹೇಳ್ರೆ ಅದು ಕಾಲ್ ಕೊಡ್ಲಿ ಅಂದಾಳೆ ಅದು ಕಾಲ್ ಕಿತ್ತ ಮೇಲೆ ಬಳಿತಾ ಇರತ್ತೆ ಅದು ಸಾಪ್ ಮಣ್ಣಿಗೆ ಕಾಲ್ ಕೊಡ್ಲಿ ಅಂದಾಳೆ ಹೇಳಿ ಗೆದ್ದಿ ಬಾಡ್ ಹಾಕ್ತಾರೆ ಗೆದ್ದಿ ಬಾಡ್ ಹಾಕದಲ್ಲ ಒಂಚೂರು ಹಕ್ಕಿ ಕಾಯ್ಕಾತ್ತ ಕೊಕ್ಕನಕ್ಕೆ ಬಂದ್ ಮೆಟ್ಟಿ ಹಾಳು ಮಾಡ್ತಾವ ಈ ಪಾರೇಳ ಅಕ್ಕಿ ನಮ್ಮ ಗುಬ್ಬಿ ಹಕ್ಕಿ ಗ್ಯಾರಿ ಹಕ್ಕಿ ನೈಲ್ ಅಕ್ಕಿ ಇವೆಲ್ಲ ಬಂದ್ರೆ ತಿಂತು ಅಲ್ದ ಆಗಲಿ ಹಕ್ಕಿ ಎಪ್ತೀತ ಆ ಹಕ್ಕಿ ಎಪ್ಪು ಸುರಿ ಲಾಯ್ಕಿ ಈತ ಆಗಲಿ ಕೈಯಂಗೆ ಏಡ್ಗೆ ಆಯ್ತಪ್ಪ ಅಂತದ ನಾವೊಂದು ಹಾಡು ಹೇಳದಪ್ಪ ಹಕ್ಕಿ ಕಣ್ಣು ಹಾವೇ ತಿನ್ಲಿ ಹಾವಿನ ಕಣ್ಣು ಹದ್ದೆ ತಿನ್ಲಿ ನಾವು ಬೆಳದ್ ನಾವೇ ತಿನ್ಲಿ ಹಾತ್ ಹಾತ್ ಹಾತಂ
1: ಹೌದೌದು
2: ಆಗಳಿಕೆ ಡಬ್ಬಿ ಇರಲ್ಲ ಎರಡು ಗ್ಯಾರಿಟಿ ಹಿಡ್ಕೊಂಡು ಹಿಂಗೆ ಬಡುದು ನಾವೆಲ್ಲ ಹೊಕ್ಕಿ ಹಬ್ಬದು ಹಾ ಇದು ನೀರಾಗಿದ್ದು ಹಿಂಗಾರೆ ಇನ್ನು ಹೊಡಿಯಾಗಿ ಅಂತ ಹೇಳಿದ್ರೆ ಗೆದ್ದಿತ್ತು ಕಣಿ ಆ ಗೆದ್ದಿನ ಹಾಂಗೆ ಈಗ ಜಡ್ಡರ್ ಅರ್ಕಲ್ ಕೀಳುದಂತಲ್ಲ ಅರ್ಕಲೆಲ್ಲ ಕಿತ್ತು ಹೊಡಿಯೆಲ್ಲ ಮಾಡಿ ಯಾರ ಮೇಲೆ ಗೆದ್ದಿದ್ದು ಗೆದ್ದಿನ ಬಾಡ್ ಹಾಕಂತಾರೆ ಬಾಡ ಅಂದ್ರೆ ನೀರು ಇಪ್ಪದಿಲ್ಲ ನೀರು ಇದ್ದಿದ್ದಾಳಿಗೆ ಆಗಳಿಕೆ ಆ ಭತ್ತಕ್ಕೆ ಆ ನಮ್ಮ ಮನೆಯಲ್ಲ ಇಲ್ಲ ನೀರನ್ನು ನೆನ್ಸುದು ಗಿನ್ಸುದು ಅಂತೆಲ್ಲ ಬೀಂಜದ ಭತ್ತ ಯಾವ್ದಿತ್ತು ಕಣಿ ಅದನ್ನು ಹಾಂಗೆ ತಂದು ಗೆದ್ದಿಗೆ ಬಿಕ್ಕುದು ಬಿಕ್ಕಿ ಯಾರ ಮೇಲೆ ಅದ್ರ ಮೇಲೆ ಗೋರಿ ಹಾಕುದು ಗೋರಿದು
1: ಗೋರಿ
2: ಗೋರಿ ಕಟ್ಟುದು
1: ಅದು ಲೈಕ್
2: ಅದು ಯಾಕೆ ಗೋರಿ ಕಟ್ಟಿದ್ರೆ ಗೆಂಡದಿದ್ರು ಹಕ್ಕಿ ಹೆಕ್ಕ ಹತ್ತು ಅಲ್ಲ ಬತ್ತು ಪೂರ
1: ಇದು ನಾವು ಒಂದ್ ಕಟ್ಟಿ ಹಂಗೆ ನೀರಿಗೆ ಹಾಕ
2: ನೀರು ಹೊಡಿಯಾಗಿ
1: ಹೊಡಿಯಾಗಿ
2: ಹೊಡಿಯಾಗಿ
1: ಅಂದ್ರೆ ಬೀಜ
2: ಬೀಜ ಖಾಲಿ ಬತ್ತ ನೀರಿಗೆ ಹಾಕಿ ಬೆದಿ ಬರ್ಸದೆ ಮಾಡುದು ಇದನ್ನು
1: ಚೆಲ್ಲಿ ಬಿಡುದು
2: ಚೆಲ್ಲಿ ಬಿಡುದು ಚೆಲ್ಲಿ ಚೊಲ್ಲಿ
1: ಆದ್ರೆ ಅದಕ್ಕಿಂತ ಮುಂಚೆ ಗೆದ್ದಿಗೆ ನೀರೆಲ್ಲ ಚೆಲ್ಕಂತ್ರಲ್ಲ ನೀರು ನಿಲ್ಸದೆ ಇದ್ರು
2: ಹುಡುಸೂರಿಗೆಲ್ಲ ಮಾಡ್ಕಂತಾರೆ ಹುಡುಸೂರಿಗೆಲ್ಲ ನೀರಿನ ಪಸಿ ಎಲ್ಲ ಇರುತ್ತೆ ಮತ್ತೆ ಈ ಸಮಯಕ್ಕೆ ನೀರಿನ ಪಸಿ ಎಲ್ಲ ಮಳೆ ಬತ್ತಲ್ಲ
1: ಮಳೆ ಬಂದ್ರೆ
2: ಹಾ ಬಂದ್ರೆ ಆಗಳಿಗೆಲ್ಲ ಬತ್ತಿದೀತ ಈಗಳಿನ ಕಣಗಾಲ ಆದ್ರೂ ವಾಯ್ದ ಯಾರ ಗತಿಗೆ ಆಯಾ ಮಳೆ ಬತ್ತಿದೀತ ಅದೆಲ್ಲ ಮಾಡಿ ಯಾರ ಗತಿಗೆ
1: ಔಷಧಿ ಬಾಪು ಮಳಿಗೆ ಹೆಸರಂತ
2: ಫಸ್ಟ್ ಬಾಪದ ಮೊದಲಿಗೆ ಕೃತಿಕ ಮಳಿ ಕಡಿಗೆ ಹೇಳುವ ಇದ್ರಂಗೆ ಮುಂದೆ ಕೃತಿಕ ಕಾಯಿ ಕಂಬ್ರ ಹಂಗೆಲ್ಲ ಇತ್ತು ಅದು ಇದನ್ನ ಆರ್ಮೇಲೆ ಕಡಿಕೆ ಹೊಡಿಯಾಗಿ ಮಾಡ್ರೆ ಹೊಡಿಯಾಗಿ ಹಂಗೆ ಒಂಚೂರು ಹಕ್ಕಿ ಹಪ್ತಾಯ ಕಣಕ್ಕೆ ಲಾಯ್ಕ್ ಆತ ಈ ಹೊಡಿಯಾಗಿ ಅಂತ ಅದ್ಕೇಂಡ್ರೆ ಅದು ಕೆಲವು ಒಯ್ಯುಕ್ ಲಾಯ್ಕ್ ಬತ್ತಿಲ್ಲ ಹರಿತ್ತು ಅದ್ರೊಳ ಮೇಲೆ ಮಣ್ಣು ಬೀಳತ್ತಲ್ದ ಈಗ ಗೋರಿ ಹಾಕ್ದಾಗಳಿಗೆ ಮಣ್ಣು ಹೋಗ್ದಾತ
1: ಹೂವಾರು
2: ಮೇಲಿಗೆ ಇರ್ತು ಲಾಯ್ಕ್ ಆತ ಒಯ್ಯುಕ್ಕೆ ಮತ್ತೆ ಹೊಡಿಯಾಗಿ ಹಂಗೆ ಈ ನಳಿಯ ಇದು ಕಳಿ ಕುರುಬುಲ ಮಾಂಟ್ಕೀಲ್ ಅವೆಲ್ಲ ಬೆಳೀತು ಈ ಇದ್ರಂಗಾರೆ ನೀರಾಗಿಂಗಾರ ಹಂಗತ್ಲ ನೀರ್ ನಿತ್ಕೆ ಎಲ್ಲ ಕೊಳತಿರತ್ತ ಅದ್ರ ಈ ಭತ್ತ ಮಾತ್ರ ಮೇಲ್ ಬತ್ತತ್ತ ನಳಿಯ ಗಿಳಿಯ ಮತ್ತೆ ಕುರುಬುಲ್ ಅವೆಲ್ಲ ಅಂಚು ಕಮ್ಮಿ ಆತ ಇದ್ರಂಗ ಇವು ಎಲ್ಲ ಜಾಸ್ತಿ ಇರ್ತೋ ಹಂಗ ಹೆಂಗ ಒಂದ್ ಅವ್ರವ್ರ ಅನುಕೂಲದ ಗೆದ್ದ ಮೇಲೆ ಅನುಕೂಲ ಕಂಡು ಅಗಿ ಎಲ್ಲ ಹೋಯ್ತಾ ಇದೆ ಅಗಿ ಮಾಡ್ತಾ ಇದ್ದೀರ ಅಗಿ ಎಲ್ಲ ಮಾಡ್ರಿ ಈಗ ಅದು ಅಗಿ ಅಡಿದು ಸುದ್ದಿ ಆಯ್ತು ನೀರಾಗಿ ಹೊಡಿಯಾಗಿ ಇದೆರಡ್ರ ಕ್ರಮ ಹಿಂಗೆ ಕಡಿಕೆ ಹಾಂಗೆ ನಟಿ ಶುರುವಾತ್ ನಟಿ ಶುರುವಾದ ಸುರಿಗೆ ನೀವು ಹೇಳ್ರಿ ಮಳಿದು ಮಳಿ ಯಾವ ಯಾವ ಮಳಿ ಅವಲಂಬಿತ ಇರುತ್ತೆ ಎಲ್ಲ ಖಾತಿ ಎಲ್ಲ ಮಳೆ ಅವಲಂಬಿತವೆ ಅಲ್ಲ ನಟಿ ಎಲ್ಲ ಪೂರ ಸಾಗೋಳಿ ಅದು ಅದ್ರ ಮೊದ್ಲಿಗೆ ಕೃತಿಕ ಕೃತಿಕ ಮಳಿ ಬತ್ತಲ್ಲ ನಕ್ಷತ್ರ ಎಲ್ಲ ನಕ್ಷತ್ರವೆಲ್ಲ ಆ ಕೃತಿಕ ಹೇಳಿದ್ರೆ ಹೆಚ್ಚಾಗಿ ನಮ್ಮ ಆಡ ಭಾಷೆಗೆ ಕೃತಿಕ ಕಾಯ್ಕಂಬ್ರ ಕೃತಕ ಕಾದ್ರೆ ಭೂಮಿ ಅಂದ್ರೆ ಭೂಮಿ ಸುಡ್ಕ ಅಂದಾಳೆ, ಕೃತಕ ಮಳಿ ಭೂಮಿ ಮೇಲೆ ಬೀಳುಕಾಗ ಅಂದಾಳೆ ಹೇಳುದು. ಹಂಗ ಒಪ್ಪಿ ತಪ್ಪಿ ಒಂದ್ಸಲ ಬತ್ತ, ಈಗ ಯಾವ ಮಳಿ ಅಂತಂದಿಲ್ಲ ಬಿಡಿ, ಈಗ ಮನ್ಸಾದಾಗೆ ಬೇಕಂದ್ರೆ ಬತ್ತ, ಈಗ ಬರ್ಸತ್ರ ಮನ್ಸರ್ ಬಪ್ಪದ್ಕಿಂತ ಬರ್ಸ್ತ್ರಿ, ಯಾವ ಹೊತ್ತಿ ಬೇಕಾ ಹೊತ್ತಿ ಬರ್ಸ್ತ್ರಿ, ಈಗ ಹೆಚ್ಚಾಯ್ತು ಕಾಲ್ ಮೇಲೆ ಆಯ್ತು ಗಾಳಿ ಬತ್ತು ಮನೆಗೆ ಹೋಯ್ಕಂತ್ರ ಕಣಿ, ಹಾಗೆ ಮನ್ಸರ್ ಕಲ್ತದ ಕಣ್ಣಿಲ್ಲ ಈಗ ಹಾಂಗಾಯ್. ಆಗಳಿಕೆಲ್ಲ ಪ್ರಕೃತಿಯಿಂದವೇ ಸಹಜವಾಗಿ ಬತ್ತಿದ್ಪ ಅಂತ ಮಳಿ ಅದ. ಕೃತಿಕ ಆರ ಮೇಲೆ ರೋಹಿಣಿ ಮಳಿ ಬತ್ತತ್ತ, ರೋಹಿಣಿ ಮಳಿ ದೋಣಿ ಹಾಕತ್ತಮ್ಮ, ರೋಹಿಣಿ ಬಂದ್ರೆ ಓಣಿ ಎಲ್ಲ ನೀರು ಅಂದಳಿ ಹೇಳುದು. ಈ ಮತ್ತೆ ಮಳೆಗಾಲ ಶುರುವಾಯ್ಕರ ಮುಂಚೆ ಈ ವರ್ಷದ ಮಳೆಗಾಲ ಹ್ಯಾಂಗ ಅಂದಳಿ ಹಿಂದಿನ ತಿಳ್ಕಂತಿದ್ರು. ಕಂಡಾಪಟ್ಟಿ ನಿಮಗೆ ಮಾಯನಣ್ಣ ನಾಯಿ ಬಿತ್ತ ಸಮ ಮಾಯನಣ್ಣ ಮಸ್ತ್ ಆಯ್ತಂದ್ರೆ ಆ ಕಲ್ಲ ಆಯ್ಕೆ ಮಳಿ ಅಂಬ್ರ.
1: ಹಂಗಾರೆ ಈ ಸಲ ಒಳ್ಳೆ ಮಳಿ ಬರ್ಕ,
2: ಯಾಕೆ
1: ಈ ಸಲ ಸ್ವಲ್ಪ
2: ಮಾಯನಣ್ಣ ಮಾಯನ ಹಣ್ಣ ಇಲ್ಲ ಹೂವಾಯಿ ಪುರಾ ಕೈಟಿ ಹೋಯ್ತು
1: ನಿಮ್ಮದಾಗೆ,
2: ಅಲ್ಲ ಕಸಿ ಮರದಲ್ಲ ಆಗಳಿಕೆಲ್ಲ ಕಾಟಲ್ದ
1: ಕಾಟಿದೆ ಈಗಳು ಸ್ವಲ್ಪ ಅಲ್ಲ ತಿಮ್ಮರ್ ಇಲ್ಲ ರೋಡ್ ಮೇಲೆ
2: ತಿಮ್ಮರ್ ಇಲ್ಲ ಅಂತ ಹೇಳ್ರಿ ಈಗ ಎಂತ ಇದ್ ಹೋಯ್ತಾ, ಮನಿ ಬುಡ್ದಲ್ಲಿ ಬಿದ್ದ ಮಾಯನಣ್ಣ ಎಕುಕ್ ಸಸಾರ ಅದೇ ಮಾಯನಹಣ್ಣ ಅಂಗಡಿಗೆ ದುಡ್ಡು ಕೊಡ್ತಾ ಬಾರಿ ಹೂನ್ ಚಂದ ಮನ್ಸಲ್ಲಿ ಹಾಕ್ದ ಹಾಗೆ.
1: ನಿಮ್ಮದಿ ಗೊತ್ತಿಲ್ಲ ನಮ್ಮದೆಲ್ಲೂ ಒಳ್ಳೆ ಮಾಯನಣ್ಣ ಆಯ್ತಾ
2: ವೈರೋಡಿ ಅಂದ್ರೆ
1: ಹೌದು
2: ಜಾಗೃತಿ ಮಾಡ್ಕೊಂಡಿ ಮಳೆ ಹೆಚ್ಚಾಯ್ತು ನಿಮ್ಮದಿಗೆ
1: ಅದಕ್ಕೆ ಅದಕ್ಕೆ ನಮ್ಮ ಪ್ರಕಾರ ಮಳೆ ಜಾಸ್ತಿ
2: ಈ ಕಾಲ ಮಳೆ ಕಮ್ಮಿ ಅಂಬರ್ ಮತ್ತೆ ಅಲ್ದ್ರೆ ಯುಗಾದಿ ಪಲ್ಲ ಬತ್ತಲ್ಲ ಮನೆ ಯುಗಾದಿ ಪಲ್ಲ ಓದ್ಲಿ ಯುಗಾದಿ ಪಲ್ದಾಗೆಲ್ಲ ಓದ್ರೆ ಓತ್ರಲ್ಲಿ ಎಷ್ಟು ಕೊಳಗ ಮಳಿ ಜೋಗಿ ಎದ್ದು ಅಪದಿ ಹಂಗೆ ಅದು ಇದೆಲ್ಲ ಮಸ್ತಲ್ಲ ಬತ್ತದ್ರಾಗೆ ಯುಗಾದಿ ಪಲ್ಲ ನಾನು ಕೇಳಲೇ
1: ಯುಗಾದಿ ಫಲ ಎಂತಾಯ್ತು ಮಳೆ ಕಮ್ಮಿ ಅಂತ
2: ಕೇಳಲೇ ಇಲ್ಲ ನಾನು ಈ ವರ್ಷ ಯುಗಾದಿ ಪಲ್ಲ
1: ಏನಾಯ್ತು ಮಳೆ ಕಮ್ಮಿ ಆಗ
2: ಅಲ್ಲಿ ಕೇಂದಿದ್ದಕ್ ಮಳೆ ಕಮ್ಮಿ ಅಲ್ಲ ಬಪ್ಪದ ಬತ್ತ ಈ ವರ್ಷ ಮಳೆ ಕಮ್ಮಿ ಅಂತ ಹೇಳಿರಪ್ಪ
1: ನಾನು ಸಹ ಓದಿದೆ
2: ಗುಡ್ಗೆ ಅದು ಯುಗಾದಿ ಪಲ್ದಾಗ ಇರ್ತಲ್ಲ ಗುಡ್ಗೆ ಹೆಚ್ಚು ಬತ್ತ ಗಾಳಿ ಹೆಚ್ಚು ಬತ್ತ ಮಳೆ ಹೆಚ್ಚು ಬತ್ತ ಅಂದೆಲ್ಲ ಇರತ್ತೆ
1: ಹಿರಿಯರೆಲ್ಲ ಹೆಂಗೆ ಮಳಿದ
2: ನಿಶಾನಿ ಅಂದ್ರೆ ಹಿಂಗೆ ಒಂದ್ ಜೋರ್ ಮಸ್ತ್ ಮಾಯನಣ್ಣಾರೆ ಮಳಿ ಬತ್ತಂಬ್ರ ಕಡಿಕೆ ಈ ಸಳ್ಳಿ ಹಣ್ಣು ಬತ್ತಲೆ
1: ಸಳ್ಳಿ ಹಣ್ಣು ಅಂದ್ರೆ
2: ಸಳ್ಳಿ ಹಣ್ಣು ಅಂದ್ರೆ ಸಳ್ಳಿ ಹಣ್ಣು ಇದು ಮಾಯನಣ್ಣಿಗಂದ್ರೆ ಅಂತಂದ್ ಕೇಳ ಸಳ್ಳಿ ಹಣ್ಣು ಅಂದ್ರೆ ಹಾಡಿ ಬದಿಗೆ ಹತ್ಕಣಿ ಅರ್ಶಿನ ಬಣ್ಣದ ಒಂದ್ ನಮ್ಮನೆ ಮೇಲೆ ಸುಪ್ಪಿ ಕಣಿಗೆ ಇರುತ್ತೆ ಅದು ಹಿಂಗ್ ಒಚ್ಚಿ ಹಿಂಗ್ ಬೀಜ ಅರ್ಶಿನ ಬೀಜ ಎರಡು ಹಿಂಗ್ ಇರತ್ ಮೇಲೆ ನೋಡಲ್ಲ ಒಚ್ಚಿ ಹತ್ತ ಸಳ್ಳಿ ಹಣ್ಣು ಹಾಡಿಗೆಲ್ಲ ಹಾಪದ್ ಲಾಯ್ಕ್ ಅದು
1: ಮುರಿನ ಹಣ್ಣು ಅಲ್ಲ
2: ಹುಳಿ ಹುಳಿ ಇಲ್ಲ ಮುರಿನ ಹಣ್ಣು ಬೇರೆ ಸಳ್ಳಿ
1: ಹಣ್ಣು
2: ಚಂದ್ ಚಂದ್ ನಾವು ಗರ್ಚಿನ ಹಣ್ಣು ಅಲ್ಲೇ
1: ನೆಕ್ಸ್ಟ್ ಟೈಮ್ ತಂದು ಕೊಡಿ
2: ಹಾ ಸಳ್ಳಿ ಹಣ್ಣು ಆದಲ್ಲ ತಂದು ಕೊಡಿ ಈ ಕಾಲ ಸಳ್ಳಿ ಹಣ್ಣು ಇಲ್ಲ ಅದೇ ಮಳೆ ಕಮ್ಮಿ ಯಾಕಂತ
1: ಸಳ್ಳಿ
2: ಹಣ್ಣು ಇಲ್ಲ ಸಳ್ಳಿ ಹಣ್ಣು ಆರೆ ಮಾಯನ ಹಣ್ಣು ಆರೆ ನೇರಳೆ ಹಣ್ಣು ಆರೆ ಬನ್ನೇರಳೆ ಅಲ್ಲ ಈ ನೇರಳೆ ಹಣ್ಣು ಹಾ ಆ ನೇರಳೆ ಹಣ್ಣೆಲ್ಲ ಆರೆ ಒಳ್ಳೆ ಮಳಿ ಅವ್ರು ಕಂಡಪಟ್ಟಿ ಆಯ್ಕೆ ಹಣ್ಣು ನಾಲ್ಕನೇ ಕಬ್ಬಲ್ಲ ಮಸ್ತ್ ಹಣ್ಣು ಹಿಡಿದ್ರೆ ಲಾಯ್ಕ್ ಮಳಿ ಬತ್ತಂದಳಿ ಇತ್ತು ಈ ವರ್ಷದಲ್ಲ ಒಂಚೂರು ಕಮ್ಮಿ ಕಮ್ಮಿ ಇತ್ತಪ್ಪ ಗೊತ್ತಿಲ್ಲ ನಂಗೆ ಕಡಿಗೆ ಇವ್ದೆಲ್ಲ ಒಂದು ಮಳಿ ನಿಶಾನಿ ಕಡಿಗೆ ಮಳೆ ಹೆಂಗು ಇನ್ನು ಬೇರೆ ಇತ್ತು ಈ ಸ್ವಲ್ಪ ಒಂಚೂರು ಮಳೆಗಾಲ ಆದ್ಮೇಲೆ ಈಗ ಒಂದು ಯಾವ್ದೊಂದು ಮಳಿ ಬರಲ್ಲ ಅಂತ ಮಾಡುವ ಮಳೆಗಾಲ ಹಿಡ್ದು ಆಗಳಿಗೆ ಈ ಹಳಿ ಬದಂಗಲ್ಲ ಮಾರ್ಬೀಳು ಹೂವು ಹತ್ತು ಆದ್ರೆ ಆ ಮಾರ್ಬೇಳು ಹೂವು ಅಂತ ಹೇಳುವ ನಮ್ಮ ನೀ ತರ
1: ಬಿಳಿ
2: ಇಲ್ಲ ಪಿಂಕ್ ಒಂಥರ ನೀಲಿ ಪಿಂಕ್ ಇರತ್ತಂತ ನೀಲಿ ಕಲರ್ ಬತ್ತತ್ತ
1: ನಮ್ಮನೆ ಹೊಳಿ ಬದಿಗಳು ಇಲ್ಲ ಕಂತ ಈ ತರ
2: ಉಪ್ಪು ನೀರು ಹೊಳಿ ಯಾರು ಇರತ್ತಪ್ಪ ಮಾರ್ಬೇಳು ಹೂವು ಇರತ್ತ ಅದ್ರಾಗ ಏಡ್ ಜಾತಿ ಇತ್ತು ಒಂದು ಕೊಳ್ಳು ಕೊಳ್ಳು ಹೂಗು ಒಂದು ಬಳ್ಳು
1: ಹೂಗು
2: ಕೊಳ್ಳುಗ ಇದೆಲ್ಲ ನೀವು ಹೇಳದ ಸ್ವಾಣಿ ತಿಂಗಳ ಹೊಸ್ಲಿ ಬೆಚ್ಚು ಕೊಳ್ಳುಗ ಅಲ್ಲ
1: ಮತ್ತೆ
2: ಮಾರ್ಬೇಳು ಹೂಗಾಗೆ ಕೊಳ್ಳು ಹೂಗ ಬಳ್ಳು ಹೋಗ ಅಂದ್ರೆ ಕೊಳ್ಳು ಹೂಗ ಅಂತ ಹೇಳಿದ್ರೆ ಅಲ್ಲೇ ಕೊಳತು ಹಾಪದ ಗಿಡದಾಗ ಅಲ್ಲೇ ಕೊಳಿತ್ತಂದಾಳೆ ಇನ್ನೊಂದು ಬಳ್ಳು ಹೂಗ ಅಂದಾಳೆ ಹೇಳದಿದ್ರೆ ಕಡ್ಲು ಗಂಗಮ್ಮನ ಬೈಕಿಗೆ ಹಾಪದ ಬರೋ ಬೈಕಿ ಮದಿಗೆ ಗಂಗಮ್ಮನಿಗೆ ಬೈಕಿ ಮದಿ ಮಳಗಲ್ಲ ಅಪ್ಪ ಬಪ್ಪದ
1: ಎಂತ ಇಮ್ಯಾಜಿನೇಷನ್
2: ಹೌದೌದು ಅವಳಿಗೆ ಆಸೆ ಅಂಬ್ರದ ಆ ಬಳ್ಳು ಗಮ್ದಿ ಮಾರ್ಬೇಳು ಖಂಡಪಟ್ಟಿ ಆಯ್ತಂತಾರೆ ಆಗಳಿ ಮಳಿ ಬತ್ತಂದು ಗ್ಯಾರಂಟಿ ಮಸ್ತ್ ಹೂಗಾದಿದ್ರೆ ಮಳಿ ಬತ್ ಮಳಿ ಬಂದ್ರೆ ಆ ಹೂಗು ಉದ್ರತ್ ಆ ಹೂಗು ಉದ್ರಿ ಕಡ್ಲಿಗೆ ಹೊತ್ತಲ್ದ ಗಂಗಮ್ಮನ ಬೈಕಿಗೆ ಬಳ್ಳು ಇದು ಆಯ್ತು ಅಂದಾಳೆ ಅದೇ ಮಾರ್ಬೇಳು ಹೂಗಾಗಿ ಇದೆಲ್ಲ ಮಳಿ ನಿಶಾನಿಯು ಅಲ್ಲ ತೋರಿಸುವಂತದ್ದು ಈಗಳು ಹತ್ತು ಕೊಳ್ಳುಗ ಬಳ್ಳುಗಲ್ಲ ಹತ್ತು ನಂಬದಿಗೆ ಹತ್ತು ಈಗಳು ಹೇಳ್ತಾರೆ ಅದಾದ ಮತ್ತೆ ಆಕಾಶ ಕೆಂಪ್ ಎತ್ಕಣಿ ಆಕಾಶದಂಗ ಒಂದ್ ಬದಿ ಕೆಂಪ್ ಆದಿದ್ರೆ ಈ ಪೊಡೆ ಎಲ್ಲ ಕಡ್ಲಂಗ್ ಚಂದೇ ಶಾಡಿ ಮೀನ್ ಬತ್ತಂದ್ ಹೇಳ್ತಾರೆ ಇದೆಲ್ಲ ಅವ್ರದ್ದೊಂದು ಕುರು ಒಂದು ನಿಶಾನಿ ಹಿಂಗಿಂದೆಲ್ಲ ಆತ ಇರತ್ತೆ ಕಡಿಕೆ ಕೃತಿಕನ ಹೇಳಲ್ಲ ಕೃತಿಕ ರೋಹಿಣಿ ಕಡಿಕೆ ಮೃಗಶಿರಮಳಿ ಮೃಗಶಿರಮಳಿ ಎಲ್ಲ ಕಂಡಪಟ್ಟಿ ಬಪ್ಪದ ಈ ರೋಹಿಣಿ ಮಳಿಗೆ ಅಷ್ಟೊತ್ತಿಗೆಲ್ಲ ಆ ಹಿಂದಿನ ಕಾಲದಲ್ಲಿ ನೋಡಕ್ ಶುರು ಮಾಡ್ತಿದ್ರು ರಾಕೇರಿ ಗೊತ್ತಿಲ್ಲ ಕಡಿಗೆ ಮೃಗಶಿರ ಮಳಿಗೂ ಇತ್ಕಣಿ ಮೃಗಶಿರ ಮಳಿ ಅಂತ ಹೇಳಿದ್ರೆ ಮೃಗ ಸಮೇತ ಗೂಡು ಕಟ್ಟ ತಮ್ದ ಅದಕ್ಕೆ ಅಷ್ಟು ಮಳೆ ಕಂಡಪಟ್ಟಿ ಈ ಹೊಂದಿ ಗಿಂದಿ ಎಲ್ಲ ಇದ್ವಲ್ಲ ಅವು ಗೂಡು ಕಟ್ಟಿ ಯಾಕಂತ ಹೊಂದಿ ಚರ್ಮ ಅಷ್ಟೇ ಅಲ್ಲ ಸುಂಟ್ಕಾಂಬ್ದು ಹೊಂದಿ ಚರ್ಮಕ್ಕೆ ಅವೇ ಅಷ್ಟು ಬಿರ್ಸಿದ್ರು ಮೈ ಅವಕ್ಕೆ ಚಳಿ ತಳುಕಾತಿಲ್ಲ ಮೃಗಶಿರ ಮಳಿ ಅಂದ್ರೆ ಆ ನಮ್ಮನೆ ಬತ್ತಂದಾಳೆ ಕೃತಿಕ ಭರಣಿ ರೋಹಿಣಿ ಕಡಿಗೆ ಮೃಗಶಿರ ಕಡಿಗೆ ಆದ್ರಿ ಮಳಿ ಆದ್ರಿ ಮಳಿ ಅಷ್ಟು ಹೋಗಿದ್ದಂತ ಹೇಳಕಾಯ್ ಬತ್ತಲ್ಲ ಅದೊಂದು ಬಂದ್ರೆ ಬಂತ ಬಾರ್ದಿರಲಿಲ್ಲ ಆದ್ರಿ ಮಳಿ ಆರ್ ಆದತ್ತೆ ಹಾರ ಹಾದತ್ತೆ ಅಂತಾರ ಇನ್ನಲ್ದಿರ ಹೊಡಿ ಆದ್ರಿ ಅಂತಾರ ಇನ್ನೆಲ್ಲಾರು ಕೆಲವ್ರು ಹೇಳ್ತಾರ ಆದ್ರಿ ಮಳಿಗೆ ನಟ್ರ ಆದಷ್ಟು ಬೆಳಿತ್ತಮ್ರ
1: ಓಹೋ
2: ಹಿಂಗಿಂದೆಲ್ಲ ಮಸ್ಟ್
1: ಆದ್ರಿ ಮಳಿ ಯಾವ ತಿಂಗಳ ಬಪ್ಪದ
2: ಆದ್ರಿ ಮಳಿ ತಿಂಗಳಾಗದ ನನಗ ಅದ ಅಂದ ಜಂಗ. ಈಗ ಇದು ಇದು ಯಾವ್ದು ಇದು ಯಾವ ಮಳೆ ಅಂತ ಗೊತ್ತಾದ್ರೆ ಸಾಧಾರಣ ಮುಂದಿದ್ ಗೊತ್ತಾತ್ತ.
1: ಇದು ಕೃತಿಕ ಅಲ್ಲ,
2: ಇದು ಕೃತಿಕವಾ ಈಗ ರೋಹಿಣಿ ಅಲ್ದ ಬಾಪುದ. ಇನ್ ಈಗ ರೋಹಿಣಿ ಅನ್ಕಂಡ್ ಗೊತ್ತಿಲ್ಲ. ಕಡೆಗೆ ಬ್ರಗಶಿರ, ಬ್ರಗಶಿರ ಆದ್ಮೇಲೆ ಆದ್ರಿ ಮಳೆ, ಆದ್ರಿ ಮಳೆ ಬಂದ್ರೆ ಆರ್ ನಕ್ಷತ್ರದ ಮಳೆ ಒತ್ತಂಬರ್.
1: ಬಟ್ ಇದು ಹದಿನೈದು ದಿನಕ್ಕೆ
2: ಹದಿನೈದು ದಿನಕ್ಕೆ ವಾಯ್ದಿ ಅವಕ್ಕೆ ಆದ್ರಿ ಮಳೆ. ಆದ್ರಿ ಮಳೆ ಹಾಗೆ ಆದ್ರಿ ಮಳೆಗೆ ಒಂದ್ ಸ್ವಲ್ಪ ಗಾಳಿ ಹೆಚ್ಚು ಬಾಪುದು.
1: ಹಾ,
2: ವರ್ಷಕ್ಕೆ
1: ಆಸಡಿ ಬರ್ತಕ್ಕಂತ,
2: ಆಸಡಿಕ್ಕಿಂತ ಮುಂಚೆ ಬರ್ತದ. ಆಸಡಿ ಅಂದ್ರೆ ಆದ್ರಿ ಮಳೆ ಅಪ್ಸುರಿಗೆ ಎಲ್ಲ ನಟ್ಟಿ ಆತ. ಆಸಡಿ ಬಪ್ಸುರಿಗೆ ನಿಮ್ಗೆ ಪುನರಸ ಚಳಿ ಹಿಡಿಸುದಲ್ದ. ಹಾ, ಅದ ಆಗಲಿ ಕಾಳಿ ಹೆಕ್ಕು ಸಮೀಗ ಅದ್ ಬತ್ತ. ಈಗ ನಟ್ಟಿ ಆಯ್ತು, ಆದ್ರಿ ಮಳೆ ಬೆಳೆದ್ರೆ ಆದಷ್ಟು ಹತ್ತಂತ್ರ ಆದ್ರಿ ಆದ್ಮೇಲೆ ಕಡಿಕೆ ಪುನರಸ. ಪುನರಸ ಅಂದ್ರೆ ಪುನರಸ ರಸ ಹಿಂಡತ್ತ ಅಂತ ಹೇಳುದು. ಅದ್ರ ಅಷ್ಟು ಮಳಿ ಚಂದೇ ಮಳಿ ಬತ್ತಂದಳಿ ಹೇಳಿ ಕಡಿ ಪುನರಸ ಅರ್ಮೆ ಪುಷ್ಯ ಅಣ್ಣ ತಮ್ಮ ಮಳಿ ಅಂತ ಹೇಳ್ತಾರ. ಅಣ್ಣ ಮನಿ ಮಾಡ್ಕಿ ಮನಿ ಕಿತ್ತರೆ ತಮ್ಮ ಹೊಟ್ಟೆ ಕೀಳ್ತಾಂದಳಿ ಹೇಳುದು. ಹಾ, ಆಗಳಿಕೆ
1: ಅಷ್ಟು ಬಿರುಸಾಗಿ ಮಳೆ, ಗಾಳಿ ಮಳೆ ಎಲ್ಲ.
2: ಹಾ, ಪುನರಸ ಮಳಿ ಕಂಡಾಪಟ್ಟಿ ಬಂತಂತಾರ. ಮನಿ ಒಳಗ ಬಂದು ಮನಿ ಒಳಗೆ ಒಲಿ ಬೂದಿ ತಕೋ ಹತ್ತಂಬ್ರದ. ಹಾ, ಅಷ್ಟು ಅಂದ್ರೆ ಒಲ್ಲೆರಿಗೂ ಬತ್ತು ನೀರು ಅಮ್ ಲೆಕ್ಕ. ಈ ಪುಷ್ಯ ಇದ್ಕಂಡು ಇದು ಹೊಟ್ಟೆ ಕೇಳುತ್ತೆ, ಹೊಟ್ಟೆ ಕೇಳಿತ್ತು ಅಂದ ಆಗಲಿಕ್ಕೆಲ್ಲ ಮಣ್ಣಿನ ಮನೆಯಲ್ಲ ಹಿಂಗ ಆರ್ ಎಸ್ ಎಸ್ ಸ್ಲ್ಯಾಬ್ ಇದೆ, ಆರ್ ಸಿ ಸಿ ಎಲ್ಲ ಆರ್ ಸಿ ಸಿದೆಲ್ಲ ಮನಿ ಮಾಡ್ತಿರ್ಲ ಇದ್ದಿತ್ತು. ಇಷ್ಟು ಗಟ್ಟಿಯಲ್ಲಿ ಇರ್ತಿರ್ಲ ಇದ್ದಿತ್ತು. ಆರು ಮನಿ ಲೈಕ್ ಮನಿ ಮಾಡ್ತಿದ್ದೀರ ಮಣ್ಣಲ್ಲ. ಮಣ್ಣಿಂದ ಆಪಕೋಯಿ ಎಲ್ಲ ಕಂಡಾಪಟ್ಟಿ ಮಳಿ ಬಂದು ಹಿವರ್ ಹೊಡೆದು ಹಿಸ್ತು ಬೀಳುದು ಹಂಗಿಂದೆಲ್ಲ ಆತ್ತ ಅಂದಳಿ. ಕಡಿಕೆ ಅಸ್ಲಿ ಮಳಿ ಪುನರ್ ಪುಷ್ಯ ಆಯ್ತಲ್ಲ, ಪುಸ್ಲಿ ಪುಷ್ಯ ಆದ್ಮೇಲೆ ಅಸ್ಲಿ ಮಳಿ ಬತ್ತತ್ತ. ಅಸ್ಲಿ ಮಳಿಕ್ಕಿಂತ ಬಿಸ್ಲೇ ಸಾಂಬಾರ್. ಹಾ, ಯಾಕಂದ್ರೆ ಹೇಳಿದ್ರೆ ಆನಮನಿ ಬತ್ತತ್ತಂದಳಿ ಆ ಮಳಿ. ಅದೆಲ್ಲ ಅವರೆಲ್ಲ ಹಿಂದಿನ ಕಾಲದಂಗ ಒಂದು ರೂಢಿ ಮಾತು ಕಂಡದ್ದು ಕೇಂದ್ರದ್ದು ಇತ್ಕಣಿ ಅದ ಅಸ್ಲಿ ಮಳಿಕ್ಕಿಂತ ಬಿಸ್ಲೇ ಲೇಸ್ ಅಂತ. ಪುಷ್ಯ ಪುನರಸ, ಪುನರಸ ಪುಷ್ಯ ಅಸ್ಲಿ, ಅಸ್ಲಿ ಆದ್ಮೇಲೆ ಉತ್ರಿ ಯಾಕಂತ. ಉತ್ರಿ ಉತ್ರಿ ಮಳಿ, ಉತ್ರಿ ಮಳಿ
1: ಉತ್ತರಿಯ ಉತ್ತರಿಯ
2: ಉತ್ತರೆ
1: ಉತ್ತರೆ.
2: ಹಾ, ಉತ್ರಿ ಉತ್ರಿ ಅಮ್ಮ ನಾವು ಉತ್ರಿ ಚಿತ್ರಿ
1: ಚಿತ್ರಿ
2: ಚಿತ್ತ ಹಸ್ತ ಚಿತ್ತ ಸ್ವಾತಿ ಅವೆಲ್ಲ ಇಲ್ಲ ಹಂಗೆ. ಅದಕ್ಕೆ ಈ ಮಳಿಗೆ ಎಲ್ಲ ಒಂದೊಂದು ಹೆಸರು ನಮ್ಮ ಬದಂಗೆ ಹಿಂಗೆ ಶಾರ್ಟ್ ಆಗಿ ಹೇಳುದು.
1: ಆಯಾ ಶಾರ್ಟ್ ಅಲ್ಲ, ಇದು ಉದ್ದುದ ಚಿತ್ತ ಇರೋ ಚಿತ್ರಿ.
2: ಹಾ, ಇದು ಸಣ್ಣ ಕಾಯ್ತಲ್ಲ ಉತ್ರಿ ಉತ್ರಿ ಉತ್ತರ ಇದು ಉತ್ರಿ. ಉತ್ರಿ ಬಂದ್ರೆ ಕುತ್ರಿ ಎಲ್ಲ ಕೂಳಂದ. ಹುಬ್ಬಿ ಮಗಿ, ಹುಬ್ಬಿ ಮಳೆ, ಹುಬ್ಬಿ ಮಳೆ ಇತ್ಕಣಿ ಮಗಿ ಮಳೆ. ಇದಾರ ಮೇಲೆ ಯಾವ್ದಂದ್ರೆ ಅಸ್ಲಿ ಯಾರ ಮೇಲೆ ಮಗಿ, ಮಗಿ ಯಾರ ಮೇಲೆ ಹುಬ್ಬಿ. ಮಗಿ ಮಳೆ ಇತ್ಕಣಿ, ಮಗಿ ಮಳೆ ಮಗ್ದು ಮಗ್ದು ಬಾಪದ ಅಮ್ರ ದಡ್ ದಡ್ ಹನಿ ಅಂದ ದಡ್ ದಡ್ ದಡ್ ದಡ್ ದಡ್ ಅಂತ ಗೊತ್ತಿರುತ್ತೆ. ದಡ್ ದಡ್ ದಡ್ ದಡ್ ದಡ್ ದಡ್ ಅಂತ
1: ದಡ್ ದಡ್ ಬಂದ ಚೊಂಡಿ
2: ಹಿ ಮತ್ ಹಾಂಗ ಹೋಯ್ ಒಂದೇ ಸಲಕ್ಕ ಸ್ವಯಂ ಬಂದ್ ಸ್ವಯಂ ಹಾರ್ಕ ಹೋಯ್ ಆಯ್ತ. ಅದು ಇದು ಮಗಿ ಮಳಿ. ಮಗಿ ಮಳಿ ಆದ್ಮೇಲೆ ಹುಬ್ಬಿ ಮಳಿ. ಹುಬ್ಬಿ ಮಳಿ ಮಳಿ ಅಂತ ಹೇಳಿದ್ರೆ ಅಬ್ಬಿ ಅದಿ ಹಾಲು ಕುಡ್ದಂಗಂಬ್ರಿ ನಿಧಾನ ಮಕ್ಕಳ ಹಾಲು ಕುಡ್ದಿದ್ಯ ಹಂಗೆ ನಿಧಾನ ಬಂದ ಆ ಮಳಿ ಹಂಗೆ ಬರ್ಕೆ. ಯಾಕಂದ ಹೇಳ್ರೆ ಆಗಳಿಕೆ ಗೆದ್ದಂಗೆ ಕೊನೆಯೆಲ್ಲ ಹಾಲು ನುಂಗು ಹೊತ್ತ. ಹಾಲು ನುಂಗು ಹೊತ್ತಿಗೆ ಎಲ್ಲಾರು ದಡ ದಡ ದಡ್ ಮಳಿ ಬಂದಿದ್ರೆ ಅದು ಪೂರ ಉದ್ರಿ ಹೊತ್ತ,
1: ಹಾಲು
2: ಪೂರ ಚೆಟ್ ಆತ. ಅದೇ ಹುಬ್ಬಿ ಮಳಿ ಕಂಡಾಗೆ ನಿಧಾನ ಬತ್ತಿದ್ರೆ ಪಸು ಲಾಯ್ಕ ಆತ ಅಂದಳಿ ಹೇಳಿ ಹಂಗೆ. ಅದು ಇದೆಲ್ಲ ಒಂದೊಂದು ಕ್ರಮ ಕಡಿಕೆ ಹಿಂಗೆ ಇರುತ್ತೆ. ಕಡೆ ಮುಂದ್ ಮುಂದೆ ಹುಬ್ಬಿ ಮಗಿ, ಹುಬ್ಬಿ ಉತ್ರಿ ಚಿತ್ರಿ ಹಿಂಗೆ ಒಂದೊಂದೇ ಒಂದೊಂದೇ ಮಳೆ ಬತ್ತತ್ತು. ಲಾಸ್ಟಿಗೆ ಬಪ್ಪದ ಯಾವ್ದಕ್ಕೆಂದ್ರೆ ವಿಶಾಖಿ ಮಳೆ ಬತ್ತತ್ತು. ಈ ದೀಪಾಳಿ ಹಬ್ಬದ ವಿಶಾಖಿ ಮಳೆ ಬಪ್ಪ ಆಗಮ್ರು. ವಿಶಾಖಿ ಮಳೆ ಭೂಮಿ ಮೇಲೆ ಬಂತ ಬಿತ್ತಂದ್ರೆ ವಿಷಜಂತುಗಳು ಜಾಸ್ತಿ ಅಂಬರು. ಹಾ, ಮಳೆ ಹಿಂಗೆ ವಿಶಾಖಿ ಮಳೆ ಬಪ್ಪ ಆಗ ಅಂದ ಹೇಳ್ತಾರೆ. ಒಂದು ವೇಳೆ ವಿಶಾಖಿ ಮಳೆ ಬಂದದಿದ್ರೆ ಮಳೆಗಳ ರಾಜ ಯಾವುದು ಅನುರಾಧ ಯಾವುದಕ್ಕೂ ಹೇಳ್ತಾರೆ. ಅನುರಾಧ ಮಳೆ ಭೂಮಿ ಮೇಲೆ ವಿಶಾಖಿ ಮಳೆ ಎಷ್ಟೇ ಬಂದ್ರು ಅಡ್ಡಿಲ್ಲ ಅಂದ್ರೆ ಅನುರಾಧ ಮಳೆ ಭೂಮಿ ಮೇಲೆ ಒಂದು ಹನಿಯಾರು ಬೀಳ್ಕೆಂಬ್ರ ಆ ವಿಷಜಂತುಗಳೆಲ್ಲ ತಗ್ಗತ್ತು ಅಂತ ಹೇಳೋದಕ್ಕೆ. ಆ ವಿಶಾಖಿ ಬಂದ್ರು ಅಡ್ಡಿಲ್ಲ ಅನುರಾಧ ಬರ್ಕಂದಳಿ ಹಾಗೆ.
1: ಸ್ವಾತಿ ಮುತ್ತಿನ ಮಳೆ,
2: ಸ್ವಾತಿ ಮಳೆಗೆಲ್ಲ ಇದೇ ಮಾಡ್ತಾರೆ ಗೊತ್ತಾ ನಿಮ್ಗೆ. ಸೀರಿಯಲ್ ಬಿಸಿಲಿಗೆ ಹಾಕ್ತಾರೆ
1: ಸ್ವಾತಿ ಬಿಸಿಲು,
2: ಸ್ವಾತಿ ಬಿಸಿಲಿ, ಸ್ವಾತಿ ಬಿಸಿಲಿಗೆ ಅದನ್ನ ಹಾಕ್ತಾರೆ, ಬೀಜ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ ಸ್ವಾತಿ ಬಿಸಿಲು ಬೀಳ್ಕ ಅಂದ ಹೇಳಿ. ಹಾ, ಅವೆಲ್ಲ
1: ಮತ್ತೀವ ಮತ್ತೊಂದು ಹೇಳ್ತಾರೆ ಅಂತಂದ್ರೆ ಸ್ವಾತಿ ಮಳಿ ಬಪ್ಪತ್ತಿಗೆ ಅದನ್ನ ಹಿಡ್ದು ನೀವು ಮಡಕೆಯಲ್ಲಿ ಇಟ್ರೆ ಆ ನೀರು ಅಷ್ಟು ಒಳ್ಳೇದಮ್ರ ಅಂತ ಹೇಳಿ ಆ ನೀರನ್ನ ಹಿಡ್ದಿಡಿನಿ ಅಂತೆಲ್ಲ ಹೇಳಿ.
2: ಹೌದು ಹೌದು, ಅದ ಹೇಳ್ತಾರ. ಬೇಡೂರು ದೇವಸ್ಥಾನ ಮಗಿ ಮಳಿದೆ ಅದು ನೀರು ಹಿಡ್ದಿರ್ತಾರ ಅವ್ರಿಗೆ ಈ ವರ್ಷ ಇಟ್ಟದ್ ಬರು ವರ್ಷಕ್ಕೆಲ್ಲ ಬೇಕು ದೇವಸ್ಥಾನದಾಗ. ಹೌದು ಹೌದು, ಮಗಿ ಮಳಿದ ನೀರು ಅದೆಲ್ಲ ಕ್ರಮ ಇತ್ತು ಸುಮಾರು ಇತ್ತು. ಹೀಗೆ ಇದು ನಮ್ಮ ನಟ್ಟಿಗೆ ಸಂಬಂಧಪಟ್ಟಂಗೆ ಗೆದ್ದಿ ಹದ ಮಾಡಿ ಒಂದು ಈ ರೀತಿಯಂಗೆ ಹಿಂದಿನ ಕ್ರಮದಂಗೆ ಮಾಡ್ತಾ ಇದ್ದೀರಾ. ಇವತ್ತಿನ ದಿವಸಕ್ಕೆ ಕಾಲಮಾನಕ್ಕೆ ಎಲ್ಲವೂ ಬದಲಾಯ್ತು, ಒಂದೇ ಒಂದು ಸ್ವಲ್ಪ ಇದಿಲ್ಲ. ಕಡೆಗೆ ಆಗಿ ಹೋಯ್ದ್ರೆ ನಿಮ್ಗೆ ಅದ್ರ ಬಗ್ಗೆ ಹೇಳ ಕಣಿ, ಮಾತಾಡ್ತಾ ಮಾತಾಡ್ತಾ ಮಸ್ತ್ ಬಂತಲ್ಲ ನಾವು ಆಗಿ ಅಂತ ಹೇಳ್ತಾ. ಆಗಿ ಹೆಂಗು ಈಗ ಒಂದಾಳಾಗಿ ಅಂದ್ರೆ ಹೆಂಗೆ, ಒಂದಾಳಾಗಿ ಅಂತ ಹೇಳಿದ್ರೆ 30 ಹಿಡಿ, 30 ಹಿಡಿ ಅಂದ್ರೆ 60 ಸೂಡಿ. ಒಂದ ಸೂಡಿಗೆ ಆಗಿ ಆಯ್ಕರೆ 2 ತಳ ಕೈಯಂಗೆ ಎರಡು ತಳೆ ಎತ್ಕೊಂಡು ಎರಡು ತಳೆ ಹಿಡ್ಕೊಂಡ್ರೆ ಒಂದು ಸೂಡಿ ಆಗಿ ಅದನ್ನ ಬಿಗ್ದು ಕಟ್ಟದಾಗಲಿಕ್ಕೆ ಒಂದು ಸೂಡಿ ಹತ್ತ. ಹಂಗಿಂದ ಮೂವತ್ತು ಹಿಡಿ ಮಾಡ್ರೆ ಅರವತ್ತು ಸೂಡಿ ಮಾಡ್ರೆ ಒಂದಾಳಾಗಿ ಒಡೆಯ ಒಕ್ಕಲ್ ಕಾಲದಂಗೆ ಒಡೆಯರ್ ಮನೆದು ಹೋಯ್ಸುರಿ ಮಾತ್ರ ಬೇರೆ ಎಲ್ಲರಿ ಮೂವತ್ತು ಹಿಡಿ ಯಾರು ಒಡೆಯರ್ ಮನೆ ಮೂವತ್ತೈದು ಹಿಡಿ ಆಗಿ ಹೋಯ್ಕಿ ತಮ್ರಾಗಳಿಗೆ ಐದು ಹಿಡಿ ಜಾಸ್ತಿ ಹತ್ತು ಸೂಡಿ ಎರಡು ಸೂಡಿ. ಈಗ ಹುಲ್ಲು ಲೆಕ್ಕ ಮಾಡತ್ಕೊಂಡು ಒಂದ್ ಸಲ್ಗಿ ಎರಡು ಸಲ್ಗಿ ಅಂತ ಹೇಳ್ರಿ ಹಾಗೆ ಆ ಲೆಕ್ಕದಂಗೆ ಇದನ್ನ ಅಗಿ ಲೆಕ್ಕ ಹಿಂಗೆ ಹಿಂದಿನ ಕಾಲದ ಕಡೆಗೆ ಅದಾದ ಮೇಲೆ ಇತ್ತೀಚೆಗೆ ಬಂತು ಸಾಲ್ನಟ್ಟಿ ಅಂತ ಬಂತು. ಸಾಲ್ನಟ್ಟಿ ಅಂತ ಹೇಳ್ರೆ ಅದಕ್ಕೆ ಮುಂಚೆಲ್ಲ ತಿಂಗಳಾಗಿ ಎಲ್ಲ ನಡ್ತಿದ್ದೀರ ಇಪ್ಪತ್ತೇಳು ದಿವಸದ ಒಂದ್ ತಿಂಗಳಾಗಿ
1: ಎಷ್ಟು ದಿನ ಬಿಟ್ಟ ಅಗಿನ ನಾವು ಗೆದ್ದಿಗೆ ನೋಡುದು ಹೇಳಿ
2: ನೀರಾಗಿ ಹೊಡಿಯಾಗಿ ಎಲ್ಲ ಮಾಡತ್ಕೊಂಡು ಅವು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಒಂದ್ ತಿಂಗಳು ಹಿಂಗೆ ಹೆಚ್ಚು ಕಮ್ಮಿ ಒಂದ್ ತಿಂಗಳು ವಾಯ್ದಿ ಕಡೆಗೆ ಹೋದಾರ ಮೇಲೆ ಈ ಸಾಲ್ ನಟ್ಟಿ ಅಂತ ಮಾಡ್ತಾ ಬಂದ್ರು ಕಣಿ ಒಂದ್ ಸಮಯ ಎಲ್ಲ ಹಿಡಿದು ಪುರಾ ಜನ ಗೆದೆ ಬಳ್ಳಿ ಹಿಡ್ಕೊಂಡು ಸಾಲ್ ನಟ್ಟಿ ಮಾಡೋ ಶುರು ಮಾಡ್ರಿ. ಸಾಲ್ ನಟ್ಟಿ ಮಾಡ್ರ ಲಾಯ್ಕ ಆಗಂಗಿಲ್ಲ ಮಿಷನ್
1: ಓಡಿಸೋದು
2: ಅದ್ರಂಗೆ ಈ ಸಾಲ್ ನಟ್ಟಿ ಮಾಡೋ ಶುರುಗೆ ಅಂತ ಮಾಡ್ರಿ ಕೇಂದ್ರ ಅದಕ್ಕೆ ಆಗಿ ಹೆಚ್ಚು ಬೇಡಲ್ಲ ಆಗಿ ಕಮ್ಮಿ ಹೋಗ್ತಲ್ಲ ಆಗಳಿಕೆ ಒಂದ್ ಆಳಾಗಿ ಅಂದ್ರೆ ಹದಿನೈದು ಹಿಡಿಗೆ ಬಂತು ಕೂಡ್ಲೆ ಅದು ಮತ್ತೆ ಮರಿಯಾಗಿ ಅದಕ್ಕೆ ಅದೊಂದು ಹದಿನೆಂಟು ಹದಿನೇಳು ಇಪ್ಪತ್ತು ದಿವಸ ಆದಾಗಿನೇ ಒಯ್ದು ನೋಡ್ತಾ ಇದ್ದೀರ ಅದಕ್ಕೆ ಸಾಲ್ ನಟ್ಟಿಗೆಲ್ಲ ಕಡೆಗೆ ಈಗ ಮಿಷನ್ ಮ್ಯಾಟ್ ಆಗಿ ಬಂತಲ್ಲ ಈಗ ದಿನ ಗೊತ್ತಿಲ್ಲ ಆಗಿ ಗೊತ್ತಿಲ್ಲ ಆಗಿ ಗೊತ್ತಿಲ್ಲ ಅಂತ ಎಲ್ಲ ಮಿಷನ್
1: ಬೇಡ ಅಷ್ಟು ಎಲ್ಲರಿಗೆ ಮ್ಯಾಟ್ ಆಗಿ ಇಟ್ಕೊಂಡು ಅಲ್ಲಿ ಮೆಷಿನ್ ಹತ್ರ ಹಾಪಲ್ಲ
2: ಮ್ಯಾಟ್ ಆಗಿ ಇಟ್ಕೊಂಡು ಮನೆಯವ್ರು ಹತ್ತಿಲ್ಲ ಅವ್ರಿಗೆ ವಹಿಸಿ ಕೊಟ್ಟರು ಅವ್ರಿಗೆ ನಟಿಕೆ ಹತ್ರಲ್ಲ ಈಗ ಇವರು ಕಾಣ್ತೀರ ಒಂದು ಮ್ಯಾಟ್ ಇಷ್ಟು ಮ್ಯಾಟ್ ಹಾಕಿತ್ತಂದ್ರೆ ಹೇಳ್ತಾರೆ ಆ ಮ್ಯಾಟ್ ಇಲ್ಲ ಹತ್ತೈದು ದುಡ್ಡು ಕೊಟ್ಟರೆ ಸರ್ ಎಂಟ್ನೂರ ಇಪ್ಪತ್ತು ನೂರ ಮೂವತ್ತೋ ಎಷ್ಟೋಪ್ಪ ಮ್ಯಾಟಿಗೆ ಹಂಗಿಂದೆಲ್ಲ ದರ ಅವ್ರು ಎಷ್ಟು ಕಂಡ್ರು ಅಷ್ಟು ನಟಿಕೆ ಹಾತೆ ಕಣ್ರಿ ನಮ್ದು ಎಷ್ಟು ಗೆದ್ದಿತ್ತಂದ್ ಹೇಳ್ರಿ ಸೈ
1: ಅದೇ ನನಗೀಗ ನೀವು ಇಷ್ಟು ಹೇಳೋತಿಗಿತ್ತಲ್ಲ ನೀವು ಅಗಿ ಒಯ್ಯುವುದು ಅಂತೇಳೆಲ್ಲ ಹೇಳ್ರಲ್ಲ ನಾವು ಶಣಕಿಂದ ಕಣ್ಕೊಂಡು ಬಂದದ್ದು ಆ ಗೆದ್ದಿ ಆ ಕೆಸರು
2: ಆ ಕೆಸರು ಆ ಗೆದ್ದೆ ಸಿಕ್ಕುದು ಜಾಕ್ಟಿ ಆ ಹೆಂಗಸರಲ್ಲಿ ಅದನ್ನ ದಡ್ಡ ದಡ್ಡ ಜಾಕ್ಟಿ ಎಲ್ಲ ಇದ್ರೆ ಹೆಕ್ಕಿ ಮಟ್ಟಿಗೆ ಹೇಕಂದು ಅದನ್ನ ತಂದು ಮನೆ ಪದಾರ್ಥ ಮಾಡುದ ಅದು ಈ ಮೂಲವ್ಯಾಧಿಗೆ ಮತ್ತೆ ಕರುಳು ಸಂಬಂಧ ಕಾಯಿಲೆಗಳಿಗೆಲ್ಲ ಒಳ್ಳೆ ಮದ್ದಂಬ್ರ ಜಾಕ್ಟಿ. ಈಗ ಅಂತ ಆಯ್ತು ಜಾಕ್ಟಿ ವಂಶವೇ ಚಿಟುಲ್ ಎದ್ದು ಹೋಯ್ತು
1: ಎಷ್ಟು
2: ಯಾಕೆಂದ್ರೆ ಈಗ ಗೆದ್ದಿ ತುಂಬಾ ಟಿಲ್ಲರ್ ಇಳಿತ ಟಿಲ್ಲರ್ ಬ್ಲೇಡ್ ಹಿಂಗ್ ಕೊಚಿತ ಕೊಚಿತ ಕೊಚಿತ ಹೊತ್ತಲ್ದ ಜಾಕ್ಟಿ ವಂಶ ಅವು ಸಂತಾನವೇ ಹೋಯೇ ಬಿಡ್ತಾತೀಗ ಆಗಳಿಕಾರ ನೇಲ ಹೂಡು ಸುರಿಗೆ ಅಂತ ಆತಿತ್ತು ಹೋಳಿ ಮಣ್ಣು ಆಚಿಗೂ ಒಂದ್ಸಲ ಈಚಿಗೂ ಒಂದ್ಸಲ.

0: ಮುಖ್ಯ ಆಗಿರುತ್ತೆ. ಹಾಗಾಗಿ ಮೊದಲು ನಟ್ಟಿ ಮೊದಲು ನಾವು ಯಾವುದೇ ಕಾರ್ಯಕ್ರಮ ಎಂತ ಶುರು ಮಾಡಿದ್ರು ಗಣಪತಿ ಆರಾಧನೆ ಹೌದಲ್ದ, ಜನಪದರು ಅದನ್ನೇ ಮಾಡ್ಕೋ ಬಂದಿರ್ ಕಣ್ಯಾಗಳಿಗೆ. ಮೊದಲನೇ ನಟ್ಟಿಯೇ ಗಣಪತಿ ನಟ್ಟಿ, ಗಣಪತಿ ನಟ್ಟಿ ಕೆಲವರು ಗಣಪತಿಗೆ ಪಂಚ ಕೆಜಿ ಹೇಳ್ಕೊಂಬಿತ್ತು, ಮುಡಿಯಕ್ಕಿ ಕಡುಬು ಹೇಳ್ಕೊಂಬಿತ್ತು, ಹಾಗೆಲ್ಲ ಮಾಡ್ತಾರೆ. ಹಾಗೆ ಮನೆಗೆ ನಟ್ಟಿಗೆ ಅಂತ ಕೇಳದಿದ್ರೆ ಈ ಕೊಬ್ಬೆಸ್ರ ಕಡಿಕೆ ಅಲ್ದ್ರೆ ಆವಡಿ ಬೇಸುದು ಇದೆಲ್ಲ ಗಣಪತಿ ನಟ್ಟಿಗೆ ಮಾಡಿ ಕೊಡುವಂತ ತಿಂಡಿ.
1: ಕಬ್ಬ ಹೆಸರು ಅಂದ್ರೆ ಕಪ್ಪ ಹೆಸರು.
0: ಹಾ ಕಪ್ಪ ಹೆಸರು, ದಡ್ಡ ಹೆಸರು ಬತ್ಕೊಂಡು ಅದು ಕಬ್ಬ ಹೆಸರು ಅಂದ್ರೆ ನಂಬದೇಗೆ. ಆಗ ಕಬ್ಬ ಹೆಸರು ಕಡಿಕೆ ಆವಡಿ ಇದನ್ನೆಲ್ಲ ಬೇಯಿಸಿ ಹೆಂಗಸರಿಗೆ ಕೊಡುವಂತದ್ದ ಇದು ಮೊದಲಿನ ನಟ್ಟಿಗೆ. ಕಡಿಕೆ ಈ ಲಾಸ್ಟ್ ನಟ್ಟಿ ಏನಿತ್ಕೊಂಡು ಅದಕ್ಕೆ ಹದ್ನ ಅಂತ ಹೇಳುದು. ಹದ್ನ ಅಂತಾರ ಮುಗೀತು ಇವತ್ತಿದ ಅಂದಳಿ, ಈ ವರ್ಷದ ಮುಗೀತು,
1: ಈ ವರ್ಷದ ನೆಟ್ಟಿ ಮುಗೀತು
0: ಮುಗೀತು. ಕಡಿಗೆ ಈ ವರ್ಷದ ಲಾಸ್ಟ್ ನಟ್ಟಿ ದಿವಸ ಕಣಿ ಆ ಹೋರಿಗೂ ಕಣಿ ಎಷ್ಟು ಇದು ಮಾಡ್ತಿರ್ಕೇನ್ರ ಈಗ ಎದ್ದೆಗೆಲ್ಲ ನಟ್ಟಿ ಯಾರ ಮೇಲೆ ಲಾಸ್ಟಿಗೆ ಒಂದು ಆಗಿ ಒಂದು ಹಿಡಿಯೋ ಒಂದು ಒಂದು ತಳ ಆಗಿ ತಕೊಂಡ ಹುಡದ್ ಗಣಸರಿದ್ರು ಕಣಿ ಅದನ್ನ ಆಗಿನ ಒಂದು ತಳ ತಕೊಂಡು ಅದ್ರಾಗ ಏಟ್ ಪಾಲ್ ಮಾಡುದು. ಏಟ್ ಪಾಲ್ ಮಾಡಿ ಕೈನ ಹಿಂಗ್ ಕತ್ರಿ ಕೈ ಮಾಡಿ ಹಿಡ್ಕೊಂಡ ಈಚಿ ಎಡ್ದ ಬದಿಗೆ ಕೈಗಿದ್ದದ್ದು ಬಲ್ದ ಇದ್ದದ್ದು ಹೋರಿ ಕೊಡುದು, ಬಲ್ದ ಕೈ ಹಿಂಗಿದ್ದದ್ದು ಆಗಿನ ಎಡ್ದ ಕೈ ಎಡ್ದ ಬದಿಗಿದ್ದು ಹೋರಿ ಕೊಡು ತಿಂಬುಕ್ಕೆ. ಅವು ತಿಂತವಲ್ಲ ಅವು ತಿಂದ ಆರು ಗತಿಗೆ ಅವು ಬುಡ ಉಳಿತಲ್ಲ ತಲೆ ಮಾತ್ರ ಹೋಗಿ ತಿಂಬು ಕೊಡುದು, ಆ ಬುಡ ಉಳಿದ್ನ ಅದೇ ಗೆದ್ದಂಗೆ ನಟ್ಟಿ ಮಾಡ್ತಿದ್ದೀರ. ಹಾ ಗೆದ್ದಿ ನಟ್ಟಿ ಮಾಡಿಸ್ರಿಗೆ ಇನ್ನೊಂದಿತ್ತು, ಯಾರು ಫಸ್ಟ್ ಹೇಳ್ತಾರೆ ನಮ್ಮ ಬದಿಗೆಲ್ಲ, ಯಾ ಬೆನ್ನೋ ಇದ್ದಾರೆ ಗೆದ್ದಿ ನಟ್ಟಿ ಹಿಡಿಬೇಡಿ ಅಂತ ಹೇಳ್ತಾರೆ. ಬೆನ್ನೋ ಇದ್ದಾರೆ ಗೆದ್ದಿ ನಟ್ಟಿ ಹಿಡಿದಿದ್ರೆ ನಟ್ಟಿ ಸಾಗುದಿಲ್ಲ ಅಂದ್ರೆ, ಅದಕ್ಕೆ ಬೆನ್ನೋ ಇದ್ದಾರೆ ಗೆದ್ದಿ ನಟ್ಟಿ ಹಿಡುವುದಿಲ್ಲ. ಹಾಗೆ ಮತ್ತೆ ಲಾಸ್ಟಿಗೆ ಅಂತ ಹಿಂಗ್ ಕಟ್ಟುತ್ತ ಬತ್ರ ಸೆರ್ಗ್ ಕಟ್ಟುತ್ತ ಬತ್ರ ಪೂರ್ತಿ ಆತ್ಕಣೆ. ಮೊದ್ದೆ ಎಲ್ಲ ಉಳಿದಿದ್ರೆ ಯಾರ್ದಾರು ಒಂಚೂರು ಓಜಲ್ಲ ಆಗಳಿಕಲ್ಲ, ಎಲ್ಲರಿಗೆ ಗೆದ್ದಿ ಎಷ್ಟು ಇತ್ಕೊಂಡು ಓಜ್ ಹಾಕಿ ಕೊಡುದು. ಓಜ್ ಅಂದ್ರೆ ಅಳಿಯುದ ಅಂತ ಅಳಿಯ ಅಂದ್ರೆ ಅದ್ರ ಕನ್ನಡ ಮಾಪನವೇ ಓಜ್ ಅಂತ ಹೇಳಿ. ಆದ್ರೆ ಓಜ್ ಹಾಕಂತ ಬಂದಾಗಳಿಗೆ ಇಂತಿಷ್ಟು ಅಂತ ಬತ್ತೆ. ಈಗ ನಿಮ್ಮ ಓಜಂಗ್ ನೀವು ಯಾರೋ ಈಗ ಹಿಂದಿದ್ರಿ ಅಂತ ಮಾಡುವ, ಕಡೆ ಉಳಿದಾರೆಲ್ಲ ಮುಂದ್ ಬಂದ್ರೆ ಲಾಸ್ಟಿಗೆ ಅಡಿಗೆ ಅವ್ರಿಗೆ ನಟ್ಟು ಕೊಡ್ತಾರೆ. ಮತ್ತೆ ಪೂರ್ತಿ ಸುತ್ತ ಕಟ್ಟು ಸುರಿಗೆ ಒಳಗಿರ್ತಾರಲ್ಲ ಈಗ ಯಾರಾದ್ರು ಉಳಿದ್ರ ಮಧ್ಯಗೆ ನೀವು ಉಳಿದಿದ್ದಿದ್ರೆ ಒಂದ್ಸಲ ಅವ್ರನ್ನ ಕಣ್ಕತ್ರು ಬಸ್ರಿ ಹೆಂಗ್ಸ್ರಿ ಯಾರು ಯಾರು ಇದ್ದಿದ್ರೆ ಸುತ್ತ ಕಟ್ಟುವುದಿಲ್ಲ. ಅವರು ಈಚೆ ಬಂದು ಆರ ಮೇಲೆ ಈ ಗೆದ್ದಿದ್ದು ಸುತ್ತ ಕಟ್ಟುವಂಥ ಕ್ರಮ ಇತ್ತು. ಮತ್ತು ಈ ಅಗೇಡಿ ಮಾಡೋದು ಗೆದ್ದಿ ಇತ್ಕಣಿ, ಅಗೇಡಿ ಮಾಡೋದು ಗೆದ್ದಿ ನಡುಸುರಿ ಸೀದಾ ಹಾಗೆ ನಡುವುದಿಲ್ಲ ಬೇರೆ ಗೆದ್ದಿ ನಟ್ಟಾಗೆ, ಅದು ಬಾಣಂತಿ ಗೆದ್ದಿ ಅಂದಾಳೆ. ಯಾಕಂದ್ರೆ ಅದು ಒಡ್ಲು ಹಸಿ ಇತ್ತಂದಳಿ ಅಂದರೆ ಈಗ ಆಗಿ ಹೋಯ್ದು ಅಷ್ಟೇ ಅಲ್ದ. ಆ ಗೆದ್ದಿಗೆ ಒಂದು ಕ್ರಮ ಎಷ್ಟು ಚಂದ ಮಾಡಿ ಮಾಡ್ತಿದ್ರು ಕೇಳ್ರೆ, ಆ ಗೆದ್ದಿಗೆ ಒಂಚೂರು ಎಣ್ಣೆ ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಎಣ್ಣೆ ಬಿಟ್ಟು ಅದಕ್ಕೆ ಒಂಚೂರು ಕಾಡಿಗೆ ಹಾಕಿ ಕಡಿ ಬೂದಿ ಚೊಲ್ಲಿ ಕಡಿಗೆ ಅದನ್ನು ನಟ್ಟಿ ಮಾಡು. ಯಾಕಂದ್ರೆ ಹೇಳ್ರೆ ಅದು ಬಾಣಂತಿ,
1: ಎಷ್ಟು ಕಾಳಜಿ
0: ಎಷ್ಟು ಕಾಳಜಿ ಎಷ್ಟು ಕೇರ್ ಹೆಂಗೆ ಮಾಡ್ತಿದ್ರು ಕಣಿ ಹಿಂದಿನ. ಈಗ ಅದನ್ನೆಲ್ಲ ಎಣಿಸ್ಕೊಂಡಾಗಲಿ ಬೇಜಾರತ್ತೆ. ಅಂಥದ್ದು ಒಂದು ಸಣ್ಣದೇ ನಮ್ಮಲ್ಲಿ ಉಳಿಸ್ಕೊಂಡು ಕಾಯ್ದೆ ಹೋಯ್ತಲ್ಲ, ಇಷ್ಟು ಕ್ರಮ ಎಲ್ಲ ನಾವು ಹಾಳು ಮಾಡ್ಕೊಂಡು ಬಿಡ್ತಲ್ಲ ಅಂದಳಿ ಎಲ್ಲ ಪೂರ ಅಂದ್ರೆ ಪೂರ ಹೋಯ್ತು. ಇದೀಗ ನಮಗೂ ಚೂರ್ಚೂರಾರು ಕಾಂಬಕ್ಕೆ ಸಿಕ್ಕಿತ್ತು, ಇನ್ನು ಮುಂದಿನ ತಲೆಮಾರಿನಲ್ಲಿ ಕೇಂಬಕ್ಕೆ ಕಂಡದಕ್ಕಿಂತ ಕೇಂಬುದ್ರಿಗೆ ಎಷ್ಟು ಖುಷಿ ಸಿಕ್ಕತ್ತೆ ಹೇಳಿ ಗೊತ್ತಾಗ್ತಿಲ್ಲ. ನಾವೇನಂದಳಿ ಈಗ ಕಣ್ಣಾರೆ ಕಾಣ್ದಿದ್ನಿ ಹಾಂಗಂದ ಆಲೋಚನೆ ಮಾಡ್ಕೊಂಡ್ಲಕ್ಕ.
1: ಅದೇ ನಂಗೆ ಆಗ ನೀವು ಹೇಳೋತ್ತೀಗ ಆಗಿಂದ್ಲು ಆ ಗೆದ್ದಿ ಅಗೇಡಿ ಅಥವಾ ನಮ್ದು ನೆಟ್ಟಿ ಮಾಡೋ ಗೆದ್ದಿ ಹೂಡ್ದಾಗ ಅಲ್ಲೆಲ್ಲ ಹೆಂಗಸ್ರ ನೆಡ್ತಾ ಇಪ್ಪತ್ತಿಗೆ ಅಥವಾ ಅಗಿ ಹೋಯ್ತಾ ಇಪ್ಪತ್ತಿಗೆ ಅದೊಂದು ಮಣ್ಣಿನ ಸ್ಮೆಲ್ ಬತ್ತ, ಕೆಸರು ಸ್ಮೆಲ್, ಆ ಪರಿಮಳ ನನ್ಗೆ ಹೊಡಿತಿತ್ತು. ಅದೆಷ್ಟು ಲೈಕ್ ಐತಲ್ಲ. ಮತ್ತೆ ಅದೇಂತ ಹೇಳ್ತಾರ ಮೇಲಾಳ
0: ಮೇಲಾಳ
1: ಮೇಲಾಳ ಹಾ ಗಣಸ್ರ ಅವ್ರ ಅಗಿ ಇಲ್ಲಿ ಒಯ್ದು ಹಾಕದನ್ನ ಅವ್ರ ಕಣ್ಣು ಅಡಿಗೆಗೆ ಹೊತ್ಕೊಂಡು ಎಷ್ಟೆಷ್ಟೋ ದೂರದ
0: ಹಬ್ಬಕ್ಕೆ ಆಗಳಿಕೆ ಒಬ್ರಿ ಒಬ್ರು ಹಿಡುಕಿಲ್ಲ ಅಂತ ಹೇಳ್ರಿ. ಈಗ ಮೂರ್ ಜನ ಇದ್ರನ್ ಮಾಡೋದು ಊರಿನ ಗೆದ್ದಿ ಹೋಯ್ಕರ್ ಮಾತಿ ಹೊರದು ಅಲ್ದೇ ಇದ್ರೆ ಒಂದು ಅಕೇರಿ ಹೊರ್ತಾರಿಗೆ ಒಂದ್ ಮರದ ಮೂರ್ ಕಾಲ ಅಂದಳಿ ಬತ್ತತ್ತು. ಮೂರ್ ಕಾಲ ಮೇಲೆ ಹೆಡ್ಗಿ ಬೆಚ್ಕೊಂಡು ಹೆಡ್ಗಿ ಬೆಚ್ಕೊಂಡು ಕಾಡಿಗೆ ಒಂದು ನೆಗ್ಗು ಕೆರ ಜನ ಬೇಡ ಅದ್ ಮೇಲೆ ಬೆಚ್ಕೊಂಡೆ ಅದಕ್ಕೆ ತುಂಬುದು ಅಲ್ದೆ ಇದ್ರೆ ಈಗ ಫಸ್ಟ್ ಇದ್ದಾನ ಒಬ್ರಿಗೆ ಕೆಳಗೆ ತುಂಬಿ ಅದನ್ನ ಮೇಲೆ ಬೆಚ್ಕೊಂಡ್ ಇವ್ರಿಬ್ರಿಗೆ ಹಿಡ್ದಾರ ಮೇಲೆ ಲಾಸ್ಟ್ ನಾನು ಹೊತ್ಕೋಯ್ಕಲ್ಲ. ಅವ್ ಮೂರ್ ಕಾಲ ಆಗಿದ್ದಕ್ಕೆ ಹಿಂಗೆ ಮಾಡಿ ಮಂಡಿ ಕೊಟ್ಟು ಹೊತ್ಕೊಂಡು ಹಾಕೋದು ಆಗಳಿಕೆ. ಆ ಮೂರ್ ಕಾಲ ಅಂದಳಿ ಎಲ್ಲರ ಮನೆಗೆ ಎತ್ತಿತ್ತು. ಈಗ ಮೂರ್ ಕಾಲು ಇಲ್ಲ ಅಂತ ಕಾಲು ಇಲ್ಲ, ಈಗ ಮಾಡುವರೆ ಇಲ್ಲ ಅಲ್ದ ಅಗಿಯಲ್ಲಿತ್ತು. ಕಡಿಕೆ ಅದೇ ನೀವು ಹೇಳ್ರಿ ಆಗಳಿಕೆ ಆ ನಟ್ಟಿ ಮಾಡಿಸ್ರಿಗೆ ಮೇಲಾಳ ಒಬ್ಬರಲ್ಲಿ ನಿತ್ಕೈದಾಗಳಿಕೆ ಆ ಮೇಲಾಳಿ ಬೊಯ್ದು ಆ ಗೆದ್ದೆಗಾಪು ಸಂಭಾಷಣೆ ಎಲ್ಲ ಎಷ್ಟು ಲಾಯ್ಕು. ಒಬ್ಬರೊಬ್ಬರ ಮನೆ ಕಷ್ಟ ಸುಖಗಳೆಲ್ಲ ಅದ್ರ ವಿಚಾರಗಳೆಲ್ಲವೂ ಬತ್ತಿದ್ದು, ಬರೇ ಒಂದು ಯಾರನ್ನ ದೂರ್ಕಂತ ಇರಲೇದಿತ್ತು, ಖುಷಿ ಬೇಜಾರು ಎಲ್ಲವನ್ನ ಅಲ್ಲಿ
1: ಹಂಚ್ಕೊಂಡ್ಕೊಂಡು ಆ ಹೆಂಗಸದ ಒಂದು ತಂಡ ಇರತ್ ಕಣಿ.
0: ಹೌದು,
1: ಬೆಟ್ಟು ಬೆಟ್ಟಿಗೆ ಒಂದೊಂದು ತಂಡ.
0: ಹೌದು,
1: ಅದರೊಟ್ಟಿಗೆ ಅವ್ರದ್ದು ಮಾತುಕತೆ ಬೆಳಗ್ಗೆ ಮುಚ್ಚ ಬೇಗ ಎತ್ಕೊಂಡು ಓ ಚಿಕ್ಕ ಓ ಅಕ್ಕ ಬಾರ ಹಾಪನ ಚಾಯಿಲೆ ನಿಂದಿನ ನಿಂದೊಂದು ಎಷ್ಟೊತ್ತಿಗೆ ನಾನು ಹೇಳ್ಕೊಂಡು ಬೈಕೊಂಡು ಎಲ್ಲ ಟೀಮ್ ತಂಡ ಮಾಡ್ಕೊಂಡು ಅದೊಂದು ಗೊರ್ಬು
0: ಹೆಂಗ್ಸ್ರಿ ಗೋರ್ಬ ಗಣಸ್ರಿ ಕಂಬಳಿ
1: ಕಂಬಳಿ
0: ಎಂತ ಇಲ್ಲಿ ಈಗ ಎಲ್ಲ ಒಬ್ರೊಬ್ರು ಬತ್ತರು ರೈನ್ಕೋಟ್ ಹಾಕೊಂಡೆ ಬಾಪದೀಗ ಅದಲ್ಲಿ ಯಾರಿಗೆ ಬಂದಿತ್ತು. ಕಡಿಕೆ ಇನ್ನೊಂದು ನೀವು ಹೇಳ್ದಾಗೆ ಈ ಮೇಲಾಳಿದ್ರು ಕಣಿ ಅವ್ರ ಈ ಬದಿಯೆಲ್ಲ ಒಂಚು ಕೊಚ್ಚಿ ಕೊಡ್ಕಿ ನೇಲ್ ಹೊತ್ತಿಲ್ಲ ಈ ಮುಲ್ಲಿ ಮುರ್ಕಣಿಗೆಲ್ಲ ನೇಲ್ ಹೊತ್ತಿಲ್ಲ ಅಲ್ಲಿ ಒಂಚು ಕೊಚ್ಚಿ ಕೊಡ್ಕ ಕೊಚ್ಚಿ ಕೊಡ್ದಾಗ ಅಲ್ಲಿ ಸಮಯ ಇಲ್ದಿರ ಹೆಂಗಸ್ರು ಬೊಯ್ದು ಕಾಣ್ಕ ಎಂಥದ್ದು ಕೊಚ್ಚ ಸಮಯ ಇಲ್ಲ ಮೇಲಾಳಿ ಸಂಬಳ ಕೊಡುವುದಿಲ್ಲ ಅವ ಧರ್ಮಕ್ಕೆ ಬಂದು ಮಾಡ್ತಾನೆ ಇಲ್ಲ ಹಾಗೆ ಹಿಂಗೆ ಅಂದಳಿ ಅವನಿಗೆ ಒಂದು ಬೈಗುಳ. ಕಡಿಗೆ ಅವ್ರ ಒಂದು ಅದನ್ನ ಮತ್ತೆ ಒಂಚು ಕೊಚ್ಚಿ ಕೊಡುದ ಮತ್ತೆ ಮತ್ತೆ ಹೊಯಂಗಿ ಗೆದ್ದ್ಯಾರ ಬೇರೆ ಗೊಂಸರ್ ಗೆದ್ದ್ಯಾರ ಹಿಂದಿನ ದಿವಸ ಹುಡಿ ಹಾಕ್ಲಕ್ಕ ಹೊಯಂಗಿ ಗೆದ್ದಿ ಅದೇ ದಿವಸ ಹುಡಿ ಅದೇ ದಿವಸ ನೋಡ್ಕೊ ಹೊಯಂಗಿ ಗಿರಿತ್ತು ಹೊಯಂಗಿ ಗಿದ್ರೆ ನಡುಕಾಯ್ತಿಲ್ಲ ಕೈ ಹರಿತಿಲ್ಲ ಕೈ ಹರಿದ್ರೆ

0: ಮತ್ತೆ ಗುವಾಸರ್ ಪರ್ಮಳ ಅಂದ್ರೆ ನೀವು ಪರ್ಮಳು ಹೌದು, ಅದ್ರ ಸಂಗ್ ಮದ್ದು ಹೋದಿ ಮಳಗಲ ಅಪ್ಪಂಗೆ ಗೆದ್ದಿನ ಕಾಲ್ ನಂತಿಂತ ಕಾಣಿ ಗುವಾಸರ್ ಗೆದ್ದಿ ಹೋಗಿ ನಟ್ಟಿ ಮಾಡಿ ನಂಜ್ ಪೂರ ಹತ್ತು, ನಂಜ್ ಪೂರ ಹತ್ತು ಗೆದ್ದಿ ನಂತಿಂತಲ್ಲ, ಅದೇ ಜಡ್ ಮೇಲೆ ತಿರುಗಿ ನಂಜ್ ಹೆಚ್ಚತ್ತು. ಮತ್ತೆ ಕಾಲಜ್ಜಿ ತಿಂತ ಅಂತ ಹೇಳ್ತು ಒಟ್ಟೊಟ್ಟಿ ಈ ನಂಜಾಗ ಅದ್ರಾಗ ಆಬ್ದು. ಅದೇ ಗುವಾಸರ್ ಗೆದ್ದಿಗಿಳಿದ್ರು ಹತ್ತ ನಂಜಲ್ಲ. ಮತ್ತೆ ಆಗಳು ಹೇಳ್ದಂಗೆ ನಿಮ್ಗೆ ಈ ಭತ್ತದ ನೆಲ್ ಹಿಂದಿಂದಲ್ಲ ಹಳಗ ಜೀರ್ಸಾಲಿ ಕಣ್ವ ಕುತ್ತುಂಬ್ರಿ ಗುಡ್ಡಿನೆಲ್ಲ ಕಡಿಕೆ ಇನ್ನು ಎಂತ ಸುಮಾರೆಲ್ಲ ಇದ್ದಾವೆ, ಜಯ ಎಂಟಿ ಕರಿಮೆ ಕರಿಮಲ್ಲಿಗೆ ಜ್ಯೋತಿ ನಿಮ್ ಹೆಸರಿದ್ದ ಲಾಯಕ್ ನೆನಪಿತ್ತು ನಿಮ್ಗೆ, ಜ್ಯೋತಿ
1: ಗೌರಿ
0: ಗೌರಿ ಇವೆಲ್ಲ ಮಸ್ತ್ ಭತ್ತದ ನೆಲ ಶಣಕಿ ಇವೆಲ್ಲ ಇದ್ದಿದ್ದು ಮಸ್ತ್. ಈಗ ಎಲ್ಲಿತ್ತು ಅದೇ ಅದೇ ಅದೇ ಎಂ ಫೋರ್ ಅಂದ ಅಲ್ಲಿ ಹೇಳತ್ ಕಣಿ ನಾವು ಎಂ ಫೋರ್ ಅದ್ ಒಂದೇ ಉಳಿಸ್ಕೊಂಡದ್ ಬಿಟ್ಟದಿದ್ರೆ ಮತ್ತೆ ಯಾವ್ದಿಲ್ಲ. ಆಗಳಿಕಂದ್ರೆ ಈ ಮನೆಗೆ ಮಾಡಿ ಹೊಯಸುಕಲ್ಲ ಉದ್ದ ಹುಲ್ ಬೇಕಿತ್ತಲ್ಲ ಅದಕ್ಕೆಲ್ಲ ಯಾವ್ದು
1: ಗೌರಿ
0: ಗೌರಿ ಉದ್ದ ಸತ್ತು ಜಯನು ಇದ್ ಮಾಡ್ತಾರೆ ಕರಿಮಲ್ಲಿಗೆ ಅಂತ ಬತ್ತ ಅವೆಲ್ಲ. ಈ ಬಡಸುರಿಗೆ ಹೊಡಿ ಮಂಚಕ್ ಜಪ್ಪದ್ರ ಸೈ ಅದು ಅಲ್ಲ ಹಿಂಗ್ ಕುತ್ತಿಗೆ ಸಮೇತ ಸುತ್ತ ಉದ್ದ ಹೆಚ್ಚ ಹಿಂಗ್ ಬೀಸಿ
1: ಬಡಿತೇ
0: ಅಡ್ಬಿಡ್ತು ಗಾಳಿ ಬಂದ್ರ ಸೈ ಅಡ್ಬಿಡ್ತು. ಈಗ ಅದೆಲ್ಲ ಅಂತ ಇಲ್ಲ ಬಿಡಿ,
1: ಕಡಿಕೊಂದು ಫೇಮಸ್ ಇದು ಪಲ್ಗುಣಿ
0: ಪಲ್ಗುಣಿ ಪಲ್ಗುಣಿ ಅವೆಲ್ಲ ಒಳ್ಳೆ ನೆಲ್ ಈಗ ಈಗ ಈಗ ಯಾವ್ದಂದ್ರೆ ಗೊತ್ತಿಲ್ಲ, ಅವ್ರ ಮ್ಯಾಟಿನರ್ ತಂದು ಹಾಕುದಲ್ಲ ಅಂದ್ರೆ
1: ಹಾಕುದು ಮತ್ತೆ ಅದೆಲ್ಲ ಹೊಸ್ತು ಬಂದಿತ್ತಂಬ್ರಿ ಈಗ ವಿಜ್ಞಾನ ಕೇಂದ್ರದವ್ರು ಬೇರೆ ಬೇರೆ
0: ಬೇರೆ ಬೇರೆ ಎಲ್ಲ
1: ಕಂಡಿಡ್ತಾ
0: ಇದ್ರ. ಇದು ಮುಂಚೆ ಕಂಡು ಹಿಡ್ದಲ್ಲ ಹಾದು ಬದಿ ಇವೆಲ್ಲ ಬಂದ್ವಿ ಇಲ್ಲ ಅವೆಲ್ಲ ಕಟಾರಿಕ್ಕಿತ್ತ ನಮ್ಗೆ ಇವು ಎಡ್ಕಿನ ಆಯಿಲ್
1: ಬತ್ತ ಕೆಲವು ಕೆಲವು ಸಣ್ಣ ಸಣ್ಣದ
0: ಸಣ್ಣ ಬತ್ತ
1: ಲಾಯ್ಕ್
0: ಲಾಯ್ಕ್ ಲಾಯ್ಕ್ ಇರತ್ತೆ ಇದೆಲ್ಲ ಇದು. ಕಡಿಕೆ ಹಾಂಗಾರ ಗತಿಗೆ ಇವೆಲ್ಲ ಶುರು ಆದ್ರೆ ಕಡಿಕೆ ಕೊಯ್ಲು ಬತ್ತ ಕೊಯ್ಲ ಈ ಗದ್ದಿಗದೆ ನಟ್ಟಿ ಮಾಡೋ ಸುರಿಗೆ ನಾವು ಆಗಲಿಕ್ಕೆ ಜನಪದ ಹಾಡಂಗೆ ನಿಮ್ಗೆ ಹೇಳಿತ್ತು ದೀರ್ಘಾವಧಿ ಹಾಡುಗಳೆಲ್ಲ ಎಷ್ಟು ಇದಿದ್ದು ನಮ್ಮ ನಟ್ಟೆಂಗೆ ಒಂದೊಂದು ಸಾಧನ ಅರ್ಧರ್ಧ ಗಂಟಿದು 20 ನಿಮಿಷದ್ದು ಎಷ್ಟು ಹಾಡಿದ್ದು. ಈಗ ಎಲ್ಲ ಮಿಷನ್ ಬಂದಾದ್ಮೇಲೆ ಆ ನಟ್ಟಿ ಹಾಡಂಬುದು ಕೇಂಬಿಕೆ ಇಲ್ಲ ಮನ್ಸರೇ ಇಲ್ಲ ಇದ್ದರು ಈಗ ಯಾರು ಹೇಳುದಿಲ್ಲ ನಟ್ಟಿ ಹಾತಿದ್ರು ಅದನ್ನ ಹೇಳುದಿಲ್ಲ ನಟ್ಟಿ ಆಪದೆ ಕಮ್ಮಿಯನ್ನು ಮಾಡಿ ಯಾರು ಮಾಡುದು. ಆದ್ರೂ ಆ ಹಾಡುಗಳೆಲ್ಲ ಹೋಯ್ತು ಎಷ್ಟೆಷ್ಟು ಚಂದದ ಹಾಡುಗಳು ಎಂತ ಮಲಗೆದ್ಯೋ ಮತ ಗೆದ್ಯೋ ಶಿವಲಾಲಿ ದೇವೂರ ಹೊಸ ಗೆದ್ಯೋ ಶಿವಲಾಲಿ ಅಂದಳಿ ಇದು ಅಂದ ಕಣಿಕೆ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ನೀರಾರು ಹರಿಲಿಲ್ಲ ಶಿವಲಾಲಿ ನೀರೆದ್ದು ಹರಿಲಿಲ್ಲ ಶಿವಲಾಲಿ ತಾಯಮ್ಮ ನಂಬೋಳೆ ಶಿವಲಾಲಿ ಮಗನಾರು ಕರೆದಾಳೆ ಶಿವಲಾಲಿ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ನೀರಾರು ಹರಿಲಿಲ್ಲ ಶಿವಲಾಲಿ ಹಿಂಗಿಂದೆಲ್ಲ ಹಾಡು ದೀರ್ಘಾವಧಿ. ಇದೊಂಥರ ಕತ್ತಿ ಕಂಡಾಗ ಹೊಸ ಕೆರೆ ಹೊಸ ಬಾಮಿ ತೋಡಿರ ಅದಕ್ಕೆ ನೀರು ಬತ್ತಿಲ್ಲ ಅಂದ ಇದು ನೀರು ಬತ್ತಿಲ್ಲ ಅಂದ ಮಗನ ಕರೆದು ಕೇಂಡಾಗಳಿಕೆ ಮಗ ಜೋಯಿಸ್ರ ಮನೆಗೆ ಹೋಗಿ ಕೇಂದ್ರ ಜೋಯಿಸ್ರ ಮನೆಗೆ ಹೋಗಿ ಕೇಂದ್ರತಿ ಜೋಯಿಸ್ರ ಹೇಳ್ತಾರೆ ಬಲಿ ಕೊಡ್ಕಂದಳಿ ಹೇಳಿ ಕುರಿ ಬಲಿಯ ಕೋಳಿ ಬಲಿಯ ಅಂತಂದು ಕೇಂದ್ರ ಗತಿ ಅದು ಯಾವುದು ಆತಿಲ್ಲ ನರಬಲಿ ಕೊಡ್ಕಂದಳಿ ಹೇಳ್ತಾರೆ ಅವ್ರ ನರಬಲಿ ಯಾರನ್ನು ಕೊಡೋದು ಕೇಂಡಾಗಳಿಕೆ ಮಧ್ಯದ ಮಗನ ಹೆಂಡ್ತಿನ ನರಬಲಿ ಕೊಡ್ಕಂದ್ ಹೇಳ್ತಾರೆ. ಆ ನರಬಲಿ ಕೊಡು ಹೊತ್ತಿಗೆ ಅದು ಮನೆಗೆ ಬಂದು ಅವನು ಹೇಳ್ತಾ ಹಿಂಗೆ ಅಂದಳಿ ಆ ಮನೆಗೆ ಉಳಿದ ಸೊಸೆಯರಿಗೆಲ್ಲ ಗೊತ್ತಾಗ್ತವ್ ಅವ್ರು 4 ಜನ ಏನೋ ಸೊಸೆಯ 5 ಜನ ಎಷ್ಟು ಸೊಸೆ ಇರ್ತಾರೆ ಅವ್ರಿಗೆ ಗೊತ್ತಾರ ಗತಿ ಅವರೆಲ್ಲ ಒಟ್ಟು ಸೊಪ್ಪಿಗೆ ಹೋಪದ ಸೊಪ್ಪಿಗೆ ಹೋರ ಗತಿಗೆ ಅವ್ರವರೇ ಮಾತಾಡ್ಕೊಂಬ ನಾವು 20 ಜನ ಇಷ್ಟೊತ್ತಿಗೆ 5 ಜನ ಇತ್ತು ನಾಳೆ ಇಷ್ಟೊತ್ತಿಗೆ 5 ಜನ ಇಪ್ಪುದಿಲ್ಲ ಇದ್ರಾಗೆ ಅಂತ ಹೇಳುದ ಆ ಸೊಸೆಗೆ ಹೇಳುದಲ್ಲ ಅವರು ಅವಳ ಹತ್ರ ಇವ್ರ ಮುಂಚೆ ಒಂದು ಸೂಕ್ಷ್ಮನ ಕೊಟ್ಟಿಪ್ಪದು ನೀ ಮನೆಗೆ ಹೋಗ ಅಂದಳಿ ಹೇಳಿಪ್ಪದ ಅವಳಲ್ಲಿ ಮನೆಗೆ ಹೋಯ್ಕಂದು ಹೇಳುದು ಇಲ್ಲಿ ಗಂಡ ಬಿಡುವುದಲ್ಲ ಮನೆಗೆ ಜೋರು ಮಾಡುದ ಗಂಡಂಗೂ ವಿಷಯ ಗೊತ್ತಿದ್ದಿಲ್ಲ ಅವಳ ಬಲಿ ಕೊಡ್ಕಂದ ಕಡೆಗೆ ಹಾಗೆಲ್ಲ ಮಾಡಿ ಅಂತೆಲ್ಲ ಅವಳು ಮನೆಗೆ ಹೋಗಿ ವಾಪಸ್ ಇಲ್ಲಿ ಬತ್ತಾಳು ಬಂದಾದ್ಮೇಲೆ ಒಂದು ಬಲಿ ಕೊಡುವಂಥದ್ದು ಒಂದು ಕ್ರಮ ಆ ಕೆರಿಗೋಸ್ಕರ ಅವಳನ್ನು ಬಲಿ ಕೊಡುವುದು. ಬಲಿ ಕೊಟ್ಟ 6 ಗತಿಗೆ ಎಂತತ್ತು ಅವಳೊಂದು ತಾವರೆ ಹೂವಾಯಿ ಹುಟ್ಟಾಳೆ ಅದ್ರಾಗೆ ತಾವರೆ ಹೂವಾಯಿ ಹುಟ್ಟ್ರ ಗತಿಗೆ ಈ ಮಾಯಿ ಹೋಯ್ಕಾರದು ಮಾಯಿ ತುಂಬ ಜೋರು ಇರ್ತಾಳೆ ಈಗ 4 ಕರೆದ್ರೆ ಬತ್ತಾಳು ಅವಳಂದಳಿ ಹೇಳಿ ನೀನು ನನ್ನ ಸೊಸೆಯಾರೆ ನೀ ಹೌದಾದಿದ್ರೆ ನೀ ನನ್ನ ಸೆರ್ಗಿಗೆ ಬರ್ಕಂದಳಿ ಅವಳು ಸೆರ್ಗಾಸೋದು ಬತ್ತಿಲ್ಲ ಕಡೆ ಲಾಸ್ಟಿಗೆ ಗಂಡ ಕರೀತ ಗಂಡ ಕರೆದ್ರ ಗತಿಗೆ ಅವಳು ಪುನಃ ಅವಳನ್ನು ಸೆರ್ಗಿ ಬತ್ತಾಳೆ ಸೆರ್ಗಿ ಬಂದಾರ ಗತಿ ಪುನಃ ಅವಳು ಹುಟ್ಟಿ ಬತ್ತಾಳೆ. ಇದು ಒಂದು ಜಾನಪದ ಕತಿ ಇದು ಸುಮಾರು ದೊಡ್ಡ ಕತಿ ಹಾಗಿಂದ ಬೇರೆ ಬೇರೆ ಬೇರೆ ಇತ್ತು ಅವ್ರು ಹಾಡಂಗೆ ಹೇಳ್ಕೊಂಡು ಹೋಗಂತ ದೀರ್ಘಾವಧಿ ಹಾಡುಗಳಿವಲ್ಲ ಒಂದು 1/2 ಗಂಟೆ
1: ಅಲ್ಲ ದೀರ್ಘಾವಧಿ ಬೇಕೆ ಯಾಕೆಂದ್ರೆ ನೆಟ್ಟಿ ಯೂಶುವಲಿ ಒಂದು ಗದ್ದಿಗೆ ಪೂರೈಸುವುದಿಲ್ಲ
0: ಅವರು
1: ಎಂತ ಯೋಚನೆ ಇಲ್ಲ ಅವ್ರಿಗೆ ಅಂದ್ರೆ
0: ಕೆಲಸ ಕೆಲಸ ಮಧ್ಯ ಎಲ್ಲ ಒಂದ್ಸಲ ಏನೋ ಒಂದು ಚಾ ತಿಂದ್ರು ಆಯ್ತು ಅವ್ರಿಗೆ ಕೆಲಸ ಸಾಗುದು ಒಂದೇ ಆಗಲಿ
1: ಒಂದು ಒಂದೂವರೆ ತಿಂಗಳ ಈ ಗೆದ್ದಿ ಬ್ಯಾಸಾಯ ಮಾಡ್ಕೊಂಡು ಇಪ್ಪ ಹೆಂಗಸರ ಅಥವಾ ಗಂಡಸರ ಇದ್ರಲ್ಲ ಅವ್ರ ಊಟ ತಿಂಡಿ ಬಗ್ಗೆ ಗಮನವೇ ಕೊಡುದಿಲ್ಲ,
0: ಅವ್ರಿಗೆ ಕೆಲಸ ಅವ್ರ ಮತ್ತೆ ಅವ್ರ ಊಟದ ಬಗ್ಗೆ ಗಮನ ಕೊಟ್ಟಿದ್ರೆ ಮನೆ ಮಕ್ಕಳು ಹೊಟ್ಟೆ ತುಂಬಿಸೋದು ಯಾರು? ಪಾಪ ಅವ್ರಿಗೆ ಅಷ್ಟು ಕಷ್ಟ ಇದ್ದಿತ್ತು. ಅವರು ಒಂದು ದಿನ ಇಡೀ ದುಡಿದ್ರಾಗಳಿಕೆಲ್ಲ ಎಷ್ಟು ಒಂದು ಸೇರೋ ಎರಡು ಸೇರೋ ಅಕ್ಕಿ ಅಂಬ್ರ ಫಸ್ಟ್ ಮೊದಲ ಮುಂಚೆಲ್ಲ ಕಡೆ ಕಡೆ ಜಾಸ್ತಿ ಆತವಂತ ಅದ್ರಾಗ ಅವ್ರು ಇಡೀ ಸಂಸಾರನ ಕಣ್ಕಾಣ್ಕಲ್ಲ, ಎಲ್ಲರಿಗೂ ಗೆದ್ದಿ ಇಪ್ಪುದಿಲ್ಲ ಆಗಳಿಕೆ, ಅದು ಗೇಣಿಗೆ ಮಾಡೋದು, ಗೇಣಿ ಎಷ್ಟೆಷ್ಟೋ ಗೇಣಿ ಸಾಗೋಳಿ ಲಾಯ್ಕಾರ ಆಯ್ತು ಲಾಯ್ಕಾಯಿದ್ದೀರಿ ಅಂತ ಮಾಡುದು, ಇವ್ರಿಗೆ ತಿಂಬುಕಿಲ್ಲ, ಇವ್ರು ಕೈಯಿಂದ ಹಾಕಿ ಗೇಣಿ ಕೊಡುವಂತ ಪರಿಸ್ಥಿತಿ ಎಲ್ಲ ಇದೀತ ಆಗಳಿಕೆ. ಅದೆಲ್ಲ ಹೋಯ್ತು, ಏನೋ ಕಾಲಕ್ರಮೇಣ ಅವೆಲ್ಲ ಹೋಯ್ತು. ಕಡೆಗೆ ನಮ್ಮ ಮನ್ಸರು ಒಂದು ಒಳ್ಳೆ ರೀತಿ ಊಟ ತಿಂಬುಕ್ ಎಲ್ಲರಿಗೂ ಬೇಕಪಟ್ಟು ಇದು ಸಿಕ್ತು. ಕಡೆಗೆ ಹೂಂಟಿ ಎಲ್ಲ ನಟ್ಟಿ ಎಲ್ಲ ಆದ್ಮೇಲೆ ಹೋರಿಗೆ ಅರ್ಥ ಕೊಡೋದು ಮಾಡ್ತಿದ್ರು, ಅದು ಎಷ್ಟು ಲಾಯ್ಕ್ ಕಾಣಿ ಸಾಂಕದ ಹೋರಿ ಆರೋದಕ್ಕೆ ಎಷ್ಟು ಕೃತಜ್ಞತೆ ಭಾವನೆ. ಆ ಹೋರಿಗೆ ಅರ್ಥ ಕೊಡೋ ಸುರಿಗೆ ಬೆಳಗ್ಗೆ ಎರ್ತ ಕೊಡುವಂದಿನ ಬೆಳಗ್ಗೆ ಬೇಗ ಎದ್ದ ಹೋರಿನ ಸಾಫ್ ಮಾಡಿ ಮೀಸಿ ಅವು ಮೈಗೆಲ್ಲ ಎಣ್ಣೆ ತಿಕ್ಕಿ ಏನೋ ಪಳಗುಟ್ಟುದು ಕಾಣಕೋ ಮೈ ಅಂದ್ರೆ ಆಗಳಿಕ ಅಷ್ಟು ಚಂದ ಸೊಡ್ಡು ತೋರತ್ ನಂದು ಅಷ್ಟು ಪಳಗುಟ್ಟತ್ತ ಆ ಎಣ್ಣೆ ಎಲ್ಲ ಉದ್ರೋತಿ ಅಷ್ಟು ಹೊಳಪು ಆ ಕೋಡ್ ಕೀಸುದು ಶಳಕಿ ಹಾಕುದಂದ ಅಳಿಯಲ್ಲಿ ಬತ್ತಿತ್ತು ಮುಂಚೆ ಹೋರಿ ಅವು ಈ ಜೆಡ್ ಎಲ್ಲ ಗುತ್ತು ಅಲ್ದ ಹೋಯ್ ಜೆಡ್ ಎಲ್ಲ ಕುದ್ರಗತಿ ಆ ಕೋಡಿನ ಎಡ್ಕಿನ ಮಣ್ಣು ತುಂಬ ಮಣ್ಣು ತುಂಬ್ರು ಅಲ್ಲೇ ಹುಳಾತು ಆಗಳಿಕ ಅದಕ್ಕೊಂದು ಶಳಕಿ ಹಾಕುದಂದ್ ಬತ್ತಿ ಒಂದು ಬೀಳಿರತ್ ಕಾಣಿ ಈ ಹೊಳಿ ಬದಿಗಲ್ಲಿ ಒಂದು ಬೀಳು ಹರ್ಕೊಂಡು ಅದಕ್ಕೆ ಹೀ ಮಾಡಿ ಕೀಸಿ ತೆಗ್ದು ಚೊಕ್ಕ ಮಾಡಿ ಅದನ್ನೆಲ್ಲ ಹೋರಿಗೆ ನಿಜವಾಗಿ ಹುಂಟಿ ಮಾಡಿಸ್ರಿ ಹೊಡಿತ್ರ ಅದ್ರ 10 ಪಟ್ಟು 100 ಪಟ್ಟು ಪ್ರೀತಿ ಕಡೆಗೆ ತೋರ್ತ್ರ ಆ ಹೋರಿ ಸಾವುಕಾರ ಯಜಮಾರ ಅವಕ್ಕೆ ಏನು ಅಕ್ಕ ಕಚ್ ಮಾಡಿ ಹಾಕುದೇನೋ ಅವಕ್ಕೆ ಹುಲ್ ಕೊಯ್ಕ ಬಂದು ಹಾಕುದೇನೋ
1: ಹುರುಳಿ
0: ಹಾ ಹೊರಳಿ ಕೈಕಲ್ ಗಟ್ಟಿಯಪ್ಪಕ್ಕೆ ಮೆದ್ಗಲ್ ಆಗಿರತ್ತಲ್ದ ಈ ಗೆದ್ದೆಗೆಲ್ಲ ಹೂಂಟಿ ಮಾಡಿ ಮಾಡಿ ಮಾಡಿ ನಿತ್ಯ ತಿರುಗಿ ಮೆದ್ಗಲ್ ಆಗಿರತ್ತ ಅವು ಕಾಲೆಲ್ಲ ಗಟ್ಟಿಯಪ್ಪು ಹೊರಳಿ ಹಾಕುದ ಕಡೆಗೆ ಅದು ಎರ್ತ ಕೊಡು ಸುರಿಗೂ ಹಾಗೆ ಬೆಳಗ್ಗೆ ಮುಚ್ಚಿ ಬೇಗ ಎದ್ದು ಅವನ್ನೆಲ್ಲ ಮೀಸಿ ಎಣ್ಣೆ ಎಲ್ಲ ಉದ್ದಿ ಕಡೆಗೆ ಈ ಕೊಚ್ಚಕ್ಕಿ ಇತ್ತು ಕಣಿ ಕೊಚ್ಚಕ್ಕಿ ಬೇಸು ಸುರಿಗೆ ಅದಕ್ಕೆ ಈ ಮೆತ್ತಿ ಎಲ್ಲ ಹಾಕುದು ಮೆತ್ತಿ ಹಾಕಿ ಕಾಯಿ ಹರಿದು ಹಾಕಿ ಬೇಸು ಸುರಿ ಪೊರ್ಮಾಳೆ ಅಂದ್ರೆ ಹೋರಿ ಎಲ್ಲ ನಾವೇ ತಿಂತೀವಿ ಮಗ ಹಬ್ಬದ ಅಷ್ಟು ಲಾಯ್ಕ್ ಆತ ಕಡೆಗೆ ಅದ್ರ ಸಂಗ್ತ ಈ ಹೆಬ್ಬೆಲ್ಸ ಆಯ್ಲಿ ಚಾರ್ ಕೆತ್ತಿ ಆಯ್ಲಿ ಕಡೆಗೆ ಅವನ್ನೆಲ್ಲ ಒಂಚೂರು ಕೆತ್ತಿನ ಯಾವ್ದಾರು ಒಂದು ಕೆತ್ತಿ ಬಂದು ಕೆತ್ಕ ಬಂದು ಅದನ್ನು ಸಾಫ್ ಮಾಡಿ ಗುದ್ದಿ ಅದನ್ನು ಕೊಯಿಸಿ ಅದ್ರ ನೀರು ತೆಗೆದ ಆ ನೀರಂಗೆ ಇದನ್ನು ಬೇಸುದು ಅಂದ್ರೆ ಹೋರಿಗೆ ಒಡ್ಲಿಗೆಲ್ಲ ಒಳ್ಳೇದಾಯ್ಲಿ ತಂಪಾಯ್ಲಿ ಅಂದಳಿ ಹೇಳಿ ಹಿಂಗೆಲ್ಲ ಮಾಡುದು ಮತ್ತೆ ಎರ್ತ ಕೊಟ್ಟಾದ್ಮೇಲೆ ಹೋರಿದು ಹೂಡ್ ಕಟ್ಟುಕ್ಕೆ ಇಲ್ಲ ಆ ವರ್ಷ ಮತ್ತೆ ಮತ್ತೆ ಕಟ್ಟುಕ್ಕೆ ಇಲ್ಲ ಹೂಡ್ ಎರ್ತ ಕೊಟ್ಟದ್ದೇ ಲಾಸ್ಟ್ ಅದ್ರ ಮೇಲೆ ಮತ್ತೆ ಮಾಡೋಕ್ಕಿಲ್ಲ ಹಾಗಿನ ಕ್ರಮ ಇತ್ತು ಕಡೆಗೆಲ್ಲ ನಿತ್ಯ ಹೋರಿನ ಬಿಡುದು ಮೇಯಿಸುದು ಇದನ್ನೆಲ್ಲ ಮಾಡ್ಕಂತ ಇದ್ದೀರಾ
1: ಹೋರಿ ಅಂದಾಗ ಇನ್ನೊಂದು ನೆನಪಾಯ್ತು ಕಣೆ ಈಗ ಆ ಹೋರಿ ಆಗಳಿಕೆ ಎಲ್ಲರ ಮನೆಗೆ ಇರ್ತಾ ಇರ್ಲಿಲ್ಲ ಯಾರ್ದು ದೊಡ್ಡ ಬ್ಯಾಸಾಯದ ಮನೆ ನಾಲ್ಕು ಎರಡು ಜೋಡ ಹಂಗಲ್ಲ ಅಣ್ಣ ಹತ್ರ ಹೋಗಿ ತಮ್ಮ ಇದ್ದಾಕ ಈ ಸಣ್ಣ ಸಣ್ಣ ಹಿಡುವಳಿ ಇಪ್ಪ ಅಣ್ಣ ಇದು ಒಂದು ನಾಡ್ದಿ ಪತ್ರ ಹೆಂಗಸರು ಒಪ್ಪಿರು ಒಂದು ಹುಂಟಿ ಮಾಡಿ ಕೊಡು ಒಂದು ಆಗ ಅವ್ರ
0: ರಾಜರು ಒಂದು ಹುಡಿ ಕೊಡ್ತಿದ್ ಮತ್ತ ಆ ಹುಡುವಂಗ ಆಗಳಿಕೆ ಕಾಣಕ ಆ ಒಳಲ್ ಹುಂಟಿ ಒಳಲ್ ಹಾಕುದು ಅಷ್ಟು ಚಂದ ಅಂದ್ರು ಅಷ್ಟೂ ಲಾಯ್ಕ್ ಅದನ್ನ ಕೇಂದ್ರ ಕಂಡು ಕಂಬಾಗ ಅಪ್ಪದ ಈಗಲ್ಲ ಎಲ್ಲಿತ್ತು ಆ ಒಳಲಿಲ್ಲ
1: ಒಳಲೆಲ್ಲ ಮರ್ತು ಹೋಯ್ತು ಅವ್ರಿಗೆ ನೆನಪೋಯ್ತು ನಾ ಮೊನ್ನೆ ಒಂದಿಬ್ರು ಬಂದಾಗ ಕೇಂದ್ರ ಸುಮಾರು ಸಮಯ ಆಯ್ತು ಮಗ ಈಗ ನಮ್ ನೆನಪಿಲ್ಲ
0: ಮತ್ತೆ ಈ ಒಳಲಾಯ್ಲಿ ನೀವು ಬತ್ತೋಳು ಹಾಡಾಯ್ಲಿ ಅವ್ರಿಗೆ ಹಾಗೆ ಕೂತ್ರ ಅವ್ರು ಹೇಳುದಿಲ್ಲ ಅವ್ರಿಗೆ ಆದ್ರೆ ಮಾಡ್ತಾ ಇರಕ್ ಆ ಕೆಲಸದಾಗ ಮತ್ತೆ ಆ ಹೇಳ್ರ ಹಾಗೆ ಹೇಳ್ರಿ ನಿಮ್ಗೆ ಆ ದಾಟಿ ಬತ್ತು ಇಲ್ಲ ಅದು ಅವ್ರು ಲಾಯ್ಕ್ ಆಗಲಿ ನಮ್ಮ ಅಜ್ಜನೇ ಹೇಳ್ತಿದ್ರು ಲಾಯ್ಕ್ ಹುಮ್ಮ ಬಲ್ದ ಬಲ್ದ ಓ ಅಂದವ್ರು ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ ಹಾ ಎಂತ ಯತಿ

ಅಮ್ಮ ಬಲ್ದ ಬಲ್ದ ಓಮ್ದವ್ರು ಎಷ್ಟು ಚಂದ ಅಂದರೆ ಆ ದಾಟಿ ಇತ್ತು ಕಾಣಿ, ಅದು ಅವರೇ ಹೇಳ್ಕೊ ಅಷ್ಟು ಲೈಕ್ ಮಾಡಿ ಹೇಳ್ತಿದ್ರು. ಮತ್ತು ಅದ್ರಾಗೂ ಇನ್ನೊಂದು ಇತ್ತು ಅಂತ ಕಂಬಾಳಾಗಿ ಕಂಬ

0: ಮಾ ಬಲ್ದಾ ಬಲ್ದಾ ಹೀಗೆ ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ. ಈಗ ನಮ್ಗೆ ಅನ್ಸತ್ತೆ ಶೇ ಇದನ್ನೆಲ್ಲ ನಾವು ಕಳ್ಕೊಂಬ ಆಗೈದಿತ್ತು, ಇದು ಇನ್ನೂ ಬೇಕಿದ್ದಿತ್ತು, ಇನ್ನೂ ಬೇಕಿದ್ದಿತ್ತು ಅನ್ಸತ್ತೆ ಅನ್ಸತ್ತಷ್ಟೇ
1: ನಂಗೆ. ಇವತ್ತಿಗೆ ಇದನ್ನೆಲ್ಲ ಒಳಲ್ ಹೇಳಿ ಹಾಕೋತಿಗೆ ನಂಗೆ ಆ ತುಂಡು ಬಟ್ಟೆ ಒಂದು ಒಂದು ಪಾಣಿ ಪಂಚೆ ಅದಕ್ಕೆ ಕರಿ ಮಸಿ ಅದು ಕೇಸರಿ ಗೀಸರ ಅದ್ ಪಾಣಿ ಪಂಚೆ ಮಣ್ಣಿಗೆ ಒಂದು ಹಾಳಿ ಹಾಕೊಂಡ್ರೆ ಹಾಕೊಂಡ್ರೆ ಇಲ್ದಿರಲಿಲ್ಲ
0: ಚಳಿ.
1: ಒಂದು ಗೊರ್ಬ ಜರಿ ಕೊಟ್ಟೆ ಕಟ್ಕೊಂಡು ಇಡೀ ದಿನ ಒಂದು ಬೆಳಿಗ್ಗೆಯಿಂದ ಸಾಯಂಕಾಲ
0: ಪಾಪ ಹೇಳತ್ತ ನಾವು ಒಂದು ಗಂಟೆ ಒಂದು ಗಂಟೆ ಇವತ್ತು ತಿರುಗೋಕ್ ಆತಿಲ್ಲ ಬಿಡಿ, ಒಂದು ಅರ್ಧ ಗಂಟೆ ನಮ್ಗೆ ನಡೆದ್ರೆ ಹೆಂಗತ್ತ ಅಂತದ್ ಆ ಕೆಸರಿಗೆ ಎದ್ದಂಗೆ ಯಾರ್ದೇ ಇಲ್ಲಿ ಕಾಲು ಬತ್ತತ್ತು. ಒಂದು ಚೂರು ಆ ಆಯಾಸವನ್ನು ತೋರಿಸ್ಕೊಂಡೆ ನನ್ನವರು ತನ್ನವರು ಅಂದೇಳಿ ದುಡಿತಿದ್ರು ಕಣಿ, ನನ್ನ ಮಕ್ಕಳ ಲಾಯ್ಕಿ ಇರ್ಕಂದಳಿ ಹೇಳಿ ಅದ್ರ ಪ್ರತಿಫಲವೇ ಇವತ್ತು ನಾವು ಬದುಕುತ್ತಾ ಇತ್ತು. ಬಟ್ ಅವ್ರನ್ನೆಲ್ಲ ನಾವು ಮರಿತಾ ಇತ್ತು ಅಷ್ಟೇ. ಇಷ್ಟೆಲ್ಲ ಮಾಡಿಕೊಟ್ಟಿರು ನಮ್ಗೆ ಇವತ್ತಿನ ನಾವು ಈ ಮಟ್ಟಕ್ಕೆ ಅವರೇ ಕಾರಣ ಅಂದಿತ್ತಲ್ಲ, ನಾವು ಎಲ್ಲೋ ಎಲ್ಲ ಬದೇ ಪೂರ ಮರ್ತಿತ್ತು. ಅದೇ ಇದು ಒಂದೊಂದು ಸಲ ಅನ್ಸುತ್ತೆ ನಾವು ಎಷ್ಟೇ ಮಾಡದಿದ್ರು ನಾವು ಅಭಿವೃದ್ಧಿ ಅದು ಹೆಚ್ಚಾಯ್ತು,
1: ತುಂಬಾ ಆಯ್ತು,
0: ತುಂಬಾ ಆಯ್ತು, ಇದಿಷ್ಟ ಆಪ್ಕ ಆಗೈದಿತ್ತು ಅನ್ಸತ್ತು ಒಂದೊಂದ್ಸಲ. ಯಾಕಂದ್ರೆ ನಮ್ಗೆ ಅದನ್ನ ಯಾವ್ದನ್ನು ನಾವು ಮುಂದುವರು ಬರದಂಗೆ ಹಿಂದಿದ್ನೆಲ್ಲ ಪೂರ ಬಿಟ್ಟೇ ಬಿಡ್ತು. ಇಷ್ಟು ಚಂದ ಇಷ್ಟು ನಮ್ಮ ಆಚರಣೆಗಳೆಲ್ಲ ಈಗ ಕೂಕೊಂಡು ಆಲೋಚನೆ ಮಾಡ್ಕಷ್ಟೇ. ನಾವು ಯಾವುದೋ ಒಂದು ದಿವಸ ಆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ನೆನ್ಪು ಮಾಡ್ಕಂತ ಬಿಟ್ರೆ ದಿನನಿತ್ಯದ ಬದ್ಕಂಗಿಲ್ಲ ಅಲ್ಲ. ಈಗ
1: ನಿಜ ಗೋರಿ ಮೇಲೆ ಮಕ್ಕಳೆಲ್ಲ ಕೂಕೊಂಡು
0: ನೇತಾಡುದು
1: ಆಡುದು
0: ಮಕ್ಕಳನ್ನ ಎಳ್ಕೊಂಡು ಹಾಪದ
1: ಹೋರಿ
0: ಉಡ್ಕೊಂಬ ಒಬ್ರೊಬ್ರು ನಂಗೆ ಇದ್ ಬೇಕು ನಾನು ಕೂಕಂತ ಈಗ ಇನ್ನು ಅದ್ರಾಗು ಹೇಳುದು ಎರಡ್ ಸಾಲಿಗೆ ಒಬ್ರು ಇನ್ನೊಂದ್ ಸಾಲಿಗೆ ಒಬ್ರು ಹಾಗೆಲ್ಲ ಅದ್ರ ಒಂದ್ಸಲ ಹಿಂದೆ ತಿರುಗಿ ದೀಡ್ಡ ಬೀಳುದು ಅದೆಲ್ಲ ಆತಿದಿತ್ತು. ಆಗಳಿಕೆ ಈಗ ಕಣಿ ಮೋಟ್ರ್ ಗೀಟ್ರ ಎಲ್ಲ ಇದ್ರು ಕೃಷಿ ಮಾಡುದಿಲ್ಲ, ಆಗಲಿಕ್ಕೆ ಅಷ್ಟು ಗದ್ದಿವು ನೀರು ಮಗ್ದೇ ಮಾಡ್ತಿದ್ರಲ್ಲ ಅಷ್ಟಪ್ಪ ಅಷ್ಟಪ್ಪ. ನಮ್ಮ ಮನೆಗೆ ನಾವು ಕಂಡಿತ್ತು ನಾವೆಲ್ಲ ಕಂಡಾರೆ ಅದನ್ನೆಲ್ಲ ಇದು ಮಾಡಿದ್ದಾರೆ ಅವರೆಲ್ಲ ಆಗಲಿಕ್ಕೆ ಅದನ್ನು ಮಗು ಸುರಿಗೂ ಸಮೇತ ಯಾವುದೇ ಕೆಲಸದ ಆಯಾಸ ದೂರಕ್ಕೋಸ್ಕರ ಹಾಡುಗಳನ್ನೆಲ್ಲ ಕಟ್ಟಿದ್ರು. ಆ ಲೇಲಾವೇ ಒಂದೋ ಲೇಲಾವೇ ಎರಡೋ ಆ ಮೂರೇ ಲೇಲಾವೇ ಅಂದಳಿ ಅಂದರೆ ಆ ಮಗಿತ್ರ ಕಣಿ ಸಂಬಳಿಗೆ ಲೆಕ್ಕ ಹಿಂಗೆ ಎರಡಕ್ಕೆ ಎರಡ ಮೂರಕ್ಕೆ ಮೂರ ಅದೊಂದು ಹಾಡಂಗೆ ಅದನ್ನ ಲಾಯ್ಕ್ ಮಾಡಿ ಹಾಡಂಗೆ ಹಾಗೆ ಒಂದು ದೇನಂಗೆ ಹೇಳ್ತಾ ಹತ್ತಿದ್ದೀರ. ಇಷ್ಟು ಚಂದ ಅಲ್ಲೇ ಇದ್ದಿತ್ತು. ಕಡೆಗೆ ನಟ್ಟಿದ್ದು ನಾವು ಹೇಳ್ತು ನಟ್ಟಿ ಎಲ್ಲ ಆದ್ಮೇಲೆ ಕಡೆಗೆ ಕೊಯ್ಲು ಬಂತು. ಕೊಯ್ಲು ಕೊಯ್ಲಂಗೂ ಹಾಗೆ ಅಲ್ಲ ಫಸ್ಟ್ ಇದು ಕೊಯ್ಲೆಲ್ಲ ತಕೊಬಂದು ಈ ಗೆದ್ದೆಗೂ ಹೊರಿ ಬಿಗುಸುರಿಗೆ ಒಂದು ಮದ್ಮಗಳರಿ ಅಂದಳಿ ಮುರಿದಿತ್ತು. ಹಾ ಮದ್ಮಗಳರಿ ಮುರಿದಾದ್ಮೇಲೆ ಕಡೆಗೆ ಒಂದೊಂದು ಆಚೆಗೆ ಈಚೆಗೆಲ್ಲ ಬೆಚ್ಚರ ಮನೆಗೆ ಹೊಲ್ಸಲ್ ಹಾಕುದಿತ್ತು ಬೂದೆಂಗೆ ಹರಿ ಬಾಪ್ ಸರಿ ಹೊಲ್ಸಲ್ ಹಾಕಿ ಹೌದೌದೌದು ಆ ಹೊಲ್ಸಲ್ ಮೆಟ್ಕಂಡೆ ಒಳಗೆ ಹೋಯ್ಕ ಕಡಿಕಲ್ಲ ಅದು ಬಳಿ ಕೇಯಿ ಬಳಿ ಹಾಕಂತ ಒಬ್ದು ಅದೆಲ್ಲ ಗೊತ್ತಿದ್ದಾರೆ ಮಾಡ್ಕೊ ಒಟ್ರಾಸಿ ಯಾರೋ ಹೋಗಿ ಮಾಡ್ತೀವಿ ಅಂದ್ರೆ ಆತಿಲ್ಲ.
1: ಮತ್ತೆ ಹಡಿಮಂಚ ಹತ್ತಲ್ಲ ಆನಿ ಬತ್ತಲ್ಲ
0: ಆನಿ ಹೊರುದು
1: ಆನಿ ಹೊರುದು ಅಷ್ಟೊತ್ತಿಗೆ
0: ಕಾಯಿ ಹೊಡುದು ಆನಿ ಹೊತ್ತರ ಒಂದು ಕಾಯಿ ಹೊಡಿತಿರೋದು ಅದ್ರ ಖುಷಿ ಸಂಭ್ರಮವೇ ಬೇರೆ. ಕಡಿಕೆ ಮತ್ತೆ ಆ ಕಾಯಿ ಹೊಡೆದಲ್ಲೆಲ್ಲ ತಿನ್ಕಂಬ್ದಾಯ್ತು. ಹುಲ್ ಕುತ್ರಿ ಮಾಡುದು ಹುಲ್ ಕುತ್ರಿ ಹಂಗೆ ಒಟ್ರಾಸಿ ಯಾರು ಮಾಡ್ಕೊತಿಲ್ಲ ತಿಳಿದವ್ರು ಹಿರಿಯರು ಮಾಡುದು ಹೆಚ್ಚಾಯ್. ಯಾಕಂದ್ರೆ ಹುಲ್ ಕುತ್ರಿ ಹಂಗೆ ಅದ ಒಂಚೂರು ನೀರು ಹೋಗ್ತಂದ್ರೆ ಇಡೀ ಹುಲ್ ಕುತ್ರಿ ಪೂರಾ ಹಾಳ ಇರುತ್ತಲ್ದ ಅದಕ್ಕೆ ಚಂದ ಮಾಡಿ ಹುಲ್ ಕುತ್ರಿ ಮಾಡೋರೊಬ್ರ. ಈಗ ಕಡೆಗೆ ಆ ಪುನಃ ಹುಲ್ಲು ಜಪ್ಪುದು ಇನ್ನು ಸ್ವಲ್ಪ ಸಮಯ ಅವ್ರಗತಿ ಯಾವ್ದು ಈ ಕೊಡಿ ಕೊಡಿ ತಿಂಗಳಿಗೆ ಹೊಂಚೆಸಿ ತಿಂಗಳಿಗೆಲ್ಲ ಹುಲ್ ಜಪ್ಪುದು ಹುಲ್ ಜಪ್ಪಿ ಮತ್ತೆ ಪುನಃ ಅದನ್ನು ಸೂಡಿ ಬಿಚ್ಚಿ ಬಡ್ದು ತೊಳುವಲ್ಲ ತೆಗೆದು ಕಾಲಮ್ ಇಟ್ಟು ಅದನ್ನ ಸಾಫ್ ಮಾಡಿ ಮತ್ತೆ ಪುನಃ ಇದು ಮಾಡುದು.
1: ಮತ್ತೆ ಆ ಹುಲ್ ಬತ್ತದ ಅನ್ನ
0: ಹಾ ಹುಲ್ ಬತ್ತಂಗ ಅನ್ನ
1: ಟೇಸ್ಟ್
0: ಅದೇ ಒಂದ್ ನಮ್ಮನಿ ಅದೇ ಒಂಥರ ಒಂಥರ ಜಂಪ್ ಕಣಗಿ ಜಂಪ್ ಕಣಗಾರು ಒಂಥರ ಲೈಕ್
1: ಲೈಕ್ ಇರುತ್ತೆ. ಇಷ್ಟ ಆಯ್ತಾ ನಾನು ಇನ್ನೂ ಮಿಸ್ ಮಾಡ್ತೀನಿ ಆ ಹುಲ್ ಬತ್ತದ ಅಕ್ಕಿ ಅನ್ನ ಇತ್ತಲ್ಲ ಅದ್ ಲಾಯ್ಕ್
0: ಇದೆಲ್ಲ ಹಿಂದಿನ ಕ್ರಮ. ಮತ್ತೆ ಕೆ ಜಪ್ಪು ಸರಿ ಹೇಳ್ತಾರಲ್ಲ ಹೋಲಿ ಕರುದ ಹಾ ಹೊಲಿ ಒಟ್ಪ ಹೊಲಿ ಒಟ್ಪ ಹೊಲಿ ಹೆಚ್ಚಿ ಬಾಬ್
1: ಅದು ಅದು ಬ್ರೆತ್ ಕಂಟ್ರೋಲ್
0: ಉಡ್ಸರಿ ಇಟ್ಕೊಂಡ್. ಯಾಕಂದ್ರೆ ಆ ಸೂಡಿ ಬಡ್ದಾಪಲ್ಲರಿಗೂ ಮುಗ್ಸುಕ್ಕಿಲ್ಲ ಅದನ್ನ ಆ ಸೂಡಿ ಪೂರ ಬಡವಲ್ಲರಿಗೂ ಅದ್ರಾಗ ಬತ್ತ ಉದ್ರಿ ಅಪ್ಪಲ್ಲರಿಗೂ ಅದನ್ನ ಹೇಳ್ತಾ ಇರ್ಕ. ಕೆಲವ್ರು ಮಧ್ಯೆ ಒಂದ್ಸಲ ಹೋಲಿ ಕರ್ಕಂತ್ರ ಕಡೆಗೆ ಲಾಸ್ಟಿಗೆಲ್ಲ ಹೋಲಿ ಕರ್ದ ಅಪ್ಸರಿ ಕರಿ ಕೊಟ್ಟದ್ ಅಂದ್ ಮಾಡ್ತಾರ ಸುತ್ತ ಹೆಂಗ್ಸರ್ ಹಿಂಗ್ ಓಡ್ ಬಂದ್ ಆ ಹೋಲಿ ಕರ್ದ ಆಪ್ರೊಳಗ ಅದನ್ನ ಅವ್ರು ಮಾಡಿ ಮುಗಿಸಿರ್ಕ ಹಿಂಗ್ ಸುತ್ತ ಕರಿ ಕೊಟ್ಟದ ಅದೆಲ್ಲ ಕ್ರಮ ಇತ್ತು. ಮತ್ತೆ ಹೊಡಿ ಮಂಚ ಬಿಡಿಸು ಸುರಿಗೂ ಹಂಗೆ ಅದನ್ನೆಲ್ಲ ಹಿಡಿ ಕಟ್ಟಲ್ಲ ಯಾರು ಹಿಡ್ಕೊಂಡು ಇಪ್ಕಿಲ್ಲ ಕೈಂಗೆ ಬಳ್ಳಿ ಮೇಟಿ ಕಂಬಿ ಕಟ್ಟಿರತ್ ಕಣಿ ಮೇಟಿ ಕಂಬಿ ಬಿಡಿಸ್ಕರ್ ಮುಂಚೆ ಎಲ್ಲರೂ ಹಿಡಿ ಸುಡಿನೆಲ್ಲ ಬದಿಗೆ ಹಾಕಿ ಇರ್ಕ ಕಡೆ ಹುಲ್ ಚಾಂಡಿ ತಮ್ಮ ಮೇಟಿ ಹಡಿ ಮಂಚದ ಮೇಲೆ ಹಿಡಿ ಕಟ್ಟಗಲ್ಲ ಓಡುಕಿಲ್ಲ ಹುಲ್ ಚಾಂಡಿಗೆ ಬತ್ತ ಉದುರ್ಸ್ಕಣ್ಕ ಕಡೆಗೆ ಅದನ್ನ ಮುಟ್ಟಿ ಹೊರಾಡ್ಕಂಡ ತಂದ್ ಬೆಚ್ಚಕ್ಕೆ ಬೆಚ್ಚರ್ಗತಿಗ ಅದ್ರ ಮೇಲೆ ಕೂಕಂಕಿಲ್ಲ
1: ಸುಸ್ತಾಗಿರುತ್ತಲ್ಲ
0: ಬಿಸಿ ಆಗಿರತ್ತಂದಳಿ. ಕಡೆಗೆ ನಾವು ಬತ್ತ ಬಡುಸುರಿ ಸಮೇತ ಜಪ್ಪುಸುರಿ ಸಮೇತ ಈಗ ಎಲ್ಲರೂ ನೀರು ಒಟ್ಟೆಗೆ ನೀರು ಕುಡುಕು ಹಾಕಿಲ್ಲ ಬಿಟ್ಟಿಗೆ ಹೊಡಿ ಮಂಚ ಆಳ್ಸತ್ತ ಅಂತ ಹೇಳಿದ್ರು. ಅದ್ರ ಮೇಲೆ ಆಟಿಗೆ ಎಲ್ಲರೂ ಒಟ್ಟಿಗೆ ಹೊಯ್ಕಂತ ಆದಿದ್ರು. ಈಗ ತಿಂಡಿಗಿನ್ ತಿಮ್ಮಗೆ ಎಡಂತ ಹೋದ್ರಂತಾರೋ, ಅದ್ರ ಮೇಲೆ ಹುಲ್ ಸುಡಿ ಬೆಚ್ಚಿಕ್ಕಿ ಹೊಯ್ಕ, ಮಧ್ಯಾಹ್ನದ ಬಿಸಿಲಿ ಹೊಡಿ ಮಂಚ ಬಿಸಿಲಾಗಿ ಇಪ್ಪಕ್ಕಿಲ್ಲ, ತಂಪ್ಲಿ ಬೆಚ್ಚಕ್ಕ. ಆ ಮೇಟಿ ಕಂಬು ಹಾಂಗೆ, ಮೇಟಿ ಕಂಬು ಹಾಂಗೆ ಹೊಸ್ತ ಹಾಕುದು ಕ್ರಮ, ಮೇಟಿ ಹೊರಿ ಹಾಕುದು ಕ್ರಮ ಅದೆಲ್ಲ ಬೇರೆ ಇತ್ತು ಬಿಡಿ. ಇವತ್ತಿನ ದಿವಸದ ಮೇಟಿ ಕಂಬು ಯಾರ ಮನೆಗೂ ಇಲ್ಲ, ಯಾರು ಉಳಿಸ್ಕೊಳ್ಲಿಲ್ಲ, ಬೇಕೇ ಇಲ್ಲ ಅಂತೇಳಿ ಹೇಳಿ. ಅದು ನಮ್ಮನೆಗೆ ನಾವು ಒಂದು ಖುಷಿಯಿಂದ ಹೇಳುತ್ತೆ, ನಮ್ಮನೆಗೆ ಈಗಲೂ ಮೇಟಿ ಕಂಬಿತ್ತು. ನಾವು ಪ್ರತಿ ವರ್ಷವೂ ಮೇಟಿಗೆ ಹೊರಿ ಹಾಕತ್ತು, ಮನೆಗೆ ಹೊದಾಳ್ ಮಾಡಿ, ಹಾ ಮನೆಗೆ ಹೊದಾಳ್ ಮಾಡಿ ಹೊರಿ ಹಾಕತ್ತು, ಅದಕ್ಕೆ ಪೂಜೆ ಮಾಡತ್ತ, ಅದಕ್ಕೆ ಏನು ಕ್ರಮ ಮಾಡಕ ಅದನ್ನ ಈಗಲೂ ನಾವು ಮಾಡತ್ತ.
1: ನಮ್ಮ ಹಡಿ ಮಂಚ ಇತ್ತ,
0: ಹಡಿ ಮಂಚು ಇತ್ತು, ಮೇಟಿ ಕಂಬು ಇತ್ತು. ಮೇಟಿ ಕಂಬ ಈಗ ಹೇಳ್ರಿ ಯಾರು ನಂಬುದಿಲ್ಲ, ನಾವು ಈ ವರ್ಷ ಅಲ್ಲ ಹೋದ ವರ್ಷ ಹೊಸ ಮೇಟಿ ಕಂಬ ಹಾಕದ, ಹಳೇದು ಹೋಯ್ತು, ಅದಕ್ಕೆ ಬಾಗಳ ಮರ ಕವಲ್ ಮರ ಅಂತ ಮರ ಐಕ. ಮೇಟಿ ಕಂಬಿಗೂ ಒಂದು ಎಷ್ಟು ಕ್ರಮ ಇತ್ತಂದ ಹೇಳ್ರಿ, ನೀವು ಯಾವುದು ಸತ್ತ ಮರನ ತಂದು ಹಾಕುಕ್ಕಿಲ್ಲ ಮೇಟಿ ಕಂಬಿಗೆ. ಮೇಟಿ ಕಂಬಿ ಜೀವಂತ ಇದ್ದ ಮರನ ಕಡು ತಂದು ಹಾಕಕ್ಕ, ಅದು ಮರ ಕಡು ಸುರಿಗೆ ಮರ ಕೆಳ ನೆಲಕ್ಕೆ ಬೀಳುಕ್ಕಿಲ್ಲ, ಉದ್ದನುದ್ದ ಬೀಳುಕಿಲ್ಲ, ಅದನ್ನ ಹಿಡ್ಕಾಣಿಕೆ ನೆಲಕ್ಕೆ ಎಲ್ಲೂ ಮೇಟಿ ಕಂಬ ಮಾಡುವಂತ ಮರ ಟಚ್ ಆಗ್ಕಿಲ್ಲ. ಕಡೆ ನೀವು ಅದನ್ನ ತಕ ಬಂದು ಅದನ್ನ ಕೆತ್ತತ್ರ ಕಣಿ, ತಲೆಗೊಂದು ಹೀಗೆ ಉಂಡಿಗೆ ಮುಂಡಿಗೆ ಕಣ ಮಾಡ್ತಾರೆ ಹೀಗೆ ಮಾಡಿ. ಆ ಮುಂಡಿಗೆ ಮಾಡು ಸುರಿ ಸಮೇತ ನೀವು ನೆಲದ ಮೇಲೆ ಉದ್ದಕ್ಕೂ ಬಿಡಿಸ್ಕೊಂಡು ಮೇಟಿ ಕಂಬ ಕೆತ್ತುಕ್ಕಿಲ್ಲ, ಎಂಥವ್ರು ಮೇಲೆ ಇಟ್ಕೊಂಡು ಅದ್ರ ಮೇಲಿಂದ ಹಿಂಗೆ ಕೆತ್ತಿ ಕೆತ್ತಿ ಕೆತ್ತಿ ಅದನ್ನ ತೆಗೆದು ಹಂಗೆ ಇದು ಮಾಡಕ್ಕೆ. ಕಡೆಗೆ ಅದನ್ನು ಮೇಟಿ ಕಂಬ ಒಂದ್ಸಲ ಹುಗ್ದಾರಿ ಅದಕ್ಕೆ ಈಗ ಹೊರಿ ಹಾಕ್ತಂದು ಹೇಳ್ರೆ, ಇನ್ನು ಬರುವ ವರ್ಷ ಹೊರಿ ಈ ಕಾತಿ ನಟ್ಟಿ ಆಪ್ರೊಳಗೆ ಅದನ್ನು ಮತ್ತೆ ಕೀಳುಕ್ಕಿಲ್ಲ, ಕಾತಿ ಕೊಯ್ಲಾಪ್ರೊಳಗೆ ಕಾತಿ ಕೊಯ್ಲಿನ್ಕಿಂತ ಮುಂಚೆ ಆ ಮೇಟಿ ಕಂಬ ತೆಗೋಕಿಲ್ಲ, ಎಂತ ಹಾಳಾದಿದ್ರು ಅದನ್ನ ಹಾಗೆ ಇಟ್ಕೊಳಕ. ಕಡೆ ಆ ಮೇಟಿ ಕಂಬಿಗೆ ಎಂತಾರು ಒಂದು ಸಮಯದಾಗ ನಾವೀಗ ಕೀಳಕ್ಕೆ ಆಯ್ತು ಅಂತ ಮಾಡುವಾಗ, ಗೆದ್ದಿಗೆ ಕಣ್ಣಂಗೆ ಎಂತಾರು ಒಂದು ಫಂಕ್ಷನ್ ಇತ್ತು, ಅಂತ ಒಂದು ದೇವ್ರ ಕೆಲಸ ಇತ್ತು ಅಂತ ಇತ್ತಂದು ಕಿತ್ತಂದು ಮಾಡ್ರು, ಆ ಮೇಟಿ ಕಂಬನ ಅಡ್ಡ ಹಾಕೋಕಿಲ್ಲ, ಯಾವ್ದಾದ್ರು ಮರಕ್ಕೆ ಬೆಚ್ಚಿ ಕಟ್ಟಕ್ಕೆ ಅದನ್ನು ಸರ್ತ ಇಪ್ಪಂಗೆ ಮಾಡ್ತು. ಕಡೆಗೆ ಅದನ್ನು ಮತ್ತೆ ಪುನಃ ಅದೇ ಜಾಗಕ್ಕೆ ಇಟ್ಕ, ಇಟ್ಟಾರ್ಮೇಲೆ ಪುನಃ ಕಿತ್ತ ಅದು ಪುನಃ ಮಾಡಿದ್ರೆ ಪುನಃ ಮತ್ತೆ ಅದಕ್ಕೆ ಪೂಜೆ ಮಾಡಕ್ಕೆ. ಇದನ್ನು ಮಾಯಿನ ತುಂಡಿ ಹೆಲ್ಸಿನ ತುಂಡಿ ಎಲ್ಲ ಕಟ್ಟಿ ಅದಕ್ಕೆ ದೀಪ ಧೂಪ ಎಲ್ಲ ಮಾಡಿ ಕಾಯಿ ಹೊಡೆದು ಪುನಃ ಹಾಗೆ ಮಾಡಕ್ಕೆ. ಎಲ್ಲ ಮಸ್ತ್ ಕ್ರಮ ಇತ್ತು. ಒಂದು ಮೇಟಿ ಕಂಬಿಗಾರು ಕಾಂಬಸರಿಗೆ ಯಾರೋ ಮನಸ್ಸಿಗೆ ಒಂದು ಇದೊಂದು ಹಾ ಇದೆ ಅಂದೆ ಅಂತ ಕಾರಣಾಗ ಒಂದು ಕಂಬ ಅನ್ಸತ್ತೆ, ಅದರ ಭಕ್ತಿ ಅದರ ಭಾವನೆಗಳೇ ಬೇರೆ ಇತ್ತು, ತುಂಬ ಆಳಕ್ಕಿಳಿದಂಥ ಭಾವನೆಗಳು ಅವೆಲ್ಲ. ಕಡೆ ಹಾಗೆ ಮೇಟಿ ಕಂಬೆ ಅಂತಂದು ಯಾರದಾರು ಮನೆ ಕಣ್ಣಾಗ ಒಂದು ಮೇಟಿ ಕಂಬ ಇತ್ತು ಅಂತ ಹೇಳಿದ್ರೆ ಅವರೊಂದು ಕೃಷಿಕ ಅಂತೇಳಿ ಹೆಗ್ಗುರು ತಮ್ಮ. ಮೇಟಿ ಅಂದ್ರೆ ಪ್ರಧಾನ, ಮನೆಗೆ ಒಂದು ಮೇಟಿ ಕಂಬ ಇತ್ತು ಅಂತ ಹೇಳಿದ್ರೆ ಅದೊಂದು ಬಲಿಷ್ಠ ಆದ ಮನೆ, ಒಳ್ಳೆ ಮನೆ ಅಂತ, ಮನೆ ಮನೆತನ ಆಗಳಿಕೆಲ್ಲ
1: ಹೌದು
0: ವ್ಯಾಸಾಯ ಕಂಡು ಅಂತ ಹೇಳಿದ್ರೆ ಕಣ್ಣಾಗಿದ್ದು ಹುಲ್ಕುತ್ರಿ ಕಂಡು ಕೊಡ್ತೀವಿ, ಹುಲ್ಕುತ್ರಿ ಎಷ್ಟು ಆಡ್ತಿತ್ತು ಅಂದ್ಕೊಂಡು ಹೆಣ್ಣಿನ ಕೊಡ್ತಾ ಇದ್ದೀರಾ ಅಮ್ರ ಅಂತ ಕಾಲ ಅಲ್ಲ ಇದೀತಿ. ಈಗ ಹುಲ್ಕುತ್ರಿದ್ರೆ ಹೆಣ್ಣೆ ಕೊಡುದಿಲ್ಲ, ಸಾಕೋಣೆ ಮಾಡ್ಕೊಂಡು ಯಾರು ಇರ್ತಾರ ನಡಿ ಹೇಳಿ ಗ್ಯಾರಂಟಿ ಎಲ್ಲರಿ ಬಂದ್ ನಿಂತಿತ್ತು. ಇಂಥದ್ದನ್ನ ನಮ್ಮ ಕೃಷಿ ಪರಂಪರೆ ನಾವೀಗ ಇದು ಹೇಳ್ತಾ ಹೇಳ್ತಾ ಎಷ್ಟೋ ವಿಚಾರಗಳು ಬಿಟ್ಟಿತ್ತು. ಇದು ಇದಿಷ್ಟೇ ಅಲ್ಲ, ಇದೀಗ ನಾವು ಸಹ ನಮ್ಗೆ ಗೊತ್ತಿಲ್ಲ, ನಮಗೆ ಗೊತ್ತಿದ್ದ ಮಟ್ಟಿಗೆ ಹೇಳಿತ್ತು, ಇನ್ನು ಗೊತ್ತಿಲ್ಲದ ವಿಚಾರಗಳು ಅದೆಷ್ಟೋ ಇದ್ದು ಯಾವ ನಮ್ಮನ್ನು ಇದು ವಿಚಾರಗಳಿತ್ತು ಅದು ನಮ್ಗೆ ತಿಳಿಯಿಲ್ಲ. ನಮ್ಮ ಅಂದಾಜಿ ಬಂದದ್ದು ಇಷ್ಟು ವಿಚಾರಗಳನ್ನು ನಟ್ಟಿ ಬಗ್ಗೆ ಆಗಿ ಖಾಲಿ ಹೇಳಿತ್ತು. ನಟ್ಟಿ ಬಗ್ಗೆ ಅಂದರೆ ಸ್ವಲ್ಪ ಕೊಯ್ಲಿದ್ದು ಅದನ್ನೆಲ್ಲ ಸೇರಿಸಿ ಹೇಳಿತ್ತು. ಇನ್ನು ಮುಂದೆ ಅದರಂಗೆ ನಾವು ಆಗಲೇ ಹೇಳ್ತಕಣಿ ನಿಮಗೆ ಕಳಿ ಬಗ್ಗೆ ಹೇಳುತ್ತೆ, ಅದರದೆಲ್ಲ ಒಂಚೂರು ಹೆಸರು ತಿಳಿಸಿದ್ದಾರೆ ಕಳಿ ಹೆಂಗ ಹಾಗೆ ಕುರ್ಬುಲ ಕಡಿಕೆ ನಳಿಯ ಇವೆಲ್ಲ ಕಡಿಕೆ ನೀರ್ ಕೆಸ ಇವೆಲ್ಲ ಗೆದ್ದೆಂಬಪ್ಪ ಅಂತ ನಳಿಯ ಈಗ ಕಳಿ ಕಳಿ ಇತ್ಕಣಿ ಅದ್ರಂಗು ಕಳೆಂಗು ಎಲ್ಲ ಕಳಿಕ್ಕಿಂತ ಬಹಳ ಇದು ಹಪ್ಪ ಅಂತ ಹೇಳಿದ್ರೆ ನಳಿಯ. ಅಯ್ಯೋ ನಳಿನ ಬೀಜ ಇತ್ತು ಅಂತ ಹೇಳ್ರ ಅದೆಲ್ಲ ಗೆದ್ದಿಗೂ ಹಂಚಿ ಸುಸರ್ಬತಿ ನಳಿಯ ಅಂತದೊಂದು ಹೇಳತ್ತ ಮಾತಿನಷ್ಟಕ್ಕೆ ಎಂತ ನಳಿ ಹೇಳದಿದ್ರೆ ನಮ್ಮ ಹಿಂಗೆ ಜನಪದರು ಹೇಳುದ ಅಗಿಕೆಯಲ್ಲಿ ಹೇಳುದಂಬ್ರ ತ್ಯಾಗಿ ತ್ಯಾಗಿ ನಿನ್ನ ಚಿನ್ನದ ಕಾಲ ಊರ್ಕಂತಿ ನಾನು ಬೆಳ್ಳಿ ಕಾಲ ಅಂದಮ್ರ ಅಷ್ಟೊತ್ತಿಗೆ ಅಗಿ ಹೇಳುದಮ್ರ ತಡಿ ತಡಿ ಊರ್ಕಂಡ್ಲಕ್ಕ ನಿನ್ ಬೆಳ್ಳಿ ಕಾಲ ನಾನು ಕಡ್ಗದ ಕೈ ಅಕ್ಕ ಬಂದೀಗ ನಿನ್ನ ತ್ಯಾಗ್ದು ಬೇಲಿಗೆ ಹಣಿತಾಳಂದಮ್ರ ಅಷ್ಟೊತ್ತಿಗೆ ಆ ನಳಿಯ ಪುನಃ ಹೇಳೋದಮ್ರ ಬೇಲಿಗೆ ಹಣದ್ರೆ ಏನಾಯ್ತು ದ್ವರಿ ಮಗನ ಕಣ ಬೆಳ್ಕಂತಿ ನಾನು ಅಂದ್ ಹೇಳ್ದಮ್ರ ಅಂದ್ರೆ ಅದ್ ಎಲ್ಲಿ ಬಿದ್ರು ಹ್ಯಾಂಗಿದ್ರು ಅದು ಹುಟ್ಕಾಡ್ತ ನಳಿ. ಮತ್ತೆ ಈ ಕಳಿ ಹಾಕುದ್ರಂಗೆ ಅದೆಲ್ಲ ಗೊತ್ತಿದ್ದಾರೆ ಆಯ್ತು ನಳಿಯ ಅಂತ ಹೇಳ್ರೆ ಅಗಿ ಮತ್ತೆ ನಳಿಯ ಇಡು ಒಂದೇ ನಮ್ಮನೆ ಇರ್ತವೆ
1: ಡಿಫ್ರೆನ್ಸ್ ಮಾಡ್ಕಲ್ಲ ವ್ಯತ್ಯಾಸ
0: ಗೊತ್ತಾತಿಲ್ಲ ಗೊತ್ತಾತಿಲ್ಲ ಅದು ಏನು ಈ ಕೃಷಿ ಮಾಡ್ಕ ಬಂದಿರ್ ಕಾಣಿ ಅವ್ರಿಗಷ್ಟೇ ಗೊತ್ತಾತ್ ಬಿಟ್ಟದಿದ್ರೆ ಹೊಸ್ತ ಯಾರೋ ಒಬ್ಬರೀಗ ನಾನು ಇವ್ರೇ ಕಾಳಿ ಹಾಕ್ತಾರಲ್ಲ ಅಂತ ಹೇಳಿ ಹೆಕ್ಕು ಹಾದಿದ್ರೆ ನಳಿಯ ಅಲ್ಲ ಇವ್ರ ಅಗಿ ಬುಡಪುರ ಕಿತ್ತಿಕ್ಕಿ ಬತ್ರ ಅಂತ ಅದ ಹಂಗಿತ್ತು. ಇದ್ರಾಗೆಲ್ಲ ಅದೇ ಸುಮಾರು ಸುಮಾರು
1: ನೀವು ಇಷ್ಟೆಲ್ಲ ಹೇಳುತ್ತೀನಿ ನಂಗೆ ಸತ್ಯ ನೀವ ಕಳಿದ ಹೆಸರೆಲ್ಲ ಹೇಳಲ್ಲ ಕುರ್ಬುಲ್ ವಂಟ್ಕೀಲ್ ನಳಿಯ ಹಾ ನನ್ನ ಅಮ್ಮಂದೆಲ್ಲ ನೆನಪಾತಿತ್ತು ಮಾರ್ರೆ ಆವತ್ತಿನ ದಿನದಲ್ಲಿ ಅವರೆಲ್ಲ ಗೆದ್ದೆಯಲ್ಲಿ ಕೀಳುದು ಅದರಲ್ಲೂ ಈ ನೆಟ್ಟಿ ಟೈಮೇ ನಂಗೆ ಖುಷಿ ಆಗುತ್ತೆ, ಯಾಕಂದ್ರೆ ಮಳೆಗಾಲ ಅಲ್ಲ, ಬಿಸಿಲು ಇರ್ತದಿಲ್ಲ. ಕೊಯ್ಲು ಬಂತಂದ್ರೆ ಬಾ ಬಿಸಿಲು ಬಿಸಿಲು, ನಮ್ಮನ್ನೆಲ್ಲ ಎಬ್ತಿದ್ರು ಗೆದ್ದಿಗೆ,
0: ಅರಿ ಬೆಚ್ಚಕ್ ಹಾಕುದು ಆ ಬಿಸಿಲಾಗೆ, ಅರಿ ಬೆಚ್ಚಿ ಅದ ಮನೆ ತಂದು
1: ಕದ್ರೆ ಹೆಕ್ಕುದು ಸಣ್ಣ ಮಕ್ಕಳಿಗೆ, ಕದ್ರೆ ಹೆಕ್ಕಿ ಅಂತ
0: ಕದ್ರೆ ಹೆಕ್ಕುದು ಪಟಾಕಿ ಎಲ್ಲ ತಕಂತೀವಿ ನಾವು ಗಾಗಳಿಕೆ, ಕದ್ರೆ ಹೆಕ್ಕಿ ಆ ಕದ್ರೆ ಹೆಕ್ಕು ಚಂದ ಅದೆಲ್ಲ ಎಷ್ಟು ಲಾಯ್ಕ್ ಇದ್ದಿತ್ತು ಅಂತ ಹೇಳ್ರೆ, ಅದು ಇವತ್ತಿನ ಹೇಳ್ರೆ ಇದ್ದಿತ್ತೇನು ಹಿಂಗಂದ್ ಇಮ್ಯಾಜಿನ್ ಮಾಡ್ಕೊಂಡ್ಲಿಕ್ಕೆ ಬಿಟ್ಟದಿದ್ರೆ
1: ಫೀಲ್ ಮಾಡುಕ್
0: ಆತಿಲ್ಲ. ಅದು ನಾವೇ ಅದೊಂದು ತಲೆಮಾರ ಅಂತ ಹೇಳ್ರೆ, ನಾವು ಸಿಕ್ಕಿದ್ದು ನಮ್ ಪುಣ್ಯಾತ್ಪುರ ಅಂತ ಹೇಳ್ಲಿಕ್ಕೆ ನಾವು, ಅದು ಸಿಕ್ಕಿತ್ತು ಇದು ಕಂಡಿತ್ತು ಎಲ್ಲವೂ ಕಂಡಿತ್ತು, ಎರಡಕ್ಕೂ ಕಂಪೇರ್ ಮಾಡುಕ್ ಆತ್ ಇವತ್ತಿನವ್ರಿಗೆ, ಇವತ್ತಿದ್ ಮಾತ್ರ ಅಷ್ಟೇ ಗೊತ್ತಿತ್ತಲ್ಲ, ಹಿಂದಿನ ಗೊತ್ತಿಲ್ಲ ಅಲ್ದಾ. ಹಂಗೆ ನಾವಲ್ಲಿ ಈಗಳಕ್ಕೆ ನಾವು ಎಣಿಸ್ಕಂತ ಸಾಧಾರಣ ಒಂದು ಎಸ್ ಎಲ್ ಸಿಗೋ ಡಿಗ್ರಿ ಹಾಪ್ ಮಕ್ಕಳನ್ನೆಲ್ಲ ಕಣ್ಕೊಂಡು ಮನೆಗೆ ಹೇಳ್ತಾರೆ, ಸಣ್ಣವಲ್ಲಿ ಎಂತ ಕೆಲಸ ಮಾಡ್ತೀವಿ ಎಂತ ಕೆಲಸ ಮಾಡ್ತೀವಿ ಅಂತ ಸತ್ಯ ವಿಚಾರ ಹೇಳ್ಕೊಂಡು ಹೇಳದಿದ್ರೆ ನಿಜ ಹೇಳತ್ತ. ನಾನು ನನ್ನ ಅಕ್ಕಲ್ಲ ಎತ್ಕಣಿ ಎರಡನೇ ಕ್ಲಾಸಿಗೆ ಹಾಪ್ಸೂರಿಗೆ ನಾವು ಗೆದ್ದಂಗೆ ಕೇಯರಿ ಮಾಡ್ತಿದ್ದಿತ್ತು, ಮನೆಗೆ ಕೇಯರಿ ಮಾಡಿ ಅದ್ರ ಮೇಲೆ ಮನೆಗೆ ತಂದು ಬಳಿ ಹಾಕ್ತಾರೆ ಕಣಿ, ತೆಗು ಸುರಿಗೆ ಒಂದ್ರ ಮೇಲೆ ಒಂದು ಬಳಿ ಹಾಕಂದ್ ಮೇಲಿನ ನಮ್ ನೀಕುದಿಲ್ಲ, ತೆಗುಕಾತಿಲ್ಲ. ನಾವು ಕೆಳಗಿನ ಮತ್ತೆ ಮೇಲಿಂದ ಯಾರು ಸ್ವಲ್ಪ ತೆಕ್ಕೊಡು, ತೆಕ್ಕೊಟ್ಟ ಆದ್ಮೇಲೆ ನಾವು ಮತ್ತೆ ಪುನಃ ಕೆಳಗಿಂದ ಅದನ್ನ ತಕೊಂಡು ಇದು ಮಾಡ್ತಿದ್ದಿತ್ತು. ನಾನು ನನ್ನ ಅಕ್ಕ ಸಾಧಾರಣ ನಾನೊಂದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಹಿಪ್ಸುರಿಗೆ ನಾನು ನನ್ನ ಅಕ್ಕ ಇಬ್ಬರೇ ನಾವು ಹುಲ್ ಜಪ್ತಿದ್ದಿತ್ತು, ಆಗಲಿ ಕೇ ಜಪ್ಪುದಲ್ಲ ಹುಲ್ ಜಪ್ಪುದು ಎಷ್ಟೊತ್ತಿಗೆ ಅಂತ ಹೇಳದಿದ್ರೆ ಬೆಳಿಗ್ಗೆ ನಾವು ಒಂದು 4 ಗಂಟೆ ಶುರು ಮಾಡ್ತಿತ್ತ, 4 ಗಂಟೆಯಿಂದ ಒಂದು 6-7 ಗಂಟೆವರೆಗೆ ಹುಲ್ ಜಪ್ತಿತ್ತು.
1: ಕಡೆ
0: ಹಾ ಮಿನ್ಕಂಡು ಶಾಲೆಗೆ ಹೋಗಿ ಕಡೆ ಸಾಯಂಕಾಲ 5 ಗಂಟೆಯಿಂದ ಮತ್ತೆ ಹುಲ್ ಜಪ್ತಿತ್ತು ನಾವೊಂದು 7 ಗಂಟೆವರೆ. ಇಷ್ಟೆಲ್ಲ ನಾವು ಮಾಡಿತ್ತು ಆಗಳಿಕೆ. ಈಗಲೇ ನಮ್ಮ ಹತ್ರ ಮಾಡಿ ಅಂದ್ರೆ ಈಗ ಪುನಃ ನಮ್ಮ ಹತ್ರ ಮಾಡ್ಕೋತಿಲ್ಲ, ನಮ್ಗೆ ಕಷ್ಟ ಆಯ್ತು. ಹಾಗಿಂದು
1: ಕೃಷಿ ಪ್ರೀತಿ ಹುಟ್ಟೋ ಕಾರಣ, ಯಾರು ಗೆದ್ದು ಇಳಿದಿರ, ಯಾರು ಇದ್ರೆಲ್ಲ ಭಾಗವಹಿಸಿರ, ಇದನ್ನ ಕಣ್ಣಾರೆ ಕಂಡಿರ, ಅದ್ರದೊಂದು ಭಾಗ ಇರ, ಅವ್ರಿಗೆ ಮಾತ್ರ ಆ ಫೀಲ್ ಅರ್ಥ.
0: ನಿಜವಾ ಈಗಳು ನಮ್ಮ ಮನೆಗೆಲ್ಲ ಒಂದು ಗೆದ್ದಿ ನಾವು ಹೊಡುವಾಕತ್ತಂದ್ರೆ ಈಗ ಸುಗ್ಗಿ ಮತ್ತೆ ನಾವು ಕೊಳಕೆ ಮಾಡುದಿಲ್ಲ, ಈ ಕಾತಿದ್ ಒಂದು ಹೊಡುವಾಕತ್ತಂದ್ರೆ ಮನಸ್ಸಿಗೆ ಮಸ್ತು ಬೇಜಾರ. ಅದು ಹೊಡುವಾಕದ್ ಗೆದ್ದಿ ಕಾಮ್ ಕಾತಿಲ್ಲ,
1: ಸತ್ಯ ಗೆದ್ದಿದ್ರು
0: ಹೊಡುವಾಕದ್ ಗೆದ್ದಿ ಕಂಡ್ರೆ ತುಂಬಾ ಬೇಜಾರತ್ತ, ಹೊಡುವಾಕ ಆಗೈದಿತ್ತು ಇದನ್ನ ಮಾಡ್ಕಿದಿತ್ತು ಅನ್ಸುತ್ತೆ. ಅಂದ್ರೆ ನಾವೆಲ್ಲ ಸಾಗುವಳಿ ಮಾಡ್ಕೊಂಡ ಇಪ್ಪು ಕೋಯಿ ಮತ್ತೆ ಈಗ ಸಾಗುವಳಿ ಮಾಡಿದ್ರೆ ಮನೆಗೆಲ್ಲ ಒಂದ್ ಗಂಟೆ ಇರತ್ತೆ, ಖಾಲಿ ಹಟ್ಟಿ ಕಂಡ್ರೆ ಇತ್ತಲ್ಲ ಅದ್ರಷ್ಟು ನೋವು ಇನ್ನೊಂದಿಲ್ಲ. ಮನೆಗೆ ದನ ಬೇಕೇ ಬೇಕೆ ಅಂತದೇ ಹೇಳಿ ಅದೊಂದು ಮನೆದು ಮೆಂಬರ್ ಕಂಡ ಅದೊಂದು ಸದಸ್ಯ, ಅದಿಲ್ಲ ಶೋಭೆ. ಮನೆಗೆ ಯಾರು ಸಾಗುವಳಿ ಮಾಡ್ಕೊಂಡಿದ್ರು ಮುಂಚಿಂದ ಯಾರು ಗಂಟಿ ಸಾಕೊಂಡಿದ್ರು ಅವ್ರ ಮನೆ ಗಂಟಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಮಂಡಿ ಎಲ್ಲ 12 ಅಣಿ ಹತ್ತು, ಇದು ಯಾರು ಅಷ್ಟೇ.
1: ಈಗ ಗಂಟಿ ಹೋಗಿ ನಾಯಿ ಸಾಕು ಶುರು ಮಾಡಿದ್ರು. ಎನಿವೇಸ್ ಚೇತನ್, ಎಷ್ಟು ಮಾರೆ ವಿಷಯಗಳನ್ನ ಇಟ್ಕೊಂಡಿದ್ದು, ಬಹುಶಃ ಗೆದ್ದು ಇಳಿದಕ್ಕೆ ಇವತ್ತು ಇಷ್ಟೊಂದು ಜನಪದ ಹಾಡು, ಜನಪದ ಸಂಸ್ಕೃತಿ, ನಮ್ಮ ಅವರು ನಮ್ಮ ಹಿರಿಯರು ಬದುಕಿದ ರೀತಿಯೆಲ್ಲ ಚೇತನ್ ಮಂಡಿ ಒಳಗೆ ಇದ್ದು ನಾಲ್ಗೆ ತುದಿಯಲ್ಲಿ ಇರ್ಬೋದು. ತುಂಬಾ ಖುಷಿ ಆಯ್ತು ಚೇತನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು,
0: ನಿಮ್ಗೂ ಧನ್ಯವಾದಗಳು. ಇಲ್ಲಿ ಒಂದು ಕರೆಸಿ ಒಂದು ಮಾತಾಡೋಕೆ ಒಂದು ಅವಕಾಶ ಮಾಡಿ ಕೊಟ್ರಿ. ನಮ್ಮಲ್ಲಿ ಇಪ್ಪಂಥ ಕೆಲವು ವಿಚಾರಗಳನ್ನ ನಾವು ಹೇಳ್ತಮ್ಕಿಂತ ನಾವು ಇಲ್ಲಿ ಬಂದಲ್ಲಿ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳಕ್ಕೆ, ಹಂಗೆ ಇದನ್ನೇನು ಹೇಳ್ದಿ ಅದು ಮಾಡ್ದಿ ಅಂದಳಿ ಅಲ್ಲ, ಇದು ನಾವು ಹೇಳಿದ್ರೆ ಸರಿಯೂ ಇರ್ಬೋದು ತಪ್ಪು ಇರ್ಬೋದು, ನಾವು ನಂಬದೇ ಕ್ರಮವನ್ನು ನಂಬದೇ ಹ್ಯಾಂಗೆ ಮಾಡ್ತಾರೆ ಆ ಕ್ರಮವನ್ನು ಜನಪದವನ್ನು ನಾವು ಹೇಳಿತ್ತ ಬೇರೆ ಬೇರೆ ಬದಂಗೆ ಬೇರೆ ಬೇರೆ ರೀತಿಯಾದ ಆಚರಣೆಗಳನ್ನು ಮಾಡೋಕ್ಕೂ ಸಾಕು. ಎಂಥದೇ ಇಲ್ಲಿ ಇದನ್ನೆಲ್ಲ ಒಂದು ಹಂಚ್ಕೊಂಬಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ಹಾಗೆ ನಮ್ಮ ರೇಡಿಯೋ ಕುಂದಾಪುರದ ಬಗ್ಗೆ ಹೇಳ್ಕೊಂಡು ಹೇಳಿದ್ರೆ ಅದು ನಿಮ್ಮ ಬಗ್ಗೆ ಅಂತೂ ಹೇಳಿಕೆ ಇಲ್ಲ ಮೇಡಮ್, ನೀವು ಆಗಲೇ ಹೇಳ್ರಿ ಇವ್ರು ಎಷ್ಟು ಮಾತಾಡ್ತಾರಪ್ಪ, ನಾವು ಒಂದು ಮಾತಾಡೋರೊಳಗೆ ಇವ್ರು 10 ಮಾತಾಡ್ತಾರೆ ಅಂತ ಹೇಳ್ರಿ. ಇದು ತದ್ವಿರುದ್ಧ, ನಾವೊಂದು ಮಾತಾಡೋರೊಳಗೆ ನೀವೊಂದು 20 ಮಾತಾಡ್ತೀರಿ, ನಿಮ್ಮ ಮಾತಿನ ವೇಗದ ಮುಂದೆ ನಮ್ದು ಏನೂ ಇಲ್ಲ. ಈ ಹರ್ಲು ನೋಡ್ದಂಗಂತ ಕಾಣಿ ಹಾಗೆ ಅಷ್ಟು ಫಾಸ್ಟ್ ಅಷ್ಟು ಚುರುಕಿನಾಗ ನೀವು ಮಾತಾಡ್ತೀರಿ ಈ ಕುಂದವಾಣಿಯ ಮೂಲಕ. ಅದು ಎಷ್ಟು ಕುಂದ ರೇಡಿಯೋ ಕುಂದಾಪುರದ ಮುಖಾಂತರ ಅದೆಷ್ಟೋ ಕುಂದಾಪುರ ಕನ್ನಡದ ಬಗ್ಗೆ ಅದೆಷ್ಟೋ ಕಾರ್ಯಕ್ರಮಗಳನ್ನು ಮಾಡಿರಿ, ಎಲ್ಲವೂ ಇಷ್ಟು ಚಂದ ಮಾಡಿ ನಡೆಸಿಕೊಡ್ತಾ ಇದ್ರಿ ಮೇಡಮ್. ನಿಮಗೆ ಹಾಗೆ ಬಂಡಕರ್ಸ್ ಕಾಲೇಜಿಗೆ ನನ್ನ ಕಡೆಯಿಂದ ಹಾಗೆ ನಮ್ಮ ಇಡೀ ಕಲಾಚಿಗುರು ತಂಡದ ಕಡೆಯಿಂದ ನಾವು ನಿಮ್ಗೆ ಎಂತ ಮತ್ತು ಒಂದು ಎಂತ ಹೇಳುದು ಅದಕ್ಕೆ ಧನ್ಯವಾದ ಹೇಳುದ ಇನ್ನೊಂದು ಹೇಳುದ ಮತ್ತೊಂದು ಹೇಳುದು ಒಂದು ಒಳ್ಳೆ ಪ್ರಶಂಸೆಯನ್ನು ಕೊಡ್ತಿತ್ತು ಅಂತ ಹೇಳಲಿಕ್ಕಷ್ಟೇ. ಈ ಕಾರ್ಯಕ್ರಮ ಇನ್ನೂ ಮತ್ತೆ ಹಿಂಗೆ ನಡೀಲಿ ಮೇಡಮ್. ಇದ್ರಂಗೆ ಸುಮಾರು ಜಾನಪದ ಬೇರೆ ಬೇರೆ ಎಲ್ಲ ವಿಚಾರಗಳ ಬಗ್ಗೆಯೂ ತಿಳಿಸಿರಿ, ಅದನ್ನೆಲ್ಲ ನಾವು ಕೇಳಿತ್ತ. ಹಾಗೆ ನಮ್ಮನ್ನು ಕರೆದಕ್ಕೂ ನಾವು ಸದಾ ಆಭಾರಿಗಳು, ನಿಮಗೆ ಅನಂತ ವಂದನೆಗಳು.
1: ಥ್ಯಾಂಕ್ ಯು ಚೇತನ್, ಭಾರಿ ಖುಷಿ. ಯಾಕಂದ್ರೆ ಈ ಸಲ ಕುಂದಾಪುರ ಕನ್ನಡ ಸಾಹಿತ್ಯ ಆರನೆಯ ಕಾಂಬ ಆರನೆಯ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರು ನಮ್ಮ ಚೇತನ್ ನೈಲಾಡಿ ಅವರು. ನೈಲಾಡಿಗೆ ಒಂದು ಹೆಸರು ತಂದು ಕೊಟ್ಟಾರ,
0: ನೈಲಾಡಿಯಿಂದ ಹೆಸರು ಬಂದ್ ಮೇಡಮ್ ನಂಗೆ
1: ಅಂತ ನೀವು ಹೇಳ್ತೀರಿ, ಬಟ್ ನಮ್ಗೆಲ್ಲ ನೈಲಾಡಿ ಗೊತ್ತೇ ಇರಲಿಲ್ಲ, ಚೇತನ್ ಇಂದ ಗೊತ್ತಾದದ್ದು. ಎಂಥದೇ ಇರಲಿ, ತುಂಬಾ ಖುಷಿ ಆಯ್ತು, ಒಳ್ಳೆ ಒಳ್ಳೆ ಒಳ್ಳೆ ವಿಷಯ ಮಾಹಿತಿ. ಗೆದ್ದು ಇಳಿದವರಿಗೆಲ್ಲ ಈ ಕಾರ್ಯಕ್ರಮ ತುಂಬಾ ಖುಷಿ ಆಗಿರೋದು ಖಂಡಿತವಾಗ್ಲೂ. ಸರಿ, ನಾವು ಹಂಗಾರೆ ಹೋಯ್ಬಪ್ಪ, ಟೈಮ್ ಆಯ್ತಾ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ.